ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ರಾಷ್ಟ್ರೀಯ ಪಂಚಾಂಗ ಹೀಗಿದೆ. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 5ನೇ ದಿನ, ಅಂದರೆ 2026 ಇಸವಿ ಮೇ ತಿಂಗಳ 26ನೇ ತಾರೀಖು ಮಂಗಳವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ ಸರಿಯಾಗಿ 5:58:40. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್ ಮಾಡುವ ನಮಸ್ಕಾರಗಳು, ಹಾಗೂ ನಿಲಯದ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ನಿನ್ನೆ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇಬ್ಬರು ಸಾಧಕರಿಗೆ ಪದ್ಮವಿಭೂಷಣ, 6 ಗಣ್ಯರಿಗೆ ಪದ್ಮಭೂಷಣ ಮತ್ತು 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ಕರ್ನಾಟಕದ ಶತವಧಾನಿ ಡಾ ಆರ್ ಗಣೇಶ್ ಅವರಿಗೆ ಅವಧಾನ ಕಲೆಯ ಪುನರುಜ್ಜೀವನಕ್ಕಾಗಿ ಪದ್ಮಭೂಷಣ, ಅಂಕೇಗೌಡ ಎಂ ಅವರಿಗೆ 50 ವರ್ಷಗಳಲ್ಲಿ 20 ಲಕ್ಷ ಪುಸ್ತಕ ಸಂಗ್ರಹಿಸಿ ಪುಸ್ತಕ ಮನೆ ಸ್ಥಾಪಿಸಿದ ಸಾಧನೆಗಾಗಿ ಪದ್ಮಶ್ರೀ ಹಾಗೂ ಡಾ ಎಸ್ ಜಿ ಸುಶೀಲಮ್ಮ 5 ದಶಕಗಳ

ನಿಸ್ವಾರ್ಥ ಸಮಾಜ ಸೇವೆಗಾಗಿ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದರು. ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಆಗಿರುವ ಲೋಪಗಳ ಬಗ್ಗೆ ಸುಪ್ರೀಂಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ನೀಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಗೆ ನೋಟಿಸ್ ಜಾರಿ ಮಾಡಿದ್ದು ಪ್ರತಿಕ್ರಿಯೆ ನೀಡುವಂತೆ ಸೂಚಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ತನಿಖೆ ನಡೆಸುತ್ತಿರುವ ಸಿಬಿಐಗೂ ಈ ಕುರಿತು ಪ್ರತಿಕ್ರಿಯಿಸುವಂತೆ ಸೂಚಿಸಿದೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕ ಪರವಾದ ಗೊತ್ತುವಳಿಯನ್ನು ಅಂಗೀಕರಿಸಬೇಕೆಂದು ಆಗ್ರಹಿಸಿ ವಿವಿಧ ಕನ್ನಡಪರ ಸಂಘಟನೆಗಳು ಇಂದು ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ಪ್ರತಿಭಟಿಸಲು ನಿರ್ಧರಿಸಿವೆ. ಶಿವಮೊಗ್ಗದಲ್ಲಿ ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಶಾಲೆಗಳ ಕಟ್ಟಡಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬಂಗಾಳಕೊಲ್ಲಿಯ ನೈರುತ್ಯ ಪ್ರದೇಶಗಳಲ್ಲಿ ಮೇಲ್ಮುಖ ವಾಯು ಚಂಡಮಾರುತ ಉಂಟಾಗಿರುವುದರಿಂದ ಬೆಂಗಳೂರು ನಗರದಲ್ಲಿ ವಾರಪೂರ್ತಿ ಹಗುರದಿಂದ ಮಧ್ಯಮ ಮಳೆ ಹಾಗೂ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಅಲ್ಲದೆ ನಗರದಲ್ಲಿ ಇದೇ 29ರವರೆಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಪ್ರತಿಷ್ಠಿತ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ರಾಷ್ಟೀಯ ಚಾಂಪಿಯನ್ಶಿಪ್ನ 7ನೇ ಆವೃತ್ತಿಯು ಇದೇ 29ರಿಂದ 31ರವರೆಗೆ ಮಂಗಳೂರಿನ ತಣ್ಣೀರು ಬಾವಿ ಇಕೋ ಬೀಚ್ನಲ್ಲಿ ನಡೆಯಲಿದೆ. ರಾಷ್ಟೀಯ ಶ್ರೇಯಾಂಕ ಬಲಪಡಿಸಿಕೊಳ್ಳಲು ದೇಶದ ಅಗ್ರ ಸರ್ಫಿಂಗ್ ಪಟುಗಳು ಕಣಕ್ಕಿಳಿಯಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನೀಗ ಕಾರ್ಯಕ್ರಮ ವಿವರಣೆ. ಈ ಕಾರ್ಯಕ್ರಮ ವಿವರಣೆಯ ನಂತರ ಭಕ್ತಿ ಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಮೂಡಿಬರುತ್ತೆ. 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳು, ನಂತರ ಚಿತ್ರಗೀತೆಗಳು ಶುಭೋದಯ ಕರ್ನಾಟಕದಲ್ಲಿ. 9:00 ಕೇಳಿ ಇಂದಿನ ವಿಶೇಷ. 10:02 ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. 11:02 ಚಿತ್ರಗೀತೆಗಳು, 11:30 ಕಲಾಭಾರತಿ.

ಕೆಲವರು ತಮ್ಮ ಕೋರಿಕೆಯ ಚಿತ್ರಗೀತೆಗಳನ್ನು ಕರೆ ಮಾಡಿ ಕೇಳುವಂತಹ ಸಮಯ 12:05 ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ, 1:20 ಇಂದಿನ ಗೇಮ್ ಶೋನಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿಬರುತ್ತೆ, 2:15 ಸ್ಪಂದನ ಇಮೇಲ್ ಆಧಾರಿತ ಕಾರ್ಯಕ್ರಮ, 2:40 ಚಿತ್ರತಾಣ ಒಂದೇ ಚಿತ್ರದ ಗೀತೆಗಳು, 4:00 ಕೇಳಿ ಪರಿಮಳ ಮುಕ್ತ ಮಾತುಕತೆ. ಇನ್ನು ಸಂಜೆಯ ಪ್ರಸಾರದಲ್ಲಿ 5:05 ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ಕ್ಕೆ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಬಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 5:40 ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಇನ್ನು 6:02 ಸೇಫ್ ಡ್ರೈವ್ ಗಾನ ಭಜಾನ ಕಾರ್ಯಕ್ರಮವನ್ನು ನೀವು ಕೇಳಬಹುದು. 6:50 ಮರುಪ್ರಸಾರದಲ್ಲಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ, 7:02 ಸೇಫ್ ಡ್ರೈವ್ ಗಾನ ಭಜಾನ ಕಾರ್ಯಕ್ರಮ, 7:07 ಆಕಾಶ ಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಬಾನುಲಿ ಕಲಿಗಳು, ಪ್ರಸ್ತುತಿ ಬಿಕೆ ಸುಮತಿ. 7:22 ಮತ್ತೊಂದು 90ರ ವಿಶೇಷ ಕಾರ್ಯಕ್ರಮ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್ ಗಾನ ಭಜಾನ, 8:02 ನಿಮ್ಮ ಆಯ್ಕೆ ಕರೆ ಮಾಡಿ ಹಾಡನ್ನು ಕೇಳಿ. ರಾತ್ರಿ 10:02 ಪ್ರೇಮ ಗೀತೆಗಳ ಕಾರ್ಯಕ್ರಮ

ಪ್ರೇಮ ನಿನಾದ. ಅದಕ್ಕೂ ಮೊದಲು 9 ಗಂಟೆಗೆ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಮೂಡಿಬರುತ್ತೆ. 10:02 ಪ್ರೇಮ ನೀನಾದ ಕಾರ್ಯಕ್ರಮದೊಂದಿಗೆ ಪ್ರಸಾರ ಕಾರ್ಯ ಮುಕ್ತಾಯ ಆಗುತ್ತೆ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಮೂಡಿ ಬರ್ತಾ ಇರುವಂತಹ ಕಾರ್ಯಕ್ರಮಗಳು. ಟ್ಯೂನ್ ಮಾಡಿ 102.9 FM, ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ.

ಸಮಯ 6:07:22. ಭಕ್ತಿಯ ನಾದದಿಂದ ಭಗವಂತನನ್ನ ಉಪಾಸಿಸುವಂತಹ ಸಮಯ, ಮುಂಜಾನೆಯ ಸಮಯ. ಈ ಸಮಯ ನಾದ ಉಪಾಸನೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೀನಿ. ಆತ್ಮೀಯ ಕೇಳುಗರೆಲ್ಲರಿಗೂ ಮುಂಜಾವಿನ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದ ಉಪಾಸನೆಗೆ ಸ್ವಾಗತ. ಯಾವುದೇ ಅಡೆತಡೆ ಇದ್ದರೂ ಕೂಡ, ವಿಘ್ನಗಳು ಬಂದರೂ ಕೂಡ ಎಲ್ಲವನ್ನ ಪರಿಹಾರ ಮಾಡು ತಂದೆ ಅಂತ ಹೇಳಿ ವಿಘ್ನ ವಿನಾಶಕನಾದ ವಿನಾಯಕನಲ್ಲಿ ಮೊರೆಯನ್ನ ಇಡ್ತಾ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಗಣಪನ ಈ ಒಂದು ಸ್ತುತಿಯೊಂದಿಗೆ ವೃಂದಗಾನದಲ್ಲಿ ಇರುವಂತಹ ಈ ಗೀತೆ ಈಗ ನಿಮಗಾಗಿ ಪುರಂದರದಾಸರ ಕೀರ್ತನೆ ಇದು.

ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಹೆಚ್ ಕೆ ನಾರಾಯಣ, ನರಸಿಂಹನಾಯಕ್ ಹಾಗೂ ವಿದ್ಯಾಭೂಷಣರ ಧ್ವನಿಯಲ್ಲಿ ಇದ್ದಂತಹ ಭಕ್ತಿಗೀತೆಗಳನ್ನು ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಹೆಚ್ ಕೆ ನಾರಾಯಣ ಅವರ ಧ್ವನಿಯಲ್ಲಿ ಗುಡುಗುಡಿಯ ಅನ್ನುವಂತಹ ಭಕ್ತಿ ರಚನೆ.

ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಆಲಿಸ್ತಾ ಇದ್ದೀವಿ. 6:33:20 ಸಮಯ ಆಗಿದೆ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಚಲನಚಿತ್ರಗಳಿಂದ ಆಯ್ದಂತಹ ಭಕ್ತಿಗೀತೆಗಳು ನಿಮಗಾಗಿ.

ನಮ್ಮ ಜೀವನಾಡಿಯಾಗಿರುವಂತಹ ಪ್ರಕೃತಿಯ ಒಂದು ಸ್ಮರಣೆ ಹಾಗೂ ಪೂಜೆ. ಈ ಒಂದು ಚಂದದ ಗೀತೆಯೊಂದಿಗೆ ಏಳು ಸುತ್ತಿನ ಕೋಟೆ ಚಿತ್ರದ ಈ ಗೀತೆಯ ಗಾಯಕಿ ವಾಣಿ ಜಯರಾಮ್ ಅವರು, ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆಗೆ ಎಲ್ ವೈದ್ಯನಾಥನ್ ಅವರ ಸಂಗೀತ.

ಭಕ್ತಿಗೀತೆಗಳ ಕಾರ್ಯಕ್ರಮ ನಾದ ಉಪಾಸನೆಯಲ್ಲಿ ನಾವಿದ್ದೇವೆ. ಆತ್ಮೀಯ ಕೇಳುಗರೆ, ನಮ್ಮ ಕಲಿಕೆಯು ನಿರಂತರವಾಗಿರಬೇಕಂತೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಇದೇ ಕೆಲಸವನ್ನು ಮಾಡಿರ್ತೀವಿ. ಒಂದು ಸಾರಿ ನಮ್ಮ ಬಾಲ್ಯವನ್ನು ನೆನಪಿಸ್ಕೊಳ್ಳೋಣ. ನಾವು ಚಿಕ್ಕವರಿದ್ದಾಗ ನಮ್ಮಲ್ಲಿ ಅನೇಕ ಪ್ರಶ್ನೆಗಳಿರುತ್ತೆ. ಅದರಲ್ಲೂ ಕೂಡ ಈ ಚಿಕ್ಕ ಚಿಕ್ಕ ಮಕ್ಕಳು, ಆಗ ತಾನೇ ಮಾತು ಬಂದಿರುತ್ತಲ್ಲ ಅಂತಹ ಮಕ್ಕಳನ್ನು ನೋಡಿ ಎಷ್ಟೊಂದು ಪ್ರಶ್ನೆ

ಭಾವನೆಗಳು ಆ ಮಕ್ಕಳಿಗೆ ಇರುತ್ತೆ. ಯಾಕೆ ಆಕಾಶ ನೀಲಿಯಾಗಿದೆ, ಅದು ಹೇಗೆ ಹಕ್ಕಿ ಅಷ್ಟು ಮೇಲೆ ಹಾರ್ತಾ ಇದೆ, ನೀರಿಗೆ ಯಾವ ಬಣ್ಣ ಇದೆ, ಇದು ಯಾಕೆ ಹೀಗಿದೆ, ಅದು ಯಾಕೆ ಹೀಗಿದೆ ಅನ್ನುವಂತಹ ಹಲವಾರು ಪ್ರಶ್ನೆಗಳನ್ನು ಆ ಮಕ್ಕಳು, ಮುಗ್ಧ ಮಕ್ಕಳು ಕೇಳ್ತವೆ. ಹಾಗೆಯೇ ನಮಗೂ ಕೂಡ ಅಂದರೆ ಈ ಒಂದು ಪ್ರಶ್ನೆಗಳು ಸುಮಾರು ಒಂದು ನಾವೊಂದು ಪ್ರೌಢಶಾಲೆಗೆ ಹೋಗೋವರೆಗೂ ಇರಬಹುದು, ಕಾಡ್ತಾನೇ ಇರುತ್ತೆ. ನಾವು ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀವಿ, ನಾವು ಉತ್ತರಗಳನ್ನು ಪಡ್ಕೊಳ್ತಾ ಇದ್ದೀವಿ. ಹಾಗೆಯೇ ನಮ್ಮ ಗುರು ಹಿರಿಯರನ್ನು ಕೇಳ್ತೀವಿ, ತಂದೆ ತಾಯಿಯರನ್ನು ಕೇಳ್ತೀವಿ, ಅವರು ಕೊಡೋವಂಥ ಉತ್ತರ ನಮಗೆ ಎಷ್ಟು ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಪ್ರಶ್ನೆಗಳಂತೂ ಈ ಒಂದು ವಯಸ್ಸಿನಲ್ಲಿ ಇದ್ದೇ ಇರುತ್ತೆ. ಹಾಗೆಯೇ ವಯಸ್ಸು ಅಂದರೆ ದೊಡ್ಡವರಾಗ್ತಾ ಆಗ್ತಾ ಎಲ್ಲೋ ಒಂದು ಕಡೆ ಪ್ರಶ್ನೆಗಳು ಬತ್ತಿ ಹೋಗುವಂತಹ ಒಂದು ಸ್ಥಿತಿಗೆ ನಾವು ಬಂದುಬಿಡ್ತೀವಿ. ಅಥವಾ ಪ್ರಶ್ನೆಗಳು ಇದ್ದರೂ ಕೂಡ ಅದಕ್ಕೆ ಉತ್ತರವನ್ನು ತಿಳ್ಕೊಳ್ಳುವಂತಹ ಗೋಜಿಗೆ ನಾವು ಹೋಗೋದಿಲ್ಲ. ಅಯ್ಯೋ ಇರೋದೇ ಸಾಕಾಗ್ಬಿಟ್ಟಿದೆ, ಇನ್ನು ಇದು ಬೇರೆ ಯಾಕಪ್ಪ, ಸಾಕು ಇರೋದನ್ನೇ ತಿಳ್ಕೊಳ್ಳೋಣ ಅನ್ನುವಂತಹ ಒಂದು ಮನಸ್ಥಿತಿ ನಮ್ದಾಗ್ಬಿಡುತ್ತೆ. ಎಷ್ಟು ನಮಗೆ ಜ್ಞಾನ ಇದೆಯೋ ಅಷ್ಟೇ ಸಾಕು, ಉಳ್ದೇ ಅಂದರೆ ಅಗತ್ಯ ಇಲ್ಲದೇ ಇರೋವಂಥದ್ದನ್ನು ತಿಳ್ಕೊಂಡು ಏನು ಪ್ರಯೋಜನ ಅಂತ ಹೇಳಿ ನಾವು ಸುಮ್ಮನಾಗ್ಬಿಡ್ತೀವಿ. ಅಥವಾ ಇನ್ನೇನು ಹೊಸ ಹೊಸ ವಿಷಯಗಳನ್ನು ಕಲಿಯೋದಕ್ಕೆ ನಾವು ಹೋಗೋದೇ ಇಲ್ಲ. ಹಾಗಾಗಿ ಆದರೆ ಒಂದು ಗುಟ್ಟು ಏನು ಅಂತ ಹೇಳಿದ್ರೆ, ಮನುಷ್ಯ ಯಶಸ್ವಿಯಾಗೋದಕ್ಕೆ ಮುಖ್ಯವಾಗಿ ಜೀವನ ಪೂರ್ತಿ ಅವನು ವಿದ್ಯಾರ್ಥಿಯಾಗಿರ್ಬೇಕಂತೆ. ಎಷ್ಟು ಚೆನ್ನಾಗಿದೆ ನೋಡಿ, ಜೀವನ ಪೂರ್ತಿ ವಿದ್ಯಾರ್ಥಿ. ಹೌದು, ನಂದು ಓದ್ ಮುಗೀತು, ನಾನೇನು ವಿದ್ಯಾರ್ಥಿಯಲ್ಲ, ಈಗ ನಾನು ಉದ್ಯೋಗ ಮಾಡ್ತಾ ಇದ್ದೀನಿ ಸಾಕು ಅನ್ನುವ ಹಾಗೇ ಇಲ್ಲ. ಜೀವನ ಪೂರ್ತಿ ವಿದ್ಯಾರ್ಥಿಯಾಗಿರಬೇಕು, ಪ್ರತಿದಿನ ಹೊಸತನ್ನ ಕಲಿತಾನೇ ಇರಬೇಕಂತೆ, ಕುತೂಹಲಿಯಾಗಿರ್ಬೇಕಂತೆ. ಎಷ್ಟು ಒಳ್ಳೆಯ ಪದ ನೋಡಿ, ನಾವು ಜೀವನದಲ್ಲಿ ಕುತೂಹಲಿಗಳಾಗಿರಬೇಕು, ಹೊಸ ಹೊಸದನ್ನು ಕಲಿತಾನೇ ಇರಬೇಕು. ಕಲಿತದ್ದೆಲ್ಲನೂ ಕೂಡ ಏನೋ ತಕ್ಷಣಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತೇನೂ ಇಲ್ಲ. ಯಾಕಂತ ಹೇಳಿದ್ರೆ ಅಯ್ಯೋ ನನಗೇನದು ಯೂಸ್ ಆಗಲ್ಲ, ಏನು ಕಲಿತು ಪ್ರಯೋಜನ ಅನ್ನುವಂತಹ ಆ್ಯಟಿಟ್ಯೂಡು ನಾವು ಬೆಳೆಸ್ಕೋಬಾರ್ದಂತೆ. ಯಾಕಂತ ಹೇಳಿದ್ರೆ ಯಾವಾಗ ಯಾವ ಒಂದು ವಿದ್ಯೆ ನಮ್ಮ ಉಪಯೋಗಕ್ಕೆ ಬರುತ್ತೆ, ನಮ್ಮ ಕೈ ಹಿಡಿಯತ್ತೆ, ನಾವು ತಿಳ್ಕೊಳ್ಳೋದಕ್ಕೆ ಈಗಲೇ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ತಾ ಇರಬೇಕು. ನಮ್ಗೆ ವಯಸ್ಸಾಯಿತು ಯಾಕೆ ಬೇಕಿದೆಲ್ಲ ಅಂತಲೂ ಬೇಡ. ಈಗ ಟೆಕ್ನಾಲಜಿ ವಿಷಯದಲ್ಲೂ ಅಷ್ಟೇ, ಎಷ್ಟೊಂದು ಹೊಸ ಥರ ಬರ್ತಾನೇ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ನಾವು ಆಗಾಗ ಅಪ್ಡೇಟ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಒಟ್ಟಿನಲ್ಲಿ ಜೀವನದಲ್ಲಿ ಕಲಿಕೆ ನಿರಂತರವಾಗಿದ್ದಾಗ ಉತ್ಸಾಹ ನಮ್ಮದಾಗಿರುತ್ತೆ. ಹಾಗೆಯೇ ಎಲ್ಲೋ ಒಂದು ರೀತಿ ಒಂದು ಸಮಾಧಾನ ಕೂಡ ನಮಗೆ ಸಿಗುತ್ತೆ, ಸಾರ್ಥಕತೆ ಸಿಗುತ್ತೆ, ಹೌದು ನಾನು ಕಲ್ತಿದ್ದೀನಿ ಅಂತ ಹೇಳಿ. ಜೊತೆಗೆ ನಮ್ಮ ಮಿದುಳು ಕೂಡ ಕ್ರಿಯಾಶೀಲವಾಗಿರುತ್ತಂತೆ, ಹೊಸ ಹೊಸತನ್ನು ಕಲಿತಾ ಹೋದ ಹಾಗೆ.

ಎಂಥ ಚಂದದ ಗೀತೆಯಾಗಿತ್ತು ಅಲ್ವಾ? ಎಷ್ಟೊಂದು ಸಂತೋಷ ತುಂಬಿತ್ತು ಆ ಹಾಡಲ್ಲಿ. ಯಾಕಂತ ಹೇಳಿದ್ರೆ ಜೀವಿಯ ಅಂದರೆ ಜಗತ್ತಿನ ಪ್ರತಿಯೊಂದು ಜೀವಿಯಲ್ಲೂ ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತನನ್ನು ಕಂಡು ಹಾಡುವಂತಹ ಹಾಡು ಇದಾಗಿತ್ತು. ಹೌದು, ಭಗವಂತನಿಗೆ ಮನಸ್ಸು ಅರ್ಪಣೆಯಾದ ಮೇಲೆ ಶಕ್ತಿ ತನ್ನಿಂತಾನೇ ಉದ್ಭವ ಆಗ್ಬಿಡುತ್ತೆ. ಉತ್ಸಾಹ ಅನ್ನೋದು ಮನಸ್ಸಲ್ಲಿ ಸದಾ ತುಂಬಿ ತುಳುಕತ್ತೆ ಅಂತಲೇ ಹೇಳಬಹುದು. ಬೆಳ್ಳಂ ಬೆಳಗ್ಗೆ ಇಂಥ ಒಂದಷ್ಟು ಒಳ್ಳೆಯ ಗೀತೆಗಳನ್ನು ಕೇಳಿದಾಗ ಆ ಒಂದು ಎನರ್ಜಿ ಅಂದರೆ ಹಾಗೆಯೇ ಆ ಪಾಸಿಟಿವಿಟಿ ಅಂತ ನಾವು ಏನು ಹೇಳ್ತೀವಿ ದಿನ ಪೂರ್ತಿ ಹಾಗೆಯೇ ನಮ್ಮ ಜೊತೆಯಾಗುವಂಥದ್ದು. ಈ ಒಂದು ಗೀತೆಯನ್ನು ಜೀವು ದೇಶಂಕರ್ ಅವರು ಬರೆದಿದ್ರು. ವಿಜಯ ಭಾಸ್ಕರ್ ಅವರ ಸ್ವರ ಸಂಯೋಜನೆಯಲ್ಲಿ ಹಾಡಿದಂಥವರು ಪಿ ಬಿ ಶ್ರೀನಿವಾಸ್. ಚಿತ್ರ ದೇವರು ಕೊಟ್ಟ ತಂಗಿ. ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಯಲ್ಲಿ ನಾವು ಚಲನಚಿತ್ರಗಳಿಂದ ಆಯ್ದಂತಹ ಭಕ್ತಿ ರಚನೆಗಳನ್ನು ಕೇಳ್ತಾ ಇದ್ದೀವಿ. ನಾಗರಹೊಳೆ ಚಿತ್ರದ ಹಾಡು ಈಗ ರವಿ ಅವರ ಧ್ವನಿಯಲ್ಲಿ ಇದೆ. ಜಿ ಉದಯಶಂಕರ್ ಅವರದೇ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಈ ಒಂದು ಗೀತೆಗಿದೆ.

ಎಷ್ಟೊಂದು ಒಳ್ಳೆಯ ಅರ್ಥಗರ್ಭಿತವಾದಂತಹ ಹಾಡು ಇದಾಗಿತ್ತು ಅಲ್ವಾ, ನಾಗರಹೊಳೆ ಚಿತ್ರದ್ದು. ಅಂದರೆ ಮನುಷ್ಯನ ಜೀವನ ಹೇಗಿರಬೇಕು ಅನ್ನುವಂತಹ ಒಂದು ಅರ್ಥ ಈ ಗೀತೆಯಲ್ಲಿತ್ತು. ಹರಿಯುವ ನೀರಿನ ಹಾಗೆ ನಮ್ಮ ಜೀವನವೂ ಕೂಡ ಸಾಗ್ತಾ ಇರಬೇಕು ಅಂತ ಹೇಳಿ. ಅಂದರೆ ಹರಿಯುವಂತಹ ನೀರಿಗೆ ಯಾವುದೇ ಅಡೆತಡೆ ಅನ್ನೋದು ಇರೋದಿಲ್ಲ. ಎಲ್ಲೆಲ್ಲಿ ಜಾಗ ಸಿಕ್ಕುತ್ತೋ ಅಲ್ಲಿ ಹರ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ನಾವು ಕೂಡ ಅಯ್ಯೋ ಇದಾಗಲ್ಲ ಅದಾಗಲ್ಲ ಮುಂದೆ ಹೇಗೋ ಅನ್ನುವಂತಹ ಒಂದು ಮನೋಭಾವವನ್ನು ಬಿಟ್ಟು ಮುಂದೆ ಸಾಗ್ತಾ ಇರಬೇಕು. ಹಾಗೆ ಮನಸ್ಸು ನಾವು ಮಾಡಿಕೊಂಡು ಹೋಗ್ತಾ ಇದ್ದಾಗ ದಾರಿ ಅನ್ನೋದು ತನ್ನಿಂತಾನೆ ತೆರೆದುಕೊಳ್ತಾ ಹೋಗುತ್ತೆ ಅನ್ನುವಂಥದ್ದು. ಹಾಗೆ ಭಗವಂತನ ನಿಯಮವನ್ನು ಮೀರಿ ಯಾವುದೂ ಕೂಡ ನಡೆಯೋದಿಲ್ಲ. ಹಾಗಾಗಿ ಭಗವಂತ ಅವನನ್ನು ನಾವು ನಂಬಿ ಒಂದು ಅಚಲವಾದ ನಂಬಿಕೆಯಿಂದ ಹೆಜ್ಜೆಯನ್ನು ಇಡ್ತಾ ಹೋದಾಗ ನಮಗೆ ದಾರಿ ಹಾಗೆಯೇ ಕಾಣ್ತಾ ಹೋಗುತ್ತೆ ಅನ್ನುವಂತಹ ಒಂದು ಅರ್ಥ ತುಂಬಿದಂತಹ ಒಂದು ಗೀತೆಯಾಗಿತ್ತು ಇದು. ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಯನ್ನು ನೀವು ಕೇಳ್ತಾ ಇದ್ದೀರಿ. ಹಾಗೆ ಕ್ಷಮೆ ಅನ್ನೋದು ತುಂಬ ಮುಖ್ಯ ಅನ್ನಿಸುವಂಥದ್ದು. ಎಂತಹ ಕಲ್ಲು ಹೃದಯವನ್ನು ಕೂಡ ಇದು ಕರಗಿಸುವಂಥದ್ದು. ಯಾವುದೇ ಪರಿವರ್ತನೆಯನ್ನು ಕೂಡ ಮಾಡುವಂತಹ ಶಕ್ತಿ ಕ್ಷಮೆ ಅನ್ನುವ ಪದಕ್ಕಿದೆ. ಒಂದು ಚಂದದ ಗೀತೆ ಕೇಳಿ, ಒಂದು ಚಂದದ ಕಥೆ ಹೀಗಿದೆ. ಒಂದು ಸಾರಿ ಒಬ್ಬ ಋಷಿ ಒಂದು ಗುರುಕುಲವನ್ನು ನಡೆಸ್ತಾ ಇರ್ತಾನೆ. ಆತ ಮಹಾಜ್ಞಾನಿ, ಅವನಿಗೆ ಗೊತ್ತಿಲ್ಲದೇ ಇದ್ದಂತಹ ವಿಷಯಗಳೇ ಇರಲಿಲ್ಲ. ಹಾಗಾಗಿ ಅವನ ಹತ್ರ ವಿದ್ಯೆಯನ್ನು ಕಲಿಯೋದಕ್ಕೆ ಹತ್ತಿರದ ವಿದ್ಯಾರ್ಥಿಗಳಷ್ಟೆಲ್ಲ ದೂರ ದೂರಿನಿಂದ ನೂರಾರು ವಿದ್ಯಾರ್ಥಿಗಳು ಬಂದು ವಿದ್ಯೆಯನ್ನು ಕಲಿತಾ ಇರ್ತಾರೆ. ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಈ ಜ್ಞಾನಿಯಾದಂತಹ ಋಷಿ ಇದ್ನಲ್ಲ, ಅವನು ಎಂಥ ದುರ್ನಡತೆ ಇರುವಂತಹ ಶಿಷ್ಯ ಆಗಿದ್ರು ಅಂದರೆ ವಿದ್ಯಾರ್ಥಿ ಆಗಿದ್ರು ಕೂಡ ಅವರನ್ನು ಸನ್ನಡತೆಯ ವಿದ್ಯಾರ್ಥಿಯನ್ನಾಗಿ ಪರಿವರ್ತನೆ ಮಾಡ್ತಾ ಇರ್ತಾನೆ. ಇದನ್ನು ತಿಳಿದಂತಹ ಒಬ್ಬ ಕಾಡು ಕುರುಬ ತನ್ನ ಮಗನನ್ನು ಕರ್ಕೊಂಡು ಈ ಗುರುಕುಲಕ್ಕೆ ಬರ್ತಾನೆ. ಅವನು ಹೇಳ್ತಾನೆ, ಗುರುಗಳೇ ನೀವೇ ಕಾಪಾಡಬೇಕು, ಯಾಕಂತ ಹೇಳಿದ್ರೆ ನನ್ನ ಮಗ ಕಳ್ಳತನದ ಚಟಕ್ಕೆ ಬಿದ್ದಿದ್ದಾನೆ. ನಮ್ಮಿಂದ ಅವನಿಂದ ಈ ಒಂದು ಚಟವನ್ನು ಬಿಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ನೀವು ಸ್ವಲ್ಪ ನಿಗಾ ವಹಿಸಿ ಇವನನ್ನು ನೋಡ್ಕೊಳ್ಳಿ, ಇವನನ್ನು ಈ ಒಂದು ದುರ್ನಡತೆಯಿಂದ ಪಾರು ಮಾಡಬೇಕು ನೀವು ಅಂತ ಹೇಳಿ ಕೇಳ್ಕೊಳ್ತಾನೆ. ಹಾಗೆಯೇ ಆ ಗುರು ಆ ಒಬ್ಬ ವಿದ್ಯಾರ್ಥಿಗೆ ಅಂದರೆ ಕಾಡು ಕುರುಬನ ಮಗನಿಗೆ ಆ ಗುರುಕುಲದಲ್ಲಿ ಒಂದು ಜಾಗವನ್ನು ನೀಡ್ತಾನೆ. ಹಾಗೆಯೇ ಅವನ ಒಂದು ಪಾಠ ಕೂಡ ಶುರುವಾಗುತ್ತೆ. ಆದರೆ ಅವನ ಹುಟ್ಟು ಗುಣ ಆಗಿತ್ತು ಕಳ್ತನ, ಅವನು ಅದನ್ನು ಮುಂದುವರಿಸ್ತಾನೆ ಇಲ್ಲೂ ಕೂಡ. ಈ ವಿಷಯ ಆ ಸಹಪಾಠಿಗಳಿದ್ರಲ್ಲ ಅವರಿಗೆ ಗೊತ್ತಾಗತ್ತೆ, ತುಂಬ ಕೋಪ ಕೂಡ ಬರುತ್ತೆ. ಅವರು ಗುರುವಿನ ಬಳಿಗೆ ಹೋಗಿ ದೂರನ್ನು ಕೊಡ್ತಾರೆ. ಗುರುಗಳೇ ನೋಡಿ, ಇವನು ಎಲ್ಲ ವಸ್ತುಗಳನ್ನು ಕದೀತಾನೆ, ಇಂಥ ವಿದ್ಯಾರ್ಥಿ ಇದ್ದರೆ ನಿಮಗೇನೆ ಕೆಟ್ಟ ಹೆಸರು, ಹಾಗಾಗಿ ಇವನನ್ನು ಗುರುಕುಲದಿಂದ ಹೊರಗಡೆ ಕಳಿಸ್ಬಿಡಿ, ಇಂಥ ವಿದ್ಯಾರ್ಥಿಯ ಜೊತೆಗೆ ಪಾಠವನ್ನು ಓದೋದಕ್ಕೆ ನಮಗೂ ಕೂಡ ಇಷ್ಟ ಆಗೋದಿಲ್ಲ, ನಿಮಗೆ ಕೂಡ ಕೆಟ್ಟ ಹೆಸರು ಬರುತ್ತೆ, ಇಂಥ ವಿದ್ಯಾರ್ಥಿ ಬೇಡ ಅಂತ ಹೇಳಿ ಗುರುವನ್ನು ಆಗ್ರಹಿಸ್ತಾರೆ. ನಯವಾಗಿ ಅಂದರೆ ಅವನನ್ನು ಹೊರಗಡೆ ಕಳಿಸಿ ಅಂತ ಹೇಳಿ ಆಗ್ರಹಿಸ್ತಾರೆ. ಜೊತೆಗೆ ಹೇಳ್ತಾರೆ, ಎಷ್ಟೇ ಆಗಲಿ ನೀವು ವಿವೇಕಶೀಲರು ಬುದ್ಧಿವಂತರು, ಹಾಗಾಗಿ ಇವರನ್ನು ಕಳಿಸ್ಬಿಡಿ ಅಂತ ಹೇಳಿ. ಆಗ ಗುರು ಸ್ವಲ್ಪ ಕೂಡ ವಿಚಲಿತ ಆಗೋದಿಲ್ಲ, ಹಾಗೆ ಬೇಜಾರು ಕೂಡ ಮಾಡ್ಕೊಳ್ಳೋದಿಲ್ಲ. ಒಂದು ನಗೆಯನ್ನು ತಮ್ಮ ಮುಖದ ಮೇಲೆ ತೆಗೆದುಕೊಂಡು ಅವ್ರು ಹೇಳ್ತಾರೆ, ಸರಿ ಹಾಗಾದರೆ ನೀವೆಲ್ಲರೂ ಕೂಡ ಗುರುಕುಲವನ್ನು ಬಿಟ್ಟು ಹೊರಡಿ ಅಂತ ಹೇಳಿ. ವಿದ್ಯಾರ್ಥಿಗಳಿಗೆಲ್ಲ ಒಂದು ರೀತಿ ಶಾಕ್ ಆಗಿಬಿಡುತ್ತೆ, ಏನಪ್ಪ ಇದು, ಗುರುಗಳು ಹೀಗೆ ಹೇಳ್ತಿದಾರಲ್ಲ, ನಮ್ಮನ್ನು ಹೊರಗಡೆ ನಡೀರಿ ಅಂತ ಹೇಳ್ತಾ ಇದಾರಲ್ಲ, ತಪ್ಪು ಮಾಡಿರೋನು ಅವನಲ್ವಾ ಅಂತ ಹೇಳಿ. ಆಗ ಗುರುಗಳು ಹೇಳ್ತಾರೆ, ಎಷ್ಟೇ ಆಗ್ಲಪ್ಪ ನೀವೆಲ್ಲರೂ ವಿವೇಕಶೀಲರು ಬುದ್ಧಿವಂತರು, ನಿಮಗೆ ಯಾವ್ದು ಮಾಡಿದ್ರೆ ಸರಿ ಯಾವ್ದು ಮಾಡಿದ್ರೆ ತಪ್ಪು, ಹಾಗೆ ಏನು ಮಾಡಬೇಕು ಯಾವಾಗ ಮಾಡಬೇಕು ಅನ್ನುವಂತಹ ಎಲ್ಲ ವಿಷಯದ ಕುರಿತಾಗಿ ನಿಮಗೆ ಅರಿವು ಇದೆ, ಜೊತೆಗೆ ಎಲ್ಲೇ ಆದರೂ ಕೂಡ ಬದುಕಬಲ್ಲರಿ ಅನ್ನುವಂತಹ ಛಾತಿ ನಿಮಗಿದೆ. ಆದರೆ ಪಾಪ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ಇನ್ನೂ ಕೂಡ ಗೊತ್ತಿಲ್ಲದಂತಹ ಈ ಕಾಡು ಕುರುಬನನ್ನು ನಾನು ಹೊರಗಡೆ ಕಳಿಸೋದು ಎಷ್ಟು ನ್ಯಾಯ, ಅವರ ತಂದೆ ಅವನು ಸರಿ ಹೋಗ್ತಾನೆ ಅನ್ನುವಂತಹ ನಂಬಿಕೆಯಿಂದ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟಿದ್ದಾರೆ.
ಇದು ಇವನಿಗೆ ಒಂದು ರೋಗ ಅಂತ ಹೇಳಿ ನಮಗೆ ಅನ್ನಿಸ್ತಾ ಇದೆ. ಈ ಸಮಯದಲ್ಲಿ ನಾನು ಕೂಡ ಕೈಬಿಟ್ಟು ಇವನನ್ನು ಹೊರಗಡೆ ಕಳಿಸಿದ್ರೆ ಇವನು ಜಗತ್ತಿನಲ್ಲಿ ಹೇಗೆ ಬದುಕ್ತಾನೆ? ಹಾಗಾಗಿ ಎಲ್ಲವನ್ನ ತಿಳಿದಿರುವಂತಹ ನೀವು ಹೊರಗಡೆ ನಡೀರಿ, ಅವನು ನನ್ನ ಜೊತೆ ಇದ್ದು ಸನ್ಮಾರ್ಗದ ಹಾದಿಯನ್ನು ಹಿಡೀಲಿ ಅಂತ ಹೇಳಿ ಗುರುಗಳು ಹೇಳ್ತಾರೆ. ಈ ಮಾತನ್ನು ಕೇಳಿ ಕಳ್ಳತನ ಮಾಡಿದಂತಹ ಕಾಡು ಕುರುಬನ ಮಗನ ಕಣ್ಗಳು ಕಂಬನಿಯಿಂದ ತುಂಬಿಕೊಂಡ್ಬಿಡುತ್ತೆ. ಆ ಕ್ಷಣವೇ ಅವನ ಮನಸ್ಸಿನಲ್ಲಿ ಪರಿವರ್ತನೆ ಆಗ್ಬಿಟ್ಟಿರುತ್ತೆ. ಅವನು ಕೂಡಲೇ ಗುರುಗಳ ಪಾದಕ್ಕೆರಗ್ತಾನೆ. ಹಾಗೆ ಗುರುವಿನ ಸಮ್ಮುಖದಲ್ಲಿ ಎಲ್ಲರ ಕ್ಷಮೆಯನ್ನು ಕೇಳ್ತಾನೆ. ಹೌದು, ನನ್ನ ಅರಿವಿದ್ದು ಕೂಡ ಎಂದೂ ಕೂಡ ನಾನು ಇನ್ನು ಮುಂದೆ ಈ ಒಂದು ತಪ್ಪನ್ನು ಮಾಡೋದಿಲ್ಲ, ಕಳ್ಳತನವನ್ನು ನಾನು ಮಾಡೋದಿಲ್ಲ, ಈ ಒಂದು ದುರ್ಮಾರ್ಗವನ್ನು ಬಿಟ್ಟು ಸನ್ಮಾರ್ಗದಲ್ಲಿ ನಡೀತೀನಿ ಅಂತ ಹೇಳಿ ಹೇಳ್ತಾನೆ. ನೋಡಿ, ಗುರುಗಳು ಕ್ಷಮಿಸಿದ್ದಕ್ಕೆ ಅವನ ಮನ ಪರಿವರ್ತನೆ ಆಯಿತು. ಹಾಗೆ ಅವನಿಗೆ ಒಂದು ಸನ್ಮಾರ್ಗದ ದಾರಿ ಕೂಡ ಸಿಕ್ತು. ಮುಂದೆ ಅವನು ಕೂಡ ಸಮಾಜಕ್ಕೆ ಒಬ್ಬ ಒಳ್ಳೆಯ ವ್ಯಕ್ತಿಯಾಗುವಂತಹ ಒಂದು ಅವಕಾಶ ಗುರುವಿನಿಂದ ಅವನಿಗೆ ಆಯಿತು. ಹಾಗಾಗಿ ಕ್ಷಮೆ ಅನ್ನೋದು ಜೀವನದಲ್ಲಿ ಬಹಳ ಮುಖ್ಯ. ನಾವು ಕೂಡ ತಿಳಿದೆಯೋ ಮಾಡುವಂತಹ ತಪ್ಪಿಗೆ ಕ್ಷಮೆಯನ್ನು ನೀಡಿದಾಗ ಅವರ ಮನ ಕೂಡ ಪರಿವರ್ತನೆ ಆಗತ್ತೆ. ಅಂದರೆ ರಿಪೀಟೆಡ್ ಮಿಸ್ಟೇಕ್ಸ್ ಆರ್ ಪನಿಷಬಲ್ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಎರಡು ಮೂರು ಬಾರಿ ಕ್ಷಮಿಸುವ ಒಂದು ಪ್ರವೃತ್ತಿಯನ್ನು ನಾವು ಬೆಳೆಸ್ಕೊಂಡಾಗ ಮನ ಪರಿವರ್ತನೆ ಖಂಡಿತವಾಗಿಯೂ ಆಗಬಹುದು ಅಂತ ಹೇಳಿ ಹೇಳ್ತಾ ಈಗೊಂದು ಚಂದದ ಗೀತೆ ಮೂಡಿ ಬರ್ತಾ ಇದೆ. ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಇರುವಂತಹ ಸ್ವಾಭಿಮಾನ ಚಿತ್ರದ ಹಾಡು ಇದು.

ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸಂಗೀತ ಇದ್ದಂತಹ ಸ್ವಾಭಿಮಾನ ಚಿತ್ರದ ಈ ಒಂದು ಒಳ್ಳೆಯ ಗೀತೆಯೊಂದಿಗೆ ಇಂದಿನ ನಾದೋಪಾಸನೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೇಶ್. ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಹಾಗೆ ಸಂದೇಶಗಳನ್ನು ಕೂಡ ಕಳಿಸಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ದೆಹಲಿಯಲ್ಲಿ ಇಂದು ನಡೆಯಲಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರ ಜತೆಗೆ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ಹಾಗೂ ಜಪಾನ್ ವಿದೇಶಾಂಗ ಸಚಿವ ತೊಶಿಮಿಟ್ಸು ಮೊಟೆಗಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವದೆಹಲಿಯಲ್ಲಿ ಇಂದು ಕಾಂಗ್ರೆಸ್ ಹೈಕಮಾಂಡ್ ಕರೆದಿರುವ ಪ್ರಮುಖ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮುಂದಿನ ತಿಂಗಳು 5ರೊಳಗೆ ದೆಹಲಿಯಲ್ಲಿರುವ ಜಿಮ್ಖಾನಾ ಕ್ಲಬ್ನ ಆವರಣವನ್ನು ಸರ್ಕಾರಕ್ಕೆ ಹಸ್ತಾಂತರಿಸುವಂತೆ ಕೇಂದ್ರ ಸರ್ಕಾರದ ಆದೇಶದ ವಿರುದ್ದ ದೆಹಲಿ ಜಿಮ್ಖಾನಾ ಕ್ಲಬ್ನ ಸದಸ್ಯರು ದೆಹಲಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ನ್ಯಾಯಾಲಯ ಅರ್ಜಿಯ ವಿಚಾರಣೆಯನ್ನು ಇಂದು ನಡೆಸಲಿದೆ. ಆರ್ಕೆಸ್ಟ್ರಾ, ಡ್ಯಾನ್ಸ್ ಬಾರ್, ಮಸಾಜ್ ಪಾರ್ಲರ್ ಮತ್ತು ಸ್ಪಾಗಳಲ್ಲಿ ಅಪ್ರಾಪ್ತ ವಯಸ್ಕರನ್ನು, ವಿಶೇಷವಾಗಿ ಬಾಲಕಿಯರನ್ನು ಕೆಲಸಕ್ಕೆ ಸೇರಿಸಿಕೊಳ್ಳುವುದನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕೆಂದು ಕೋರಿ ಸಲ್ಲಿಕೆಯಾಗಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯ ಕೇಂದ್ರ ಸರ್ಕಾರ, ರಾಷ್ಟೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ

ಹಾಗೂ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ನೋಟಿಸ್ ಜಾರಿ ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಲಹೆ ಮೇರೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಒಬ್ಬ ಸಚಿವರಿಗೆ ಖಾತೆ ಮರುಹಂಚಿಕೆ ಮಾಡಿ ಅಧಿಸೂಚನೆ ಹೊರಡಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿ ಇದ್ದ ಯೋಜನೆ ಮತ್ತು ಸಾಂಖ್ಯಿಕ ಖಾತೆಯ ಹೆಚ್ಚುವರಿ ಜವಾಬ್ದಾರಿಯನ್ನು ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಅವರಿಗೆ ವಹಿಸಲಾಗಿದೆ. ಭವಿಷ್ಯದ ಜಲ ನಿರ್ವಹಣೆ ಕುರಿತು ಚರ್ಚಿಸಲು ಬೆಂಗಳೂರು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿಯು ನಗರದಲ್ಲಿ ದೇಶದಲ್ಲೇ ಮೊದಲ ಬಾರಿಗೆ ರಾಷ್ಟೀಯ ಕೃತಕ ಬುದ್ದಿಮತ್ತೆ ಹಾಗೂ ಡಿಜಿಟಲ್ ನೀರು ಶೃಂಗಸಭೆ 2026 ಆಯೋಜಿಸಿದೆ. 2026 ಇಂಡಿಯನ್ ಪ್ರೀಮಿಯರ್ ಲೀಗ್ ಟಿ20 ಕ್ರಿಕೆಟ್ ಟೂರ್ನಿಯ ಪ್ಲೇ ಆಫ್ ಪಂದ್ಯಗಳು ಇಂದಿನಿಂದ ಆರಂಭವಾಗಲಿದೆ. ಇಂದು ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟಾನ್ಸ್ ತಂಡಗಳು ಸೆಣಸಲಿವೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಮತ್ತು ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 8:00.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
1: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಅಜ್ಜಿ, ಹೊಸ ಕನ್ನಡಕ ತಗೊಂಡ್ಯಾ?
4: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
5: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
6: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಜೂನ್ 1 ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭ. ಇಂಧನ ದರ ಏರಿಕೆಯ ಹೆಚ್ಚುವರಿ ಆದಾಯ 6,000 ಕೋಟಿ ರೂಪಾಯಿ ಖಾತ್ರಿ ಯೋಜನೆಗಳಿಗೆ ಬಳಕೆ, ಆರ್ ಅಶೋಕ್ ಆರೋಪ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕ್ಯಾಸನೂರು ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆ, 5 ಸಾವು. ವಿಶೇಷ ಚೇತನರ ಸಲಕರಣೆಗಳ ಜಿಎಸ್ಟಿ ವಿನಾಯಿತಿ ಕೋರಿ ಸಚಿವ ಸಂತೋಷ್ ಲಾಡ್ ಕೇಂದ್ರಕ್ಕೆ ಮನವಿ. ಈಗ ವಾರ್ತೆಗಳ ವಿವರ. ರಾಜ್ಯದ ಸರ್ಕಾರಿ ಶಾಲೆಗಳ ಸಬಲೀಕರಣ ಮತ್ತು ಗುಣಮಟ್ಟದ ಶಿಕ್ಷಣ ಗುರಿಯೊಂದಿಗೆ ಜೂನ್ 1 ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೂತನ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನ ಸಮಗ್ರ ಶಿಕ್ಷಣ ಕರ್ನಾಟಕ ಕಚೇರಿಯಲ್ಲಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಒಟ್ಟು 1,000 ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸುವ ಗುರಿ ಹೊಂದಲಾಗಿದೆ. ಹೊಸ ಶೈಕ್ಷಣಿಕ ವರ್ಷದ ಆರಂಭವನ್ನು ಮಕ್ಕಳ ಹಬ್ಬವಾಗಿ ವಿಶಿಷ್ಟ ರೀತಿಯಲ್ಲಿ ಆಚರಿಸಲು ಸೂಚಿಸಲಾಗಿದೆ. 29, 30 ಮತ್ತು 31 ಶಾಲಾ ಆವರಣವನ್ನು ಸ್ವಚ್ಛಗೊಳಿಸಿ ಜೂನ್ 1 ಶಾಲೆಗೆ ಬರಲಿರುವ ಮಕ್ಕಳನ್ನು ತಳಿರು ತೋರಣ ಕಟ್ಟಿ ಸ್ವಾಗತಿಸಲಾಗುವುದು ಎಂದರು. ಜೂನ್ 1 ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು ಪುನರಾರಂಭಗೊಳ್ಳಲಿವೆ. ಶಾಲಾ ಶಿಕ್ಷಣ ಇಲಾಖೆ

0: ವ್ಯಾಪಕ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳುತ್ತಿದೆ. 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವದ ಧ್ಯೇಯ ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ, ಬೆಟರ್ ಲರ್ನಿಂಗ್, ಬ್ರೈಟ್ ಫ್ಯೂಚರ್. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ವಲಯದ ಅಪರ ಆಯುಕ್ತ ಡಾ ಈಶ್ವರ್ ಉಳ್ಳಾಗಡ್ಡಿ.
1: ಶಾಲಾ ಶಿಕ್ಷಣ ಇಲಾಖೆಯ ಈ ವರ್ಷದ ಧ್ಯೇಯವಾಕ್ಯ ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ, ಬೆಟರ್ ಲರ್ನಿಂಗ್, ಬ್ರೈಟ್ ಫ್ಯೂಚರ್. ಈ ಧ್ಯೇಯವಾಕ್ಯವು ಕೇವಲ ಒಂದು ಘೋಷವಾಕ್ಯವಲ್ಲ, ಅದು ಇಂದಿನ ಶಿಕ್ಷಣ ವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳ ಪ್ರಗತಿಗೆ ದಿಕ್ಸೂಚಿಯಾಗಿದೆ. ಗುಣಮಟ್ಟದ ಶಿಕ್ಷಣದ ಮೂಲಕ ಪ್ರತಿಯೊಂದು ಮಗುವಿನ ಜೀವನವನ್ನು ಹಸನಗೊಳಿಸಿ ದೇಶದ ಭವಿಷ್ಯವನ್ನು ಉಜ್ವಲಗೊಳಿಸುವುದೇ ಈ ಧ್ಯೇಯವಾಕ್ಯದ ಗುರಿಯಾಗಿದೆ.
0: ಪೆಟ್ರೋಲ್ ದರ ಏರಿಕೆಯಿಂದ ವಾರ್ಷಿಕ 6,000 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಗಳಿಸುತ್ತಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನ ಪಾಲಿನ ಮೌಲ್ಯವರ್ಧಿತ ತೆರಿಗೆ ವ್ಯಾಟ್ ಹೊರೆ ಕಡಿತಗೊಳಿಸದೆ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 107.70 ರೂಪಾಯಿಯಷ್ಟಿದೆ. ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ದರ ಹೆಚ್ಚಿದೆ. ದರ ಏರಿಕೆಯಿಂದ ಬಂದ ಹೆಚ್ಚಿನ ಆದಾಯವನ್ನು ರಾಜ್ಯ ಸರ್ಕಾರ ತನ್ನ ಖಾತ್ರಿ ಯೋಜನೆಗಳಿಗೆ ಬಳಸುತ್ತಿದೆ ಎಂದು ದೂರಿದರು. ಕಾಂಗ್ರೆಸ್ ಹೈಕಮಾಂಡ್ ಕರೆ ಮೇರೆಗೆ ಹೊಸದಿಲ್ಲಿಗೆ ಆಗಮಿಸಿದ್ದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಭೆಯ ವಿಷಯ ತಮಗೆ ತಿಳಿದಿಲ್ಲ. ಕಾಂಗ್ರೆಸ್ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಭೆಗೆ ಆಹ್ವಾನಿಸಿದ್ದು ತಾವು ಸಭೆಯಲ್ಲಿ ಪಾಲ್ಗೊಳ್ಳುತ್ತಿರುವುದಾಗಿ ಸುದ್ದಿಸಂಸ್ಥೆಗೆ ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸೇರಿದಂತೆ ರಾಜ್ಯ ಸಚಿವ ಸಂಪುಟದ ಪ್ರಮುಖ ಸಚಿವರು ಕಾಂಗ್ರೆಸ್ ಹೈಕಮಾಂಡ್ ಕರೆ ಮೇರೆಗೆ ಹೊಸದಿಲ್ಲಿಗೆ ತಲುಪಿದ್ದಾರೆ. ಇಂದು ಸಭೆ ನಡೆಯಲಿದೆ ಎಂದು ವರದಿಗಳು ತಿಳಿಸಿವೆ. ಕಲಬುರಗಿ ಜಿಲ್ಲೆಯ ಪ್ರಸ್ತಾಪಿತ ಮೆಗಾ ಜವಳಿ ಪಾರ್ಕ್ ಯೋಜನೆಗೆ ನಡಿಸಿನ್ನೂರು ಮತ್ತು ಕಿರಂಗಿ ಗ್ರಾಮಗಳ ವ್ಯಾಪ್ತಿಯ 1,000 ಎಕರೆ ಜಮೀನು ಗುರುತಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವರು ಸಭೆ ನಡೆಸಿ ಬೃಹತ್ ಜವಳಿ ಪಾರ್ಕ್ ಯೋಜನೆಯ ಪ್ರಗತಿ ಪರಿಶೀಲಿಸಿದರು. ಬಳಿಕ ಮಾತನಾಡಿ, ಜವಳಿ ಪಾರ್ಕ್ನಲ್ಲಿ 8 ಪ್ರಮುಖ ಹೂಡಿಕೆದಾರರು 1,700 ಕೋಟಿ ರೂಪಾಯಿ ಹೂಡಿಕೆ ಪ್ರಸ್ತಾಪ ಸಲ್ಲಿಸಿದ್ದಾರೆ. ಜವಳಿ ಪಾರ್ಕಿನ ವಿವಿಧ ಘಟಕಗಳಿಗೆ ಅನುಕೂಲವಾಗುವಂತೆ 25 ಎಕರೆಯಲ್ಲಿ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸಲಾಗುತ್ತಿದ್ದು ಮಾಲಿನ್ಯರಹಿತ ಹಸಿರು ಶಕ್ತಿಯನ್ನು ಬಳಸಲಾಗುವುದು ಎಂದರು. ಆಕಾಶವಾಣಿ 90 ವಾರ್ಷಿಕೋತ್ಸವ ಹಾಗೂ ಆಕಾಶವಾಣಿ ಮಂಗಳೂರು ಕೇಂದ್ರದ 50ನೇ ಸಂಸ್ಥಾಪನಾ ಸಂಭ್ರಮಾಚರಣೆ ಅಂಗವಾಗಿ ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಕನ್ನಡ ಭಾವಗೀತೆ ಮತ್ತು ಜನಪದ ಸಂಗೀತ ಕಾರ್ಯಕ್ರಮ ಸ್ವರ ಸಂಭ್ರಮ ಜರುಗಿತು. ಎಕ್ಸ್ಪರ್ಟ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ನರೇಂದ್ರ ನಾಯಕ್ ಕಾರ್ಯಕ್ರಮ ಉದ್ಘಾಟಿಸಿದರು. ಮಂಗಳೂರು ಆಕಾಶವಾಣಿಯ ನಿವೃತ್ತ ಉದ್ಘೋಷಕ ಮುದ್ದು ಮುಡುಬೆಳ್ಳೆ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈವರೆಗೆ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ KFT ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಬಾಧಿತರಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದ್ದು 5 ಜನ ಸಾವನ್ನಪ್ಪಿದ್ದಾರೆ ಎಂದು ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ಸರ್ವೇಕ್ಷಣಾಧಿಕಾರಿ ಡಾ ನಾಗರಾಜ್ ನಾಯಕ್ ತಿಳಿಸಿದ್ದಾರೆ. ಒಟ್ಟು 625 ಉನುಗು ಮಾದರಿಗಳನ್ನು ಸಂಗ್ರಹಿಸಿ ಪುಣೆ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಆ ಪೈಕಿ 3 ಟಿಕ್ ಪೂಲ್ ಪಾಸಿಟಿವ್ ಬಂದಿವೆ ಎಂದರು. ತೀರ್ಥಹಳ್ಳಿ, ಹೊಸನಗರ, ಸಾಗರ ಭಾಗದ ಜನರ ಡೇಪಾ ತೈಲವನ್ನು ಸಮರ್ಪಕವಾಗಿ ಬಳಸುವಂತೆ ಅಪರ ಜಿಲ್ಲಾಧಿಕಾರಿ ಅಭಿಷೇಕ್ ವಸಂತನಾಯಕ್ ಮನವಿ ಮಾಡಿದ್ದಾರೆ. ಮಕ್ಕಳು ಶಾಲೆಗೆ ಮತ್ತು ಹೊರಗೆ ಹೋಗುವಾಗ ಡೇಪಾ ತೈಲ ಸಾಕ್ಸ್ ಧರಿಸುವಂತೆ, ಜ್ವರದ ಲಕ್ಷಣಗಳಿದ್ದರೆ ತಕ್ಷಣ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆಗೆ ಒಳಪಡಿಸುವಂತೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಒಂದು ಕರೆಗೆ ನಮಗೆ ತುರ್ತು ಸೇವೆ ನಿಮಗೆ

0: ಎಂಬ ಧ್ಯೇಯದಡಿ ದೇಶದಲ್ಲೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆ ಆಂಬ್ಯುಲೆನ್ಸ್ ಸೇವೆಯನ್ನು ನೇರವಾಗಿ ನಿರ್ವಹಿಸುತ್ತಿದೆ ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅತ್ಯಾಧುನಿಕ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರ ಉದ್ಘಾಟಿಸಿ ಮಾತನಾಡಿದರು. ಉಚಿತ ಹಾಗೂ ತುರ್ತು ವೈದ್ಯಕೀಯ ಸೇವೆ 108 ಆಂಬ್ಯುಲೆನ್ಸ್ ಸರ್ಕಾರ ಸಂಪೂರ್ಣ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. 2025-26 ಸಾಲಿನ ಆಯವ್ಯಯದಲ್ಲಿ 108 ಆಂಬ್ಯುಲೆನ್ಸ್ ಸೇವೆಯನ್ನು ಉನ್ನತೀಕರಿಸಲು ಪ್ರಾವಧಾನ ಕಲ್ಪಿಸಲಾಗಿದೆ ಎಂದರು. ವಿಶೇಷ ಚೇತನರು ಸ್ವಾವಲಂಬಿ ಜೀವನ ನಡೆಸಲು ಸಹಕಾರಿಯಾಗುವ ಎಲ್ಲ ಸಾಧನ ಸಲಕರಣೆಗಳ ಮೇಲಿನ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವಿನಾಯಿತಿ ಅಥವಾ ಸಂಪೂರ್ಣ ವಿನಾಯಿತಿ ನೀಡುವಂತೆ ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರಿಗೆ ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ಪತ್ರ ಮುಖೇನ ಮನವಿ ಮಾಡಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಪ್ರಧಾನಮಂತ್ರಿ ಜನ್ಮನ್ ಹಾಗೂ ಧರ್ತಿ ಆಬ ಜನ್ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಪರಿಶಿಷ್ಟ ಸಮುದಾಯಗಳಿಗೆ ಜನಪರ ಯೋಜನೆಗಳನ್ನು ತಲುಪಿಸಲು ಆಯೋಜಿಸಿದ್ದ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ಅಭಿಯಾನ ಯಶಸ್ವಿಯಾಗಿ ಪೂರ್ಣಗೊಂಡಿತು. ಕೊಡಗು, ಮೈಸೂರು, ಚಾಮರಾಜನಗರ, ಶಿವಮೊಗ್ಗ, ವಿಜಯನಗರ ಜಿಲ್ಲೆಗಳು ಸೇರಿದಂತೆ ರಾಜ್ಯದ 31 ಜಿಲ್ಲೆಗಳಲ್ಲಿ ಗಣನೀಯ ಸಂಖ್ಯೆಯಲ್ಲಿ ಪರಿಶಿಷ್ಟ ಸಮುದಾಯದವರು ವಾಸಿಸುವ ಆಯ್ದ ಗ್ರಾಮಗಳಲ್ಲಿ ಆಯೋಜಿಸಲಾಗಿದ್ದ ಅಭಿಯಾನ ಯಶಸ್ವಿಯಾಗಿದೆ. ಸ್ವಾತಂತ್ರ್ಯ ಸೇನಾನಿ ಕೀರ್ತಿಶೇಷ ಎಚ್ಎಸ್ ದೊರೆಸ್ವಾಮಿ ಅವರ ಅಂಕಣ ಬರೆಹಗಳ ಕೊನೆ ಕಂತು 100ರ ನೋಟ ಭಾಗ 2 ಕೃತಿ ಲೋಕಾರ್ಪಣೆ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯಿಂದ ಬೆಂಗಳೂರಿನ ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 10:30 ಆಯೋಜಿತವಾಗಿದೆ. ಹೊಸದಿಲ್ಲಿಯ ಮಾನವ ಹಕ್ಕುಗಳ ಹೋರಾಟಗಾರ್ತಿ ತೀಸ್ತಾ ಸೆಟಲ್ವಾಲ್ಡ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಕೃತಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ಉಡುಪಿ ಜಿಲ್ಲೆ ನೀಲಾವರದಲ್ಲಿ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಸ್ಮೃತಿ ವನದ ಸಮೀಪದಲ್ಲೇ 2 ಎಕರೆ ಪ್ರದೇಶದಲ್ಲಿ ಮತ್ತೊಂದು ವನ ನಿರ್ಮಿಸಲು ಮುಂದಾಗಿರುವ ಪೇಜಾವರ ಮಠಕ್ಕೆ 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ನೀಲಾವರದ ಸ್ಮೃತಿ ವನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಕೃತಿ ಹಾಗೂ ಪರಿಸರ ಸಂರಕ್ಷಣೆಯಲ್ಲಿ ಶ್ರೀಗಳ ಕಾರ್ಯವನ್ನು ಸ್ಮರಿಸಿದರು. ರಾಜ್ಯ ಸರ್ಕಾರಿ ಇಂಜಿನಿಯರಿಂಗ್, ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಮಂಥನ ಕಾರ್ಯಾಗಾರ ಯುಜಿಸಿಇಟಿ 2026 ಕೌನ್ಸಿಲಿಂಗ್ ಪ್ರಕ್ರಿಯೆ ರಾಜ್ಯದ 64 ಕಾಲೇಜುಗಳಲ್ಲಿ ನಿನ್ನೆಯಿಂದ ಆರಂಭವಾಗಿದೆ. ಮೇ 28 ಹೊರತುಪಡಿಸಿ ಮೇ 30 ಎಲ್ಲ ದಿನ 2 ಸೆಷನ್ಸ್ ಮಂಥನ ಕಾರ್ಯಾಗಾರ ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಜೂನ್ 1 ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭ. ಇಂಧನ ದರ ಏರಿಕೆಯ ಹೆಚ್ಚುವರಿ ಆದಾಯ 6,000 ಕೋಟಿ ರೂಪಾಯಿ ಖಾತ್ರಿ ಯೋಜನೆಗಳಿಗೆ ಬಳಕೆ ಆರ್ ಅಶೋಕ್ ಆರೋಪ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕ್ಯಾಸನೂರು ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆ, 5 ಸಾವು. ವಿಶೇಷ ಚೇತನರ ಸಲಕರಣೆಗಳ ಜಿಎಸ್ಟಿ ರಿಯಾಯಿತಿ ಕೋರಿ ಸಚಿವ ಸಂತೋಷ್ ಲಾಡ್ ಕೇಂದ್ರಕ್ಕೆ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಬೆಳಗ್ಗೆ 7:35.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ.
3: ಮೊದಲು ಜುಮ್ಕಿ
2: ಇಲ್ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
3: ಆದ್ರೆ ಆ ಜುಮ್ಕಿ
2: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
4: ಆರ್ಬಿಐ ಹೇಳುತ್ತೆ,
2: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
5: ನಮ್ಮಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
6: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ.
7: ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
8: ನುಡಿದಂತೆ ನಡೆದ 3 ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
9: ವಿವಿಧ ಭಾರತಿಗೆ ಕಿವಿಯಾನಿಸಿರುವಂತಹ
4: ಕನ್ನಡ.

ಚುರುಕು ಕಿವಿಗಳಿಗೆ, ಸಿಹಿಯಾದ ಮನಸ್ಸುಗಳಿಗೆ ಶುಭೋದಯ ಕರ್ನಾಟಕ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಆತ್ಮೀಯ ಕೆಲವರೆಲ್ಲರಿಗೂ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತ, ಪ್ರೀತಿಯ ಸ್ವಾಗತ.

0: ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಜವಾಹರಲಾಲ್ ನೆಹರು ಅವರ ಸಂಪುಟದಲ್ಲಿ ವಾರ್ತಾ ಮತ್ತು ಪ್ರಸಾರ ಖಾತೆ ನಿರ್ವಹಿಸಿದ ಕನ್ನಡಿಗ ರಾಜಕೀಯ ಮುತ್ಸದ್ದಿ ಆರ್ ಆರ್ ದಿವಾಕರ್. ಸಾಹಿತ್ಯದಲ್ಲಿ ಇವರಿಗೆ ಅಪಾರ ಒಲವು. ಕರ್ನಾಟಕ ಏಕೀಕರಣದಲ್ಲಿ ಪಾತ್ರ ವಹಿಸಿದವರು. 1952 ಬಿಹಾರದಲ್ಲಿ ರಾಜ್ಯಪಾಲರಾಗಿದ್ದರು. 1962 ರಾಜ್ಯಸಭೆಯಲ್ಲಿ ಇದ್ದರು. ಅವರು ಆಕಾಶವಾಣಿಯ ಅಜ್ಜ ಅಜ್ಜಿ ಮಾಲಿಕೆಯಲ್ಲಿ ಭಾಗವಹಿಸಿದ್ದು ವಿಶೇಷ. ಕೇಳಿ ಆರ್ ಆರ್ ದಿವಾಕರ್ ಅವರ ಧ್ವನಿ.
2: ನಾವು ಆಗ ಶಾಲೆ ಹೋಗ್ಬೇಕಾದ್ರೆ ಈಗಿನ ಹಂಗ ದೊಡ್ಡ ದೊಡ್ಡ ಪುಸ್ತಕ ಅದು ಇದು ಇಂಥವು ಯಾವೂ ಇರ್ತಿರ್ಲಿಲ್ಲ. ನಾವು ಆ ಶಿಕ್ಷಕರು ಮುಂತಾದವರು ಏನು ಹೇಳ್ತಾರೋ ಅದನ್ನೇ ಕೇಳಿಕೊಂಡು ಅದರಿಂದನೇ ನಾವು ದೊಡ್ಡ ಹಾಕೋತ ಬಂದೆವು. ಪುಸ್ತಕ ಓದ್ಕೋತ ಜನರ ಭೇಟಿ ಹಾಕೋತ ಮಾಡ್ಕೋತ ನಮ್ಮಲ್ಲೇ ಬ್ರಿಟಿಷ್ ರಾಜ್ಯ ನಡೀತಿತ್ತು. ಜನರೊಳಗೆ ಇದೇನು ಬ್ರಿಟಿಷ್ ರಾಜ್ಯ ಹೋಗಬೇಕು, ಇದು ನಮಗೆ ಥರ ಅಲ್ಲ, ನಮ್ಮ ದೇಶದ ಜನ ಅಲ್ಲ, ಇದು ನಮ್ಮೇಲೆ ಅಧಿಕಾರ ನಡೆಸಲಿಕ್ಕೆ ಅಂತೇಳಿ ಬಂದಾರೆ ಅಂಬೋ ಮಾತನ್ನು ನಮ್ಮ ಶಿಕ್ಷಕರು ಮುಂತಾದವರು ಮಾತಾಡ್ತಿದ್ರು. ಈ ಬ್ರಿಟಿಷ್ ರಾಜ್ಯ ಹೋಗ್ಲಿಕ್ಕೆ ಬೇಕು ಅಂತ ಹೇಳಿದರು. ಅದೇ ಎಲ್ಲ ನಮ್ಮ ಕರ್ನಾಟಕ ಏನದಲ್ಲ ಇದೆಲ್ಲ ಒಡೆದು ಅಲ್ಲೇ ಇಲ್ಲೇ ಚೆನ್ನ ಮುಟ್ಟ ಆಗಿಬಿಟ್ಟದೆ, ಇದನ್ನೆಲ್ಲ ಕರ್ನಾಟಕ ಒಂದು ಮಾಡಬೇಕು, ಸ್ವತಂತ್ರ ಭಾರತ, ಏಕತಂತ್ರ ಕರ್ನಾಟಕ, ಇವು ಎರಡೂ ಕಣ್ಣು ಮುಂದೆ ಇಟ್ಟುಕೊಂಡು ನಾವು ಏನಾದರೂ ಕೆಲಸ ಮಾಡಬೇಕು. ನಾವು ದೊಡ್ಡವರಾದೆವು, ಇಂದ ಅಡುಗೆ ನಾವು ಗ್ರ್ಯಾಜುಯೇಟ್ ಬಿ ಎ ಆದೆವು, ಹಾಗಾದ್ರೆ ನಾವು ಸರ್ಕಾರಿ ನೌಕರಿ ಮಾಡೋ ಹಾಗಿಲ್ಲ. ಆಗಿನ ಸರ್ಕಾರ ಅಂದ್ರೆ ಪರದೇಶ ಸರ್ಕಾರ, ಅದಕ್ಕೆ ನಾವು ನೌಕರಿ ಮಾಡಿದ್ರೆ ಅದಕ್ಕೆ ಸಹಾಯ ಮಾಡಿದಂಗೆ ಆಗ್ತದೆ, ಅದಕ್ಕೆ ನಾವು ಸಹಾಯ ಮಾಡಬಾರ್ದು ಅಂಥೇಳಿ ನಾವು ಶಿಕ್ಷಕ ಆಗಬೇಕು ಅಂತೇಳಿ ನನ್ನ ಮನಸ್ಸಿನಾಗಿತ್ತು. ಲೋಕಮಾನ್ಯ ತಿಳಕರ್ನ ಕೇಳಿದೆ ಹೋಗಿ ನಾವು ಏನು ಮಾಡಬೇಕಂತೀರಿ, ನಾವು ದೇಶದಿಂದ ನಮಗೂ ನಮ್ಮ ಮನಸ್ಸಿನೊಳಗೆ ಹುಮ್ಮಸ್ಸದ ಒಂದು ಏನಾರು ಮಾಡಬೇಕು ಅಂಥೇಳಿ. ಹಾಂ, ಹಾಗಾದರೆ ನೀವು ಕಾಯ್ದೆ ಪಂಡಿತರಾಗ್ರಿ, ಆಮೇಲೆ ರಾಜ್ಯದ ಇದೇನೋ ಚಳವಳಿ ನಡೀತದೆ ನಮ್ಮ ದೇಶದೊಳಗೆ, ನೀವೆಲ್ಲರೂ ನೀವು ತಯಾರಾಗ್ಲಿಕ್ಕೆ ಬೇಕು, ಸ್ವಾರ್ಥ ತ್ಯಾಗ ಮಾಡಲಿಕ್ಕೆ ಬೇಕು, ಎರಡನೇ ದರ್ಶಿಂದ ನೀವು ಹೋರಾಡ್ಲಿಕ್ಕೆ ಬೇಕು ಅಂಥೇಳಿ ಅವರೆಲ್ಲ ಹೇಳ್ತಿದ್ರು. ಅದನ್ನೆಲ್ಲ ನಾವು ಕೇಳಿಕೊಂಡು ಹಾಗಾದ್ರೆ ನಮ್ಮ ಜೀವನ ಏನದ ಇದು ಬರೇ ನಮ್ಮ ದೇಶದ ನಾವೇ ದೊಡ್ಡವರಾಗಬೇಕು, ನಾವೇ ದುಡ್ಡು ಗಳಿಸ್ಬೇಕು, ನಮ್ಮದೇ ಮನೆ ಆಗಬೇಕು, ನಮ್ಮದೇ ಹೊಲ ಆಗಬೇಕು, ಇಷ್ಟೇ ಹೇಳದೆ ನಮ್ಮ ದೇಶದ ಜನ ಏನಿದ್ದಾರೆ ಅವರಿಗೆ ಸ್ವಾತಂತ್ರ್ಯ ಹೆಂಗೆ ದೊರೆತಿತ್ತು ಅಂಬುವಂಥ ಒಂದು ಭಾವನೆ ನಮ್ಮ ಮನಸ್ಸಿನೊಳಗೆ ಆಗಿನಿಂದ ಹೊರಟು. ತಿಲಕ್ ಅವರು ತೀರ್ಕೊಂಡ್ರು 1920 ಕೊನ್ಮೇಲೆ ಗಾಂಧಿಯವರು ಬಂದರು. ಗಾಂಧಿಯವರು ಅಲ್ಲಿ ದಕ್ಷಿಣ ಆಫ್ರಿಕಾದೊಳಗೆ ಭಾಳ ದೊಡ್ಡ ಕೆಲಸ ಮಾಡಿದ್ರು. ಅದನ್ನೆಲ್ಲ ಮಾಡಿ ಒಂದು ಅನುಭವ ಪಡೆದು ನಮ್ಮಲ್ಲಿ ದೇಶಕ್ಕೆ ಬಂದರು. ಅವ್ರು ಬಂದ ಕೂಡಲೇ ಅವರಲ್ಲಿ ಒಂದು ನೀತಿ ಮತ್ತು ಒಂದು ದೇವರಲ್ಲಿ ಅತ್ಯಂತ ಭಕ್ತಿ, ಜನರ ಸೇವಾ ಮಾಡೋದೇ ಒಂದು ತಮ್ಮ ಕಾರ್ಯ ಅಂಥೇಳಿ ಒಂದು ಆಶ್ರಮ ಅಂಥೇಳಿ ಮಾಡಿದರು. ಆದ್ದರಿಂದ ಈ ಅಸ್ಪೃಶ್ಯತ ನಿವಾರಣ ಅಂಥೇಳಿ ಅಸ್ಪೃಶ್ಯರಿಗಂತ ಇಲ್ಲೇ ಇಲ್ಲ, ಎಲ್ಲ ಜನರು ಗಂಡಸು ಹೆಂಗಸು ಎಲ್ಲರೂ ಸಮಾನವಾಗಿ ನಾವು ಇರಬೇಕು ಅಂದರೆ ನಮ್ಮಲ್ಲಿ ಸಾಮರ್ಥ್ಯ ಬರ್ತದೆ. ಹಿಂಗೆ ಅದನ್ನು ಅವರು ಇತ್ಲಾಗ ರಾಜಕೀಯ ಕೆಲಸನೂ ಮಾಡ್ತಿದ್ರು, ಇತ್ಲಾಗ ಸಮಾಜದ ಕೆಲಸನೂ ಮಾಡ್ತಿದ್ರು. ಜನರಿಗೆ ಹ್ಯಾಂಗೆ ಶಿಕ್ಷಣ ಕೊಡಬೇಕು, ಅವರೆಲ್ಲರೂ ಇದಕ್ಕೆಲ್ಲ ಹ್ಯಾಂಗೆ ತಯಾರಾಗಬೇಕು, ಅದಕ್ಕೆ ಎರಡು ಯಾವಾಗಲೂ ಮೊದಲಿನಿಂದ ಸ್ವತಂತ್ರ ಭಾರತ, ಏಕತಂತ್ರ ಕರ್ನಾಟಕ, ಏಕೀಕರಣದ ಕಡೆ ಒಂದು ಕೆಲಸ ಜನರಿಗೆ ಹೇಳಲಿಕ್ಕೆ, ಮತ್ತು ಸ್ವಾತಂತ್ರ್ಯದ ಹೋರಾಟದ ಶಿಂದ ಒಂದು ಈ ಹೋರಾಟದ ನಿಜವಾಗಿ ಆ ವೇಳಕ್ಕೆ ಸ್ವಾತಂತ್ರ್ಯ ದರೀಕ್ಷತೆ ಇರಬೇಕು ಎಂಬುದೊಂದು ಭಾವನೆಯಿಂದ ಹೋರಾಟ ಶುರು ಮಾಡಿ. ಹಾಗೆ ನಮ್ಮ ಭಾರತದ ಸಂಸ್ಕೃತಿ ಏನದ 5000 ನಡ್ಕೋತ ಬಂದದ್ದು ವೇದ ಉಪನಿಷತ್ತಾದ ಮೇಲಿಂದ. ಆದ್ದರಿಂದ ಈ 3-4 ಜನರು ಇದ್ದಾರೆ ಇವರು ನನ್ನ ಮನಸ್ಸಿನ ಮೇಲೆ ಒಂದು ರಾಜಕೀಯ ದೃಷ್ಟಿಯಿಂದ ಲೋಕಮಾನ್ಯ ತಿಲಕರು, ಗಾಂಧಿಯವರು, ಎರಡನೇ ದೃಷ್ಟಿಯಿಂದ ಅಂದರೆ ವಿವೇಕಾನಂದರು, ಈ ಅರವಿಂದರು. ಅವರ ಭಾಷಣವೂ ಆಯಿತು, ಅವ್ರ ಲೇಖಗಳಾಯಿತು ಇದನ್ನೆಲ್ಲ. ಆದ್ದರಿಂದ ನಾನು ಲೇಖಕನ ಶುರು ಮಾಡಿದ್ದೆ. ಗೀತೆ ಗೊಟ್ಟು ಅಂಥೇಳಿ ಒಂದು ಪುಸ್ತಕ ಬರೆದೆ, ಇಂದ ಅಡುಗೆ ನಮ್ಮ ವಚನಶಾಸ್ತ್ರ ಅಂಥೇಳಿ ಒಂದು ಪುಸ್ತಕ ಬರೆದೆ. 20-30 ಪುಸ್ತಕ ಕನ್ನಡದೊಳಗೆ ನಾನು ಬರೆದೀನಿ. ಎಲ್ಲ 3-4 ಕಡೆಯಿಂದ ಕೆಲಸ ಮಾಡ್ಕೋತ ಬಂದೀನಿ ಅಂತ ನಾನು ಹೇಳಬಹುದು. ಜನರಿಂದ ನಾನು ಜನರ ಸಲುವಾಗಿ, ಇದು ಮುಖ್ಯ ಪಾಠ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತು ರಾಜಕೀಯ ಮುತ್ಸದ್ದಿ ಸಾಹಿತಿ ಆರ್ ಆರ್ ದಿವಾಕರ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ. ಪರಿಕಲ್ಪ

ಗೀತೆಗಳ ಸ್ವಾದ ಹಾಗೆ ಮಾಹಿತಿಯ ಮೋದ ಪ್ರತಿದಿನವೂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಕೇಳ್ತಾ ಇರಿ. ಜೊತೆಯಾಗಿರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಚಂದದ ಭಾವಗೀತೆಗಳೊಂದಿಗೆ ಒಟ್ಟಾಗುವಂತಹ ಸಮಯ ಭಾವಗೀತೆಗಳ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಭಾವಗೀತೆಗಳ ಪ್ಲೇಲಿಸ್ಟ್ನೊಂದಿಗೆ ಜೊತೆಯಾಗ್ತಾ ಇದ್ದೀನಿ. ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಈ ಚಂದದ ಒಂದು ಪ್ರೇಮದ ಭಾವಗೀತೆಯ ಗಾಯಕರು ಸಿ ಅಶ್ವಥ್, ರಚನಾಕಾರರು HS ವೆಂಕಟೇಶಮೂರ್ತಿಯವರು.

0: ಅತ್ತೆ, ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ಗಳು ಸಾಲ್ ಸಾಲಾಗ್ ಬಂದಿದೆ.
1: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಮೊದಲೇ ಕೇಳುವ ಮಗುವಿಗೆ ಕಾಲ್ಗಳು ಎರಡೋ ನಾಕೋ ಆದರೆ ಮೊದಲೇ ಕೇಳುವ ಮಗುವಿಗೆ ಕಾಲ್ಗಳು ಎರಡೋ ನಾಕೋ ಮಗುವಿಗೆ ಕಾಲ್ಗಳು ಎರಡೋ ನಾಕೋ ಮಂಕುತಿಮ್ಮನು
1: ಮಂಕುತಿಮ್ಮ ಜ್ಯೋತಿಷಿಯಾದಂತಹ ಈ ಅಣಕು ಗೀತೆ ಹೌದು ಭಾವಗೀತೆಯನ್ನು ಹಾಡಿದಂಥವರು ಜೀವಿಯತ್ರಿ. ಗೀತೆಗೆ ರಾಗ ಸಂಯೋಜನೆ ಕೂಡ ಅವರದೇ ಆಗಿತ್ತು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಆಯೋಜನೆ. ರಾಷ್ಟಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಇಂದು ನಾಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ದೇಶದ ಗಡಿ ಪ್ರದೇಶಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ, ಭದ್ರತೆ ಕುರಿತು ಉನ್ನತ ಮಟ್ಟದ ಸಭೆ. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, ಮಾಲ್ಡೀವ್ಸ್ ವಿರುದ್ಧ ಭಾರತ ಶುಭಾರಂಭ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ಹಂತ, ಮೊದಲನೇ ಕ್ವಾಲಿಫೈಯರ್ನಲ್ಲಿಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟಾನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತದ ಆತಿಥ್ಯದಲ್ಲಿ ಇಂದು ನವದೆಹಲಿಯಲ್ಲಿ ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಸಭೆ ನಡೆಯಲಿದ್ದು, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೊಶಿಮಿತ್ಸು ಮೊಟೇಗಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯಾ ಭಾಗವಹಿಸಲಿದ್ದಾರೆ. ಆಸ್ಟ್ರೇಲಿಯಾ ಮತ್ತು ಜಪಾನ್ ವಿದೇಶಾಂಗ ಸಚಿವರು ನಿನ್ನೆ ದೆಹಲಿಗೆ ಆಗಮಿಸಿದ್ದರೆ, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಮೇ 23ರಂದೇ ಭಾರತಕ್ಕೆ ಆಗಮಿಸಿದ್ದಾರೆ. ಜಾಗತಿಕ ಅನಿಶ್ಚಿತತೆ ಮತ್ತು ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಈ ಬಾರಿಯ ಸಭೆಯು ತೀವ್ರ ಕುತೂಹಲ ಮೂಡಿಸಿದೆ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಭಾರತ, ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಜಪಾನ್ ಒಳಗೊಂಡ ಕ್ವಾಡ್ ಅತ್ಯಂತ ಪ್ರಮುಖ ಒಕ್ಕೂಟವಾಗಿ ಹೊರಹೊಮ್ಮಿದೆ. ಪ್ರಸ್ತುತ ಒಕ್ಕೂಟದ ಅಧ್ಯಕ್ಷತೆ ವಹಿಸಿರುವ ಭಾರತ ಈ ಸಭೆಯನ್ನು ಆಯೋಜಿಸುತ್ತಿದೆ. ಇಂಡೋ ಪೆಸಿಫಿಕ್ ವಲಯವನ್ನು ಮುಕ್ತ, ಸ್ವತಂತ್ರ, ಅಂತರ್ಗತ ಹಾಗೂ ಸಮೃದ್ಧಗೊಳಿಸುವ ಉದ್ದೇಶದೊಂದಿಗೆ ಜಾಗತಿಕ ಒಳಿತಿಗಾಗಿ ಶ್ರಮಿಸಲು ಕ್ವಾಡ್ ರಾಷ್ಟಗಳು ಬದ್ದವಾಗಿವೆ. ಕಳೆದ ವರ್ಷ ಜುಲೈ 1ರಂದು ವಾಷಿಂಗ್ಟನ್ನಲ್ಲಿ ನಡೆದಿದ್ದ ಸಭೆಯ ಚರ್ಚೆಗಳ ಮುಂದುವರೆದ ಭಾಗವಾಗಿ ಇಂದಿನ ಸಭೆ ನಡೆಯಲಿದೆ. ಮುಖ್ಯವಾಗಿ ಆರೋಗ್ಯ ಭದ್ರತೆ, ಹವಾಮಾನ ವೈಪರೀತ್ಯ, ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು ಹಾಗೂ ದೇಶಗಳ ಕಡಲ ವಲಯ ಜಾಗೃತಿಯನ್ನು ಬಲಪಡಿಸುವಂತಹ ಸವಾಲುಗಳ ಕುರಿತು ಸಚಿವರು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಇದರ ಜೊತೆಗೆ ಇಂಡೋ ಪೆಸಿಫಿಕ್ ವಲಯದ ಇತ್ತೀಚಿನ

0: ಬೆಳವಣಿಗೆಗಳು ಮತ್ತು ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟೀಯ ವಿಷಯಗಳ ಕುರಿತು ಸಭೆಯಲ್ಲಿ ವಿಚಾರ ವಿನಿಮಯ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಸಿಕ್ಕಿಂ ರಾಜ್ಯಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದು ಹಲವು ಪ್ರಮುಖ ಸ್ಥಳಗಳನ್ನು ವೀಕ್ಷಿಸಲಿದ್ದಾರೆ. ರಾಷ್ಟಪತಿಗಳ ಭೇಟಿಯ ಹಿನ್ನೆಲೆಯಲ್ಲಿ ಸಿಕ್ಕಿಂ ಸರ್ಕಾರವು ಸಕಲ ಸಿದ್ದತೆಗಳನ್ನು ಮಾಡಿಕೊಂಡಿದೆ. ರಾಷ್ಟಪತಿಗಳು ಇಂದು ಸಂಜೆ ಗ್ಯಾಂಗ್ಟಾಕ್ನಲ್ಲಿರುವ ಪ್ರಸಿದ್ದ ನಮ್ಗ್ಯಾಲ್ ತಂತ್ರಜ್ಞಾನ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಪ್ರವಾಸದ 2ನೇ ದಿನವಾದ ನಾಳೆ ರಾಷ್ಟಪತಿ ಭಾರತ ಚೀನಾ ಗಡಿಯ ಪ್ರಮುಖ ಆಯಕಟ್ಟಿನ ಪ್ರದೇಶವಾದ ನಾಥೋಲಾ ಪಾಸ್ಗೆ ಭೇಟಿ ನೀಡಲಿದ್ದು ಅಲ್ಲಿ ನಿಯೋಜಿತವಾಗಿರುವ ಭಾರತೀಯ ಸೇನೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ದಿನ ಅವರು ಗ್ಯಾಂಗ್ಟಾಕ್ನಲ್ಲಿ ಆಯೋಜಿಸಲಾಗಿರುವ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲೂ ಭಾಗವಹಿಸಲಿದ್ದಾರೆ. ಇನ್ನು ಪ್ರವಾಸದ ಅಂತಿಮ ದಿನದಂದು ಗ್ಯಾಂಗ್ಟಾಕ್ನ ಪಾಲ್ಜೋರ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ವಿಶೇಷ ಕಾರ್ಯಕ್ರಮದಲ್ಲಿ ಸಿಕ್ಕಿಂ ಪೊಲೀಸರಿಗೆ ಅತ್ಯುನ್ನತ ರಾಷ್ಟಪತಿ ಪೊಲೀಸ್ ಕಲರ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಂದಿನ ಕೆಲವು ದಿನಗಳ ಕಾಲ ದೇಶದ ಗಡಿ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದು ಭದ್ರತೆಗೆ ಸಂಬಂಧಿಸಿದ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಗೃಹ ಸಚಿವರು ನಿನ್ನೆ ರಾತ್ರಿ ರಾಜಸ್ಥಾನದ ಬಿಕನೇರ್ಗೆ ತಲುಪಿದ್ದಾರೆ. ಸಚಿವರು ಇಂದು ಬೆಳಗ್ಗೆ ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ ಸಾಂಚು ಗಡಿ ಕಾವಲು ಠಾಣೆಗೆ ಭೇಟಿ ನೀಡಲಿದ್ದು ಅಲ್ಲಿ ನಿಯೋಜಿತವಾಗಿರುವ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಯೋಧರಿಗಾಗಿ ಹಮ್ಮಿಕೊಳ್ಳಲಾಗಿರುವ ವಿವಿಧ ಕಲ್ಯಾಣ ಯೋಜನೆಗಳಿಗೂ ಚಾಲನೆ ನೀಡಲಿದ್ದಾರೆ. ತದನಂತರ ಬಿಕಾನೇರ್ ಗಡಿ ಪ್ರದೇಶದ ಒಟ್ಟಾರೆ ಭದ್ರತಾ ಪರಿಸ್ಥಿತಿಯ ಕುರಿತು ಅವರು ಪರಿಶೀಲನೆ ನಡೆಸಲಿದ್ದಾರೆ. ಈ ಪ್ರಮುಖ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವಾಲಯ, ರಾಜಸ್ಥಾನ ಸರ್ಕಾರ ಮತ್ತು ಬಿಎಸ್ಎಫ್ನ ಹಿರಿಯ ಅಧಿಕಾರಿಗಳು ಹಾಗೂ 5 ಗಡಿ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ತಮ್ಮ ಪ್ರವಾಸದ ಮುಂದಿನ ಭಾಗವಾಗಿ ಇದೇ 29ರಂದು ಗೃಹ ಸಚಿವರು ಗುಜರಾತ್ನ ಭುಜ್ಗೆ ಭೇಟಿ ನೀಡಲಿದ್ದು ಅಲ್ಲಿನ ಬಿಎಸ್ಎಫ್ ಗಡಿ ಕಾವಲು ಠಾಣೆಯನ್ನು ವೀಕ್ಷಿಸಲಿದ್ದಾರೆ. ಜೂನ್ 5ರಂದು ತ್ರಿಪುರ, ನಂತರ ಪಶ್ಚಿಮ ಬಂಗಾಳದ ಗಡಿ ವಲಯಗಳಿಗೂ ಪ್ರವಾಸ ಕೈಗೊಂಡು ಅಲ್ಲಿನ ಭದ್ರತಾ ಪರಿಸ್ಥಿತಿಯನ್ನು ಪರಾಮರ್ಶಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾಂಗೋ ಮತ್ತು ಉಗಾಂಡಾದಲ್ಲಿ ಎಬೋಲಾ ಸೋಂಕಿನ ಉಲ್ಬಣವನ್ನು ವಿಶ್ವ ಆರೋಗ್ಯ ಸಂಸ್ಥೆ WHO ಜಾಗತಿಕ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿದ ಹಿನ್ನೆಲೆಯಲ್ಲಿ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ DGCA ವಿಮಾನಯಾನ ಸಂಸ್ಥೆಗಳಿಗೆ ಕಟ್ಟುನಿಟ್ಟಿನ ಮಾರ್ಗಸೂಚಿ ಪ್ರಕಟಿಸಿದೆ. ಇದರ ಅನ್ವಯ ಉಗಾಂಡಾ ಕಾಂಗೋ ಸಂಪರ್ಕಿಸುವ ವಿಮಾನಗಳಲ್ಲಿ ಪ್ರಯಾಣಿಕರು ಇಳಿಯುವ ಮುನ್ನ ಸ್ವಯಂ ಘೋಷಣಾ ಪತ್ರ ಪಡೆಯುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಜ್ವರ, ತಲೆನೋವು, ವಾಂತಿಯಂತಹ ಎಬೋಲಾ ಲಕ್ಷಣಗಳಿದ್ದರೆ ತಕ್ಷಣ ಸಿಬ್ಬಂದಿಗೆ ಅಥವಾ ವಿಮಾನ ನಿಲ್ದಾಣದ ವೈದ್ಯಕೀಯ ಘಟಕಕ್ಕೆ ತಿಳಿಸಲು ಇನ್ಫ್ಲೈಟ್ ಪ್ರಕಟಣೆ ಹೊರಡಿಸಬೇಕು. ಭಾರತಕ್ಕೆ ಬಂದ 21 ದಿನಗಳಲ್ಲಿ ಇಂತಹ ಲಕ್ಷಣಗಳು ಕಂಡರೂ ನಿಯೋಜಿತ ಆಸ್ಪತ್ರೆಗಳನ್ನು ಸಂಪರ್ಕಿಸಬೇಕು. ವಿಮಾನದಲ್ಲಿ ಶಂಕಿತ ಪ್ರಕರಣ ಪತ್ತೆಯಾದರೆ ಆ ಪ್ರಯಾಣಿಕರನ್ನು ಹಿಂಭಾಗದ ಸೀಟಿಗೆ ಸ್ಥಳಾಂತರಿಸಿ ಸುತ್ತಲಿನ ಸೀಟುಗಳನ್ನು ಖಾಲಿ ಇಡಬೇಕು ಹಾಗೂ ವಿಮಾನಗಳಲ್ಲಿ ಮಾಸ್ಕ್, ಗ್ಲೌಸ್, ಪಿಪಿಇ ಕಿಟ್ ಮತ್ತು ಸ್ಯಾನಿಟೈಸರ್ಗಳ ಸಾಕಷ್ಟು ದಾಸ್ತಾನು ಕಾಯ್ದುಕೊಳ್ಳಬೇಕು ಎಂದು DGCA ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ನ ಗೊಂಡೋಲಾ ರೋಪ್ವೇಯಲ್ಲಿ ತಾಂತ್ರಿಕ ದೋಷದಿಂದಾಗಿ ಭೂಮಿಯಿಂದ 500 ಅಡಿ ಎತ್ತರದ 65 ಕೇಬಲ್ ಕಾರ್ ಕ್ಯಾಬಿನ್ಗಳಲ್ಲಿ ಸಿಲುಕಿಕೊಂಡಿದ್ದ ಮಹಿಳೆಯರು, ಮಕ್ಕಳು ಸೇರಿದಂತೆ 300ಕ್ಕೂ ಹೆಚ್ಚು ಪ್ರವಾಸಿಗರನ್ನು ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಜಮ್ಮು ಕಾಶ್ಮೀರ ಪೊಲೀಸ್, ಭಾರತೀಯ ಸೇನೆಯ ಚಿನಾರ್ ಕೋರ್ ಮತ್ತು ಸ್ಥಳೀಯ ಆಡಳಿತದ ಜಂಟಿ ಸಹಯೋಗದಲ್ಲಿ ಸತತ 7 ಗಂಟೆಗಳ ಕಾಲ ನಡೆದ ರಕ್ಷಣಾ ಕಾರ್ಯಾಚರಣೆಯ ಬಳಿಕ ಎಲ್ಲ ಪ್ರವಾಸಿಗರನ್ನು ಯಾವುದೇ ಗಾಯಗಳಿಲ್ಲದೆ ಕೆಳಕ್ಕೆ ಇಳಿಸುವಲ್ಲಿ ತಂಡಗಳು ಯಶಸ್ವಿಯಾಗಿವೆ. ಭಾರತ ಸೇರಿದಂತೆ ವಿಶ್ವದಾದ್ಯಂತ ಲಕ್ಷಾಂತರ ಮುಸ್ಲಿಂ ಬಾಂಧವರಿಂದು ಸೌದಿ ಅರೇಬಿಯಾದಲ್ಲಿ ಹಜ್ ಪ್ರಾರ್ಥನೆಯ ಪ್ರಮುಖ ವಿಧಿವಿಧಾನಗಳನ್ನು ನೆರವೇರಿಸಲಿದ್ದಾರೆ. 5 ದಿನಗಳ ಕಾಲ ನಡೆಯಲಿರುವ ಪವಿತ್ರ ಹಜ್ ಧಾರ್ಮಿಕ ವಿಧಿವಿಧಾನಗಳ ಆರಂಭದ ಸಂಕೇತವಾಗಿ ನಿನ್ನೆ ದೇಶ ವಿದೇಶಗಳ ಯಾತ್ರಿಕರು ಮಿನಾ ನಗರದಲ್ಲಿ ಸೇರಿದ್ದರು. ಇಂದು ಮುಂಜಾನೆ

0: ಮೊದಲನೆ ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ಯಾತ್ರಿಕರು ಹಜ್ನ ಅತ್ಯಂತ ಪ್ರಮುಖ ವಿಧಿವಿಧಾನಕ್ಕಾಗಿ ಹರಾಫತ್ನತ್ತ ಪ್ರಯಾಣ ಬೆಳೆಸಲಿದ್ದಾರೆ. ದಿನವಿಡೀ ಹರಾಫತ್ನಲ್ಲಿ ಕಳೆಯಲಿರುವ ಯಾತ್ರಾರ್ಥಿಗಳು ಜಗತ್ತಿನ ಕಲ್ಯಾಣಕ್ಕಾಗಿ ಹಾಗೂ ತಮ್ಮ ಪಾಪ ಕ್ಷಮಾಪಣೆಗಾಗಿ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ಇರಾನ್ ಯುದ್ಧವನ್ನು ಕೊನೆಗಾಣಿಸುವ ಯಾವುದೇ ಒಪ್ಪಂದವಾದರೂ ಅದರಲ್ಲಿ ಸೌದಿ ಅರೇಬಿಯಾ ಸೇರಿದಂತೆ ಹಲವು ರಾಷ್ಟಗಳು ಅಬ್ರಹಾಂ ಒಪ್ಪಂದವನ್ನು ಕಡ್ಡಾಯವಾಗಿ ಸೇರುವ ಷರತ್ತನ್ನು ಒಳಗೊಂಡಿರಬೇಕು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಸಂದೇಶ ಹಂಚಿಕೊಂಡಿರುವ ಅವರು, ಇರಾನ್ ಜೊತೆಗಿನ ಮಾತುಕತೆಗಳು ಸಕಾರಾತ್ಮಕವಾಗಿ ಮುನ್ನಡೆಯುತ್ತಿವೆ, ಆದರೆ ಒಂದು ವೇಳೆ ಒಪ್ಪಂದ ತಲುಪುವಲ್ಲಿ ವಿಫಲರಾದರೆ ಮತ್ತೆ ಯುದ್ದಕ್ಕೆ ಮರಳಬೇಕಾಗುತ್ತದೆ ಹಾಗೂ ಹಿಂದೆಂದಿಗಿಂತಲೂ ಭೀಕರ ಮತ್ತು ಬಲವಾದ ಸಂಘರ್ಷ ಎದುರಾಗಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಗೋವಾದ ಮಡಂಗಾವ್ನಲ್ಲಿ ನಿನ್ನೆ ನಡೆದ ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಬಿ ಗುಂಪಿನ ಪಂದ್ಯದಲ್ಲಿ ಭಾರತ ತಂಡ ಮಾಲ್ಡೀವ್ಸ್ ವಿರುದ್ಧ 11-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸಿ ಶುಭಾರಂಭ ಕಂಡಿದೆ. ಗುಂಪು ಹಂತದ ಪಂದ್ಯಗಳನ್ನು ಮುಕ್ತಾಯಗೊಳಿಸಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿಯಲ್ಲಿ ಇಂದಿನಿಂದ ಪ್ಲೇಆಫ್ ಹಂತಕ್ಕೆ ಚಾಲನೆ ದೊರೆಯಲಿದೆ. ಇಂದು ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲನೇ ಕ್ವಾಲಿಫೈಯರ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಗುಜರಾತ್ ಟೈಟಾನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ನೇರವಾಗಿ ಐಪಿಎಲ್ ಫೈನಲ್ಗೆ ಪ್ರವೇಶಿಸಲಿದ್ದು, ಸೋತ ತಂಡಕ್ಕೆ ಕ್ವಾಲಿಫೈಯರ್ 2 ಪಂದ್ಯದಲ್ಲಿ ಫೈನಲ್ಗೆ ಇರುವ ಮತ್ತೊಂದು ಅವಕಾಶ ಸಿಗಲಿದೆ. ಇನ್ನು ನಾಳೆ ಪಂಜಾಬ್ನ ಮೊಹಾಲಿಯಲ್ಲಿ ನಡೆಯಲಿರುವ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಎಲಿಮಿನೇಟರ್ ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ. ನವದೆಹಲಿಯಲ್ಲಿಂದು ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಆಯೋಜನೆ. ರಾಷ್ಟಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಇಂದು ನಾಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ದೇಶದ ಗಡಿ ಪ್ರದೇಶಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ, ಭದ್ರತೆ ಕುರಿತು ಉನ್ನತ ಮಟ್ಟದ ಸಭೆ. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, ಮಾಲ್ಡೀವ್ಸ್ ವಿರುದ್ಧ ಭಾರತ ಶುಭಾರಂಭ ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ಹಂತ ಮೊದಲನೇ ಕ್ವಾಲಿಫೈಯರ್ನಲ್ಲಿಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟಾನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಟ್ಯೂನ್ ಮಾಡಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:45.

0: ಮಹೇಶ ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
1: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
2: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
3: ನುಡಿದಂತೆ ನಡೆದ ಮೂರು ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಭಾವಗೀತೆಗಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಆತ್ಮೀಯ ಕೇಳುಗರೆಲ್ಲರಿಗೂ ಶುಭೋದಯ. ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಮೂಡಿಬರುವ ಭಾವಗೀತೆ. ಇದು ಶಿಶುನಾಳ ಶರೀಫರ ರಚನೆ.

ಭಾವಗೀತೆಗಳ ಪ್ರಸಾರದಲ್ಲಿ ನಾವಿದ್ದೇವೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇದು. ಇನ್ನೀಗ ಒಂದು ಜನಪದ ರಚನೆ ಪಿ ಕಾಳಿಂಗರಾವ್ ಅವರ ಧ್ವನಿಯಲ್ಲಿದೆ.

ಭಾವಗೀತೆಗಳನ್ನ ಕೇಳ್ತಾ ಇದ್ದೀರಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇದು. ಇನ್ನು ಸಂದೇಶವನ್ನ ಕಳಿಸಿ ಜೊತೆಯಾಗಿರುವಂತಹ ನಮ್ಮ ಕೇಳುಗರು ಉಮೇಶ್ ಸಂಕೇಶ್ವರ ಅವರು ಹೇಳ್ತಾ ಇದ್ದಾರೆ, ಇಂದಿನ ಭಕ್ತಿಗೀತೆಗಳ ಆಯ್ಕೆ, ಚಲನಚಿತ್ರಗಳಿಂದ ಆಯ್ದಂತಹ ಭಕ್ತಿಗೀತೆಗಳ ಆಯ್ಕೆ ತುಂಬಾ ಚೆನ್ನಾಗಿತ್ತು, ಹಾಗೆ ಕಥೆ ಕೂಡ ಇಷ್ಟ ಆಯ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಇದೇ ಒಂದು ಅಭಿಪ್ರಾಯವನ್ನ ತಿಳಿಸಿ ಸಂದೇಶವನ್ನ ಕಳಿಸಿದ್ದಾರೆ. ಯಾರು? ಕವಿತಾ ಶ್ರೀನಿವಾಸ್, ವೈಎಸ್ ಕಾಲೋನಿ ಧಾರವಾಡದಿಂದ. ಮೂಡಿ ಬಂದಂತಹ ಗೀತೆಗಳು ಹಾಗೆ ಕ್ಷಮೆಯ ಬಗ್ಗೆ ನೀಡಿದಂತಹ ಒಂದು ಕಥೆ ಇಷ್ಟ ಆಯಿತು ಅಂತ ಹೇಳಿ ಅವರು ಹೇಳಿದ್ದಾರೆ. ಅಂಕುಶ್ ದೀಪ ಮಹಾದೇವ್ ಗುಮ್ಟಿಯವರು, ಅನುದಿನದ ಸಂಗಾತಿ ವಿವಿಧ ಭಾರತಿಗೆ ಧನ್ಯವಾದ, ಕಥೆ ಹಾಗೂ ಭಕ್ತಿಗೀತೆ ಇಷ್ಟ ಆಯಿತು ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಗಾನಸುಮ ಪಟ್ಟಸುಮನಹಳ್ಳಿಯಿಂದ ಸಂದೇಶ ಕಳಿಸಿ, ನಿಜಕ್ಕೂ ಇಂದಿನ ನಾಥೋಪಾಸನೆ ಬಹಳ ವಿಶಿಷ್ಟವಾಗಿತ್ತು. ಗುರುವಿನ ಬೋಧನೆ ಜೊತೆಗೆ ವಿಶೇಷ ಅರ್ಥಪೂರ್ಣವಾದಂತಹ ಹಾಡುಗಳು ಕಾರ್ಯಕ್ರಮಕ್ಕೆ ಬೇರೆಯದೇ ಮೆರುಗನ್ನು ನೀಡಿತು. ಹಾಲು ಜೇನು ಸೇರಿದ ಹಾಗೆ ಹಾಡಿನಲ್ಲಿ ಎಂತಹ ಬದುಕಿನ ಸೂತ್ರ ಅಡಗಿದೆ ಅಲ್ವಾ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ನಿಜ. ಹಾಗೆ ಕ್ಷಮಿಸುವ ಗುಣ ಕಥೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ಸಂದೇಶ ಕಳಿಸಿರುವ ನಮ್ಮ ಕೇಳುಗರು ಗೀತಾ ಜೋಶಿಯವರು, ಹಾಗೆ ಸಂಧ್ಯಾ ಮೋಹನ್ ಆರ್ ಎಂ ನಗರ KR ಪುರದಿಂದ ಸಂದೇಶ ಕಳಿಸಿ, ಹಾಡುಗಳು ತುಂಬ ಇಷ್ಟ ಆಯಿತು, ಪುರಂದರದಾಸರ ಕೀರ್ತನೆಗಳು ನಮಗೆ ತುಂಬ ಇಷ್ಟ ಆಯಿತು, ನಿಲಯಕ್ಕೆ ಧನ್ಯವಾದ ಪ್ರಸಾರಕ್ಕಾಗಿ ಅಂತ ಹೇಳಿ ಹೇಳಿದರೆ. ಮತ್ತು ರಾಮನಾಮ ಪಾಯಸಕ್ಕೆ ಅನ್ನುವಂತಹ ಭಕ್ತಿಗೀತೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ಚಂದ್ರಮತಿ ಪ್ರಕಾಶ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ರವಾನಿಸಿರುವಂಥದ್ದು. ಹಾಗೆ ಇಂಡಿ ತಾಲೂಕಿನ ಹಿಂಗಣಿಯ ಚಿದಾನಂದ ಕಲ್ಯಾಣಿ ಪತ್ತಾರ ಅವರು ಪುರಂದರದಾಸರ ಕೀರ್ತನೆಗಳನ್ನು ಇಷ್ಟಪಟ್ಟಿದ್ದಾರೆ, ಹಾಗೆ ಧನ್ಯವಾದಗಳನ್ನು ಸಹ ತಿಳಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಮತ್ತು ಕೌಸಲ್ಯ ಅವರು ಬನಶಂಕರಿಯಿಂದ ಸಂದೇಶ ಕಳಿಸಿ, ನಮಸ್ಕಾರ, ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿ ತಿಳಿಸಿದ್ದಾರೆ. ಬೊಪ್ಪ ವೆಂಕಟೇಶ್ ಅವರು, ಹಾಗೆ ಉಮೇಶ್ ಅವರು ಸಿರಿಗೆರೆಯಿಂದ, ಹಾಗೆ ಯಾರು, ಶ್ರುದತ್ ಮುಳೆ ನೇತಾಜಿ ರಸ್ತೆ ನ್ಯಾಮತಿ ಇಲ್ಲಿಂದ, ಬೀದರ್ ಗಣೇಶ್ ನಗರದ ಮುದ್ದ ಮಹೇಶ್ ಅವರು, ಹಾಗೆ ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ಇಲ್ಲಿಂದ, ಗೋಕಾಕ್ ತಾಲೂಕು ಬೈರನಹಟ್ಟಿ ಗ್ರಾಮದ ದೇವರಾಜ್ ಖಿಲಾರಿ ಹಾಗೂ ಅವರ ಮನೆಯವರ ಸಂದೇಶ, ಹನುಮಂತಪ್ಪ ಹುಲಿಗೆಮ್ಮನವರ್ ಅಕ್ಷಯ ಪಾರ್ ಗೋಕುಲ ರೋಡ್ ಹುಬ್ಬಳ್ಳಿ ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಟಿ ಆರ್ ಮಿಲ್ನ ಗಣೇಶನ್ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಅರುಣ ಮೈತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರಸ್ತೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಂಧ್ಯಾ ಮೋಹನ್ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಹಾಗೆ ಮತ್ತಿನ್ಯಾರು, ಮಾದನ ಹಿಪ್ಪರಗಿಯ ಶಿವಲಿಂಗಪ್ಪ ಮಲ್ಲಪ್ಪ ಭದ್ರೆ ಅವರ ಸಂದೇಶ, ಬಸಯ್ಯ ಸ್ವಾಮಿ ಇಮಾಮ್ಬಾದ್ನಿಂದ, ಮೈಸೂರಿನ ವೀರೇಶ್ ಬಿ ಕೊಣ್ಣೂರವರು, ಅಭಿನಂದನ್ ಜೈನ್ ಹಾಗೂ ಅವರ ಮನೆಯವರು, ಗುರು ಶಿಷ್ಯರ ಕತೆ ಚೆನ್ನಾಗಿ ಮೂಡಿಬಂತು ಅಂತ ಹೇಳಿ ಹೇಳಿದ್ದಾರೆ. ಹಾಗೆ ನಾಗರಾಜ ಶರ್ಮಾ ಅವರಿಗೆ ಮಾತು ಸ್ವಲ್ಪ ಹೆಚ್ಚು ಅಂತ ಹೇಳಿ ಅನ್ನಿಸ್ತಂತೆ. ಹಾಗೆಯೇ ಗೀತೆಗಳ ಆಯ್ಕೆ ಅಷ್ಟೊಂದು ನಮಗೆ ಖುಷಿ ಕೊಡಲಿಲ್ಲ, ಬೇರೆಯ ಸಮಯದಲ್ಲಿ ಇಂತಹ ಗೀತೆಗಳನ್ನು ಪ್ರಸಾರ ಮಾಡಬಹುದಾಗಿತ್ತು ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಅಂದರೆ ಜೀವನಕ್ಕೆ ಒಂದು ಅರ್ಥವನ್ನು ಕೊಡುವಂತಹ, ಹಾಗೆಯೇ ಏನೋ ಒಂದು ಒಳ್ಳೆಯ ಸಂದೇಶ ಇರುವಂತಹ ಗೀತೆಗಳನ್ನು ಆಯ್ಕೆ ಮಾಡಿ ಈ ದಿನದ ಪ್ರಸಾರದಲ್ಲಿ ಮಾಡಲಾಗಿತ್ತು. ಯಾಕಂತ ಹೇಳಿದ್ರೆ ಜೀವನಕ್ಕೆ ಸ್ಫೂರ್ತಿ ಕೊಡುವಂತಹ ಗೀತೆಗಳು ಸಹ ಒಂದು ಭಗವಂತನ ಗೀತೆಯಂತೆಯೇ ಅನ್ನುವಂತಹ ಒಂದು ಅಭಿಪ್ರಾಯ ಕೂಡ ಇದೆ. ಹಾಗಾಗಿ ಮಹಾಲಿಂಗಪ್ಪ ಜಾಲವಾದಿಯವರ ಸಂದೇಶ ನಮ್ಮನ್ನು ತಲುಪಿದೆ. ಪೀಣ್ಯದಿಂದ ವರಲಕ್ಷ್ಮಿಯವರ ಸಂದೇಶ, ಹಾಗೆ ಮತ್ತಿನ್ಯಾರು, ಬಿಂದುಮತಿಯವರು ಪೂರ್ಣಿಮಾ ಮೇಸ್ತಿ ನಾರಾಯಣಪುರದಿಂದ, ಕಥೆಗಳು ಹಾಗೆ ಹಾಡುಗಳು ಚೆನ್ನಾಗಿತ್ತು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ನಿರ್ಮಲ ಅವರು ಗುರುಗುಂಟೆಪಾಳ್ಯದಿಂದ, ಎಲ್ಲ ನಮ್ಮ ಕೇಳುಗರು ಕೂಡ ಜೊತೆಯಾಗಿದ್ದೀರಿ, ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದೀರಿ. ಎಲ್ಲರಿಗೂ ಸಹ ಹೃದಯ ತುಂಬಿದಂತಹ ಧನ್ಯವಾದಗಳನ್ನು ತಿಳಿಸ್ತಾ ಇದರೊಂದಿಗೆ ಭಾವಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಸಮಯ 8:08 ಸೆಕೆಂಡುಗಳು. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಆತಿಥ್ಯದಲ್ಲಿ ಇಂದು ನವದೆಹಲಿಯಲ್ಲಿ ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಸಭೆ ನಡೆಯಲಿದ್ದು, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೊಶಿಮಿತ್ಸು ಮೊಟೆಗಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಭಾಗವಹಿಸಲಿದ್ದಾರೆ. ಭಾರತ ಸೇರಿದಂತೆ ವಿಶ್ವದಾದ್ಯಂತ ಲಕ್ಷಾಂತರ ಮುಸ್ಲಿಂ ಬಾಂಧವರಿಂದು ಸೌದಿ ಅರೇಬಿಯಾದಲ್ಲಿ ಹಜ್ ಪ್ರಾರ್ಥನೆಯ ಪ್ರಮುಖ ವಿಧಿವಿಧಾನಗಳನ್ನು ನೆರವೇರಿಸಲಿದ್ದಾರೆ. 5 ದಿನಗಳ ಕಾಲ ನಡೆಯಲಿರುವ ಪವಿತ್ರ ಹಜ್ ಧಾರ್ಮಿಕ ವಿಧಿವಿಧಾನಗಳ ಆರಂಭದ ಸಂಕೇತವಾಗಿ ನಿನ್ನೆ ದೇಶ ವಿದೇಶಗಳ ಯಾತ್ರಿಕರು ಮಿನಾ ನಗರದಲ್ಲಿ ಸೇರಿದ್ದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಒಟ್ಟಾವಾದಲ್ಲಿ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಅವರನ್ನು ಭೇಟಿ ಮಾಡಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಕೆನಡಾ ಪ್ರಧಾನಿ ಅವರೊಂದಿಗಿನ ಸಭೆಯ ವೇಳೆ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ದಿಶೆಯಲ್ಲಿ ಭವಿಷ್ಯದ ದೃಷ್ಟಿಕೋನದ ಕುರಿತ ಚರ್ಚೆಗಳು ನಡೆದಿವೆ. ಬೆಂಗಳೂರಿನಲ್ಲಿ ನಾಳೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವತಿಯಿಂದ ಜಲ ಕುರಿತ ರಾಷ್ಟೀಯ ಎಐ ಶೃಂಗಸಭೆಯನ್ನು ಆಯೋಜಿಸಲಾಗಿದೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಅಗ್ರಿ ಇನೋವೇಷನ್ ಸೆಂಟರ್ ವತಿಯಿಂದ ಬೆಂಗಳೂರಿನ ಜಿಕೆವಿಕೆಯಲ್ಲಿ ಕೃಷಿ ನವೋದ್ಯಮ ಸಮಾವೇಶ 2.0 ಆಯೋಜಿಸಲಾಗಿದ್ದು, ಕಾರ್ಯಕ್ರಮವನ್ನು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಉದ್ಘಾಟಿಸಲಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವತಿಯಿಂದ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಇಂದು ಸ್ವತಂತ್ರ ಸೇನಾನಿ ಎಚ್ಎಸ್ ದೊರೆಸ್ವಾಮಿ ಅವರಿಗೆ ಕರ್ನಾಟಕದ ಗೌರವಾರ್ಪಣೆ ಕಾರ್ಯಕ್ರಮ ಜರುಗಲಿದ್ದು, ಈ ವೇಳೆ ದೊರೆಸ್ವಾಮಿ ಅವರ ಅಂಕಣ ಬರಹಗಳ ಕೊನೆಯ ಕಂತು 100ರ ನೋಟ ಭಾಗ 2 ಲೋಕಾರ್ಪಣೆಗೊಳಿಸಲಾಗುವುದು. ಗೋವಾದ ಮಡ್ಗಾಂವ್ನಲ್ಲಿ ನಿನ್ನೆ ನಡೆದ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಬಿ ಗುಂಪಿನ ಪಂದ್ಯದಲ್ಲಿ ಭಾರತ ತಂಡ ಮಾಲ್ಡೀವ್ಸ್ ವಿರುದ್ಧ 11-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸಿ ಶುಭಾರಂಭ ಕಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
1: ಮಗಳೇ,
2: ನೆನಪಿದ್ಯಾ ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ.
1: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
3: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ವ?
0: ಎಲ್ಲಿಗೆ?
3: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು, ಆಕ್ಟಿವ್.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
7: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
6: ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
8: ಏನೋ ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
9: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
10: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
11: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
12: ನಾನು ನಿಮ್ಮ ಆಕಾಶವಾಣಿ
13: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು.
12: ನಂಗೀಗ 90ರ ಸಂಭ್ರಮ.
13: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
12: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
13: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
12: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
7: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು. ನನಗೆ ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರಾ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ, ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ, ನನ್ನ ದೇವರುಗಳೆಲ್ಲ.
12: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ. ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
13: ಹೀಗೆ ಸಾಗಲಿ ನಮ್ಮಿ ಪಯಣ, ಹಾಡಿನಲ್ಲಿದ್ದು ಸಸರಳ ಗಗನ.
12: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.

ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಸ್ಟುಡಿಯೋ ಕ್ಲಾಕ್ನಲ್ಲಿ ಸಮಯ ಆಗಿದೆ 8:06:20. ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಈ ಭಾಗಕ್ಕೆ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ನಿಮ್ಮ ಜೊತೆಯಾಗ್ತಾ ಇದ್ದೀನಿ, ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

ಬನಾರಸ್ ಚಿತ್ರದ ಈ ಗೀತೆ ಹಾಡಿದವರು ಸಂಚಿತ್ ಹೆಗ್ಡೆ ಹಾಗೂ ಸಂಗೀತ ರವೀಂದ್ರನಾಥ್. ನಾಗೇಂದ್ರ ಪ್ರಸಾದ್ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಗೆ ಅಜನೀಶ್ ಬಿ ಲೋಕನಾಥ್ ಅವರ ಸ್ವರ ಸಂಯೋಜನೆ ಇತ್ತು. ನಾವು ಕೂಡ ಕಾರ್ಯಕ್ರಮವನ್ನು ಬೆಳಗಿನಿಂದಲೂ ಕೂಡ ಕೇಳ್ತಾ ಇದ್ದೀವಿ, ನಮ್ಮನ್ನ ಮರೆತ್ಬಿಟ್ರಾ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಚಂದ್ರಕಾಂತ್ ತಂಬಟ್ ಅವರು. ಇವರು ಸಂದೇಶ ಕಳಿಸಿರೋದು ಅಥಣಿಯಿಂದ. ಖಂಡಿತವಾಗಿಯೂ ನಮ್ಮ ಕೇಳುಗರನ್ನು ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲೋ ಕಣ್ತಪ್ಪಿನಿಂದ ಆಗಿ ಹೋಗ್ಬಿಟ್ಟಿರುತ್ತೆ ಇದು ಅಂತ ಹೇಳ್ತಾ, ಹಾಗೆಯೇ ಮಂಡಿಕಲ್ನ ಕೃಪಾ ಅವರು ಕೂಡ ನಮಸ್ಕಾರ, ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿದರೆ. ಪುಷ್ಪಾ ಶಾನುಭೋಗರ್ ಗದಗದಿಂದ. ಹಾಗೆಯೇ ಆಕಾಶವಾಣಿಗೆ 90 ಹರಿಯದ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ನಿಜಕ್ಕೂ ನಮಗೆ ತುಂಬ ಸಂತೋಷ ಕೊಡುವಂತಹ ಕಾರ್ಯಕ್ರಮ ಇದು. ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸುವವರು ಅವರವರ ಕಾಯಕವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅಂತ ಹೇಳಿ ಬಿಂದುಮತಿಯವರು ಯಲಹಂಕದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದ ನಿಮ್ಮ ಮೆಚ್ಚುಗೆಯ ಅಭಿಮಾನದ ಸಂದೇಶಕ್ಕೆ ಅಂತ ಹೇಳ್ತಾ, ಈಗೊಂದು ಚಂದದ ಗೀತೆ ವಿಜಯ ಪ್ರಕಾಶ್ ಅವರ ಧ್ವನಿಯಲ್ಲಿದೆ. ಈ ಗೀತೆ ಬೆಲ್ ಬಾಟಮ್ ಚಿತ್ರದ್ದು. ಯೋಗರಾಜ್ ಭಟ್ ಅವರ ರಚನೆಗೆ ಅಜನೀಶ್ ಬಿ ಲೋಕನಾಥ್ ಅವರ ಸ್ವರ ಸಂಯೋಜನೆ.

0: restructure the exam body and make it answerable to Parliament. The editorial in the Tribune talks about renewable energy generation growing by leaps and bounds and accounting for about a quarter of electricity production. Under the headline, Time to Stop Slipping on Oil, the paper says how renewable energy can make India resilient to oil price shocks. The Indian Express states, live-in rules, polygamy ban as Assam introduces uniform civil code bill. With Trump administration's new policy, 7 lakh green card seekers left US in state of anxiety, writes the Economic Times. City swelters, warmest May night in 14 years, says the Times of India. And finally, the Tribune cites Chhattisgarh government turns former Naxal hit areas into tourist hubs, with tribal culture helping the communities develop a sense of ownership while generating income. And with that, it's back to you, Anuja.
1: Thank you, Nina. And now, before we end the bulletin, the headlines once again. Quad Foreign Ministers meeting to be held in New Delhi today. President Draupadi Murmu to embark on a three-day visit to Sikkim beginning today. More than 300 tourists stranded in Gulmarg gondola in Jammu and Kashmir rescued after technical snag halted its operations. DGCA issues directives for airlines after Ebola outbreak declared health emergency by WHO. CNG price hiked by 2 rupees per kg in Delhi. India thrashed Maldives 11-0 in their opening Group B match of SAF Women's Football Championship. And in IPL cricket, defending champions Royal Challengers Bengaluru to take on Gujarat Titans this evening. And with that, we end the morning news. Have a nice day.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ಆತ್ಮೀಯ ಕೇಳುಗರೆ, ವಿವಿಧ ಭಾರತಿ ಸ್ಟುಡಿಯೋದಲ್ಲಿ ಸಮಯ 8:15:15 ನಾವಿದ್ದೇವೆ ಶುಭೋದಯ ಕರ್ನಾಟಕದಲ್ಲಿ. ಇನ್ನು ಮುಂದೆ ಚಿತ್ರಗೀತೆಗಳು ನಿಮಗಾಗಿ ಶುಭೋದಯ ಕರ್ನಾಟಕದಲ್ಲಿ. ಈಗ ಒಂದು ಚಿಕ್ಕ ವಾಣಿಜ್ಯ ವಿರಾಮ ಇರುತ್ತೆ, ಆ ನಂತರ ಚಿತ್ರಗೀತೆಗಳು ನಿಮಗಾಗಿ.
4: ಹಿಂಗೆ ಕಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
5: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
4: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ರಮೇಶ, ಸಿಟಿ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದೆ, ಇನ್ನು ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯ?
8: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
7: ಶಭಾಷ್ ಮಗನೇ.
9: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಶಾಂತಮ್ಮನವರೇ, ಇಷ್ಟೊಂದು ದೊಡ್ಡ ಆರ್ಡರ್ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ?
2: ಎಲ್ಲಾನು ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಒಳ್ಳೆಯ ಗೀತೆಗಳು ಶುಭೋದಯ ಕರ್ನಾಟಕದ ಎರಡನೇ ಭಾಗದಲ್ಲಿ ಹಾಗೆಯೇ ನಾದೋಪಾಸನೆ ಮಧುರವಾಗಿತ್ತು ಅಂತ ಹೇಳಿ ಕಾರ್ಯಕ್ರಮದ ಕುರಿತಾಗಿ, ಬೆಳಗಿನ ಪ್ರಸಾರ ಕಾರ್ಯದ ಕುರಿತಾಗಿ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳಿದ್ದಾರೆ ಸಂಗೀತಾ ಪಾಟೀಲ್ ಅವರು, ಹಾಗೆ ನಿರ್ಮಲಾ ಅವರು. ಚಂದ್ರಮುಖಿ ಐ ಟಿ ಐ ಲೇಔಟ್ನಿಂದ ಒಳ್ಳೆಯ ಗೀತೆಗಳು ಅಂತ ಹೇಳ್ತಿದ್ದಾರೆ. ಯಾರು, ದೇವರೆಡ್ಡಿ ಬಂಡಿಯವರು ಗದಗದಿಂದ. ಹಾಗೆಯೇ ಏನಪ್ಪ ಇವತ್ತು ಹೇಮಾ ಅವರು ಇಂಥ ಒಂದು ಮನಸ್ಥಿತಿನಲ್ಲಿ ಇದ್ದಾರೆ, ಒಳ್ಳೆಯ ಗೀತೆಗಳು ಮೂಡಿ ಬಂದಿದೆ ಅಂತ ಹೇಳಿ ಮಂಜು ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೌದು, ಯಾವಾಗಲೂ ಪಾಸಿಟಿವ್ ಮನಸ್ಥಿತಿ, ಹೌದು, ಎಲ್ಲವನ್ನ ಸಕಾರಾತ್ಮಕವಾಗಿ ಯೋಚಿಸುವಂತಹ ಮನಸ್ಥಿತಿ ಇದ್ದಾಗ ಜಗತ್ತೇ ಸುಂದರ ಅನಿಸುತ್ತೆ. ಒಂದು ಬಾರಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಹೌದು, ಎಲ್ಲೋ ಮನಸ್ಸು ಕೆಲವೊಂದು ಸಾರಿ ಬೇಜಾರಾದಾಗ ಕುಗ್ಗಿ ಹೋಗೋದು ಸಹಜ, ಆದರೆ ತಕ್ಷಣವೇ ಈ ಪಿಂಗ್ ಪಾಂಗ್ ಬಾಲ್ ಇರುತ್ತೆ ನೋಡಿ, ಆ ರೀತಿ ಮಾಡ್ಕೊಂಡ್ಬಿಟ್ರೆ ಇಡೀ ದಿನ, ಹಾಗೆ ನಾವು ಜೀವಿಸುವ ಪ್ರತಿಯೊಂದು ಗಳಿಗೆಯು ನಮ್ಮ ಮನಸ್ಥಿತಿ ಚೆನ್ನಾಗೇ ಇರುತ್ತೆ, ಖುಷಿ ಖುಷಿಯಾಗೇ ಇರುತ್ತೆ ಅಂತ ಹೇಳ್ತಾ ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

0: ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.
1: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
2: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
1: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲಾ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
2: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು.
3: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
4: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
3: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
5: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಹೇಳ್ತಾ ಜೊತೆಯಾಗ್ತಾ ಇದ್ದೀನಿ, ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೇಶ್. ಏನೆಲ್ಲ ದಿನ ವಿಶೇಷಗಳು ಈ ದಿನ ಇದೆ ತಿಳ್ಕೊಳ್ಳಿ ಕಾರ್ಯಕ್ರಮವನ್ನ ಕೇಳ್ತಾ. ಹಾಗೆ ಚಂದದ ಗೀತೆಗಳು ಕೂಡ ನಿಮ್ಮ ಜೊತೆಯಾಗುತ್ತೆ. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ವಿಶೇಷ ಕಾರ್ಯಕ್ರಮದಲ್ಲಿ ಸಿಹಿಯಾದ ಗಾಳಿ ಬೀಸ್ತು ಇಳೆಯರಾಜ ಹಾಗೂ ನಂದಿತಾ ಅವರ ಧ್ವನಿಯ ಮೂಲಕ ಆ ದಿನಗಳು ಚಿತ್ರದಿಂದ ಈ ಒಂದು ಸಿಹಿಯಾದ ಗಾಳಿಯ ಗೀತೆಯನ್ನು ಆಯ್ಕೆ ಮಾಡಲಾಗಿತ್ತು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಇಳೆಯರಾಜ ಅವರದೇ ಸ್ವರ ಕಲ್ಪನೆ ಇತ್ತು. ಇಪ್ಪತ್ತಾರನೇ ತಾರೀಖು ಈ ದಿನ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಚಿನ್ನಾರಿ ಮುತ್ತ ಅಂತಲೇ ಹೆಸರಾದಂತಹ ನಟ ವಿಜಯ ರಾಘವೇಂದ್ರ ಅವರು ಜನಿಸಿದ ದಿನ ಈ ದಿನ ಮೇ 26ನೇ ತಾರೀಖು. ವಿವಿಧ ಭಾರತೀಯ ಪರವಾಗಿ ಹಾಗೆ ಕೇಳುಗರ ಪರವಾಗಿ ಚಿನ್ನಾರಿ ಮುತ್ತನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವರ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನೀವು ತಿಳ್ಕೊಳ್ತೀರಿ. ಕೇಳ್ತಾ ಇರಿ, ಜೊತೆಯಾಗಿರಿ ವಿವಿಧ ಭಾರತಿ. ಇದು

ವಿಜಯ ರಾಘವೇಂದ್ರ ಅವರ ಅಭಿನಯದ ಗೋಕುಲ ಚಿತ್ರದಿಂದ ಈ ಒಂದು ಚಂದದ ಗೀತೆ ಮೂಡಿ ಬಂತು. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ಮೇ 26ನೇ ತಾರೀಕು ನಟ ವಿಜಯ ರಾಘವೇಂದ್ರ ಅವರ ಜನ್ಮದಿನ. ದಿನ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ತಾ ಸಾಕ್ತಾ ಇದ್ದೀವಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ. ಸಮಯ ಆಗಿದೆ 9:12

ಶ್ರೇಯಾ ಘೋಷಾಲ್ ಹಾಗೂ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆ ಕೋಟಿಗುಬ್ಬ 2 ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಇಮ್ಮಾಂಡಿಯವರ ಸಂಗೀತವಿತ್ತು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ದಿನದ ಅಂದರೆ ಮೇ 26ರ ದಿನ ವಿಶೇಷಗಳು ಏನೇನು ಅಂತ ಹೇಳಿ ತಿಳ್ಕೊಳ್ತಾ ಸಾಕ್ತಾ ಇದ್ದೀವಿ. ಈ ದಿನ ಒಂದು ಭಯ ಬೀಳಿಸುವಂತಹ ದಿನ. ಏನಪ್ಪ ಇದು, ಭಯ ಬೆಳೆಸ್ತೀವಿ ಅಂತಿದಾರಲ್ಲ ಅಂತ ಅಂದ್ಕೊಂಡ್ರ, ಯಾರಾದರೂ ತುಂಬ ಕಾಟ ಕೊಡ್ತಾ ಇದ್ರೆ, ಹಾಗೆಯೇ ಆ ಕೆಲವೊಂದು ಚಿತ್ರಗಳನ್ನ ಪಾತ್ರಗಳನ್ನು ಆ ಒಂದು ಪಾತ್ರವನ್ನು ನೋಡಿದಾಗ ರಾತ್ರಿ ಮಲಗೋವಾಗೂ ಕೂಡ ಭಯ ಆಗುವಂಥದ್ದು ಉಂಟು. ಹಾಗೆಯೇ ಅಣುಕು ಭಾಷೆಯಲ್ಲಿ ಅಂದರೆ ಯಾರನ್ನಾರು ರೇಗಿಸ್ಬೇಕು ಅಂತ ಹೇಳಿದ್ರೆ ತುಂಬ ಕಾಟ ಕೊಡೋರು ಅಂದರೆ ಮಕ್ಕಳು ಕೂಡ ಆಗಿರಬಹುದು, ದೊಡ್ಡವರು ಕೂಡ ಆಗಿರಬಹುದು, ಇವ್ರು ನೋಡಪ್ಪ ಒಳ್ಳೆ ಡ್ರ್ಯಾಕುಲಾ ಥರ ಆಡ್ತಾರೆ ಅನ್ನುವಂತಹ ಮಾತುಗಳನ್ನು ನಾವು ಕೇಳಿರ್ತೀವಿ. ಈ ಡ್ರ್ಯಾಕುಲಾ ಅನ್ನುವಂತಹ ಪದನೇ ಭಯ ಹುಟ್ಟಿಸುವಂಥದ್ದು. ಆದರೆ ಈ ದಿನ ಅಂದರೆ ಮೇ 26ನೇ ತಾರೀಖನ್ನು ವಿಶ್ವ ಡ್ರ್ಯಾಕುಲಾ ದಿನ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾರೆ ವಿಶ್ವಾದ್ಯಂತ. ಏನಿದು ಡ್ರ್ಯಾಕುಲಾ, ಎಲ್ಲಿಂದ ಈ ಒಂದು ಆಚರಣೆ ಪ್ರಾರಂಭ ಆಯಿತು, ಈ ಎಲ್ಲ ವಿಷಯಗಳ ಕುರಿತಾಗಿ ಮಾಹಿತಿ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ. ಖಂಡಿತವಾಗಿಯೂ ಹೆದರ್ಕೊಳ್ಬೇಡಿ, ಇದೊಂದು ಕಾಲ್ಪನಿಕ ಪಾತ್ರ. ಎಷ್ಟೊಂದು ವಿಶೇಷಗಳು ಇದೆ ಗೊತ್ತಾ ಈ ಒಂದು ಪಾತ್ರದ ಸುತ್ತ, ಆ ಎಲ್ಲವನ್ನು ಸಹ ನಾವು ತಿಳ್ಕೊಳ್ತಾ ಸಾಗೋಣ. ಕೇಳ್ತಾರೆ ಜೊತೆಯಾಗಿ.

ಈಗಷ್ಟೇ ನೀವು ಕೇಳಿದ್ದು ನಾನು ನನ್ನ ಕನಸು ಚಿತ್ರದ ಹಾಡು. ಮೋಹನ್ ನಂದಿನಿ ಹಂಸಲೇಖ ಅವರ ದನಿ ಗೀತೆಯಲ್ಲಿತ್ತು. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಜೊತೆಯಾಗಿತ್ತು. ಈ ದಿನ ಮೇ 26ನೇ ತಾರೀಕು ವಿಶ್ವ ಡ್ರ್ಯಾಕುಲಾ ದಿನ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾರೆ ವಿಶ್ವಾದ್ಯಂತ. ಯಾಕಪ್ಪ ಇದು, ಇಂತಹ ಭಯಾನಕ ಪಾತ್ರಕ್ಕೂ ಕೂಡ ಒಂದು ದಿನ ಇದೆಯಾ ಅಂತ ಹೇಳಿ ನೀವು ಅಂದ್ಕೊಳ್ತಾ ಇರಬಹುದು. ಆದರೆ ಈ ದಿನದ ಆಚರಣೆಗೆ ಒಂದು ವಿಶೇಷತೆ, ತನ್ನದೇ ಆದಂತಹ ಒಂದು ವಿಶೇಷತೆ ಇದೆ. ಏನು ಅಂತ ಹೇಳಿದ್ರೆ, ಈ ಒಂದು ಪಾತ್ರ ಇದೆಯಲ್ಲ ಡ್ರ್ಯಾಕುಲಾ ಅನ್ನುವಂತಹ ಪಾತ್ರ, ಈ ಪಾತ್ರವನ್ನು ತಮ್ಮ ಕಾದಂಬರಿಯಲ್ಲಿ ಸೃಷ್ಟಿ ಮಾಡಿದ್ದು ಐರ್ಲೆಂಡ್ನ ಖ್ಯಾತ ಬರಹಗಾರ ಬ್ರ್ಯಾಮ್ ಸ್ಟೋಕರ್ ಅನ್ನುವಂತಹ ಒಬ್ಬ ಕಾದಂಬರಿಕಾರ. 1897ರ ಮೇ 26ರಂದು ಅಧಿಕೃತವಾಗಿ ಈ ಒಂದು ಕಾದಂಬರಿ ಪ್ರಕಟಗೊಳ್ಳುತ್ತೆ. ಹಾಗಾಗಿ ಈ ದಿನವನ್ನು ಐತಿಹಾಸಿಕ ದಿನ ಅಂತ ಹೇಳಿ ನೆನಪಿಸ್ಕೊಂಡು ಪ್ರತಿ ವರ್ಷ ಡ್ರ್ಯಾಕುಲಾ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಎಷ್ಟೊಂದು ಕಾದಂಬರಿಗಳು ಬರುತ್ತೆ ಹೋಗುತ್ತೆ, ಆದರೆ ಈ ಒಂದು ಕಾದಂಬರಿಯನ್ನು ಪ್ರಕಟ ಆದಂತಹ ದಿನವನ್ನು ಯಾಕೆ ನೆನಪಿಟ್ಕೊಂಡು ಈ ಒಂದು ದಿನವನ್ನು ವಿಶ್ವಾದ್ಯಂತ ಆಚರಣೆ ಮಾಡ್ತಾರೆ, ಅದಕ್ಕೂ ಕೂಡ ಕಾರಣ ಇದೆ. ಅದನ್ನು ತಿಳ್ಕೊಳ್ಳೋಣ ಈ ಒಂದು ಗೀತೆಯ ನಂತರ. ಈಗ ರಂಜಿತ್ ಹಾಗೂ ವೈಭವಿ, ಮತ್ತೊಮ್ಮೆ ಕೇಳಿ ರಂಜಿತ್ ಹಾಗೂ ವಿಭಾವರಿ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ಇಳಿಯರಾಜ ಅವರ ಸಂಗೀತ ಇರುವಂತಹ ಒಗ್ಗರಣೆ ಚಿತ್ರದ ಚಂದದ ಹಾಡು.

ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸುಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸಮಯ ಆಗಿದೆ ಸರಿಯಾಗಿ 9:31 ಕೇಳ್ತಾ ಇದ್ದೀರಿ ಇಂದಿನ ವಿಶೇಷ ಕಾರ್ಯಕ್ರಮ.
2: ಸ್ವಾತಿ ಅವರೇ, ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
3: ಹೌದು ಸರ್, ಸಿದ್ದರಾಮಯ್ಯನವರು ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
2: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬತಿದೆ ನೋಡಿ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
1: ಇಂದು May 26 ವಿಶ್ವ ಡ್ರಾಕುಲಾ ದಿನ. 1897 May 26 ಅಧಿಕೃತವಾಗಿ ಡ್ರಾಕುಲಾ ಕಾದಂಬರಿ ಪ್ರಕಟಗೊಳ್ಳುತ್ತೆ. ವಿಶೇಷ ಏನು ಅಂತ ಹೇಳಿದ್ರೆ, ಪ್ರಕಟ ಆದಾಗಿನಿಂದಲೂ ಕೂಡ ಈ ಕಾದಂಬರಿ ಎಂದಿಗೂ ಸಹ ತನ್ನ ಮುದ್ರಣವನ್ನು ನಿಲ್ಲಿಸೇ ಇಲ್ವಂತೆ. ಅಂದರೆ ಇದು ಸದಾ ಓದುಗರ ಮೆಚ್ಚುಗೆಯನ್ನು ಗಳಿಸ್ತಾಲೇ ಬಂದಿದೆ. ಹಾಗಾಗಿಯೇ ಈ ಒಂದು ಕಾದಂಬರಿ ಅಂತ ಹೇಳಿದ್ರೆ ಸ್ವಲ್ಪ ವಿಶಿಷ್ಟ ಅಂತ ಹೇಳಬಹುದು. ಹಾಗಾಗಿ ಈ ಒಂದು ಆಚರಣೆಯು ಕೂಡ ನಡ್ಕೊಂಡು ಬಂದಿದೆ ಅಂತ ಹೇಳಬಹುದು. ಜೊತೆಗೆ ಈ ಕಾದಂಬರಿಯ ಆಧಾರದ ಮೇಲೆ ಪ್ರಪಂಚದಾದ್ಯಂತ 100+ ಚಲನಚಿತ್ರಗಳು, ನಾಟಕಗಳು ಮತ್ತು TV ಶೋಗಳು ನಿರ್ಮಾಣ ಆಗಿದೆ. ಮತ್ತೊಂದು ವಿಶೇಷ ಏನು ಗೊತ್ತಾ, ಈ ಒಂದು ಕಾದಂಬರಿ ಬಂದಾಗಿನಿಂದ, ಅಂದರೆ ಈ ಒಂದು ಸಾಹಿತ್ಯ ಇದೆಯಲ್ಲ, ಈ ಕಾದಂಬರಿಯಲ್ಲಿ ಗೋಥಿಕ್ ಸಾಹಿತ್ಯ ಅನ್ನುವಂತಹ ಒಂದು ಸಾಹಿತ್ಯ ಇದೆ. ಇದು ಭಯಾನಕ ಕಥೆಗಳ ಹೊಸ ಶೈಲಿಗೆ ನಾಂದಿಯನ್ನು ಹಾಡ್ತು. ಅಂದರೆ ಈ ಹಾರರು, ಥ್ರಿಲ್ಲರು ಅಂತ ಹೇಳಿ ಅನಿಸುತ್ತಲ್ಲ, ದೆವ್ವಗಳು, ಭೂತಗಳು, ವ್ಯಾಂಪೈರ್, ಹೌದು, ಈ ಡ್ರಾಕುಲಾ ಅಂದರೆ ಏನು ಅಂತಲೇ ನಾನು ಹೇಳಲಿಲ್ಲ. ಅದು ಒಂದು ಮಾನವನ ರಕ್ತ ಹೀರುವಂತಹ ರಾಕ್ಷಸ. ಈ ಕಾದಂಬರಿ ಕೌಂಟ್ ಡ್ರಾಕುಲಾ ಅನ್ನುವಂತಹ ವ್ಯಾಂಪೈರ್ನ ಇಡೀ ಜಗತ್ತಿಗೆ, ಅಂದರೆ ಆ ಒಂದು ಪಾತ್ರವನ್ನು ಇಡೀ ಜಗತ್ತಿಗೆ ಪರಿಚಯ ಮಾಡಿತು. ಈ ಕಾದಂಬರಿಯು ಗೋಥಿಕ್ ಸಾಹಿತ್ಯದಲ್ಲಿ ಇತ್ತು. ಹಾಗೆಯೇ ಭಯಾನಕ ಕಥೆಗಳ ಹೊಸ ಶೈಲಿಗೆ ನಾಂದಿಯನ್ನು ಹಾಡಿತು ಈ ಒಂದು ಕಾದಂಬರಿ. ಹಾಗಾಗಿಯೇ ಜನಕ್ಕೆ ಒಂದು ಭಯದಲ್ಲೂ ಕೂಡ ಥ್ರಿಲ್ ಇರುತ್ತೆ. ಆ ಒಂದು ಥ್ರಿಲ್ ಅನುಭವಿಸೋಕ್ಕೆ ಅವರು ಶುರು ಮಾಡ್ತಾರೆ. ಅಂತಹ ಒಂದು ಸಾಹಿತ್ಯಕ್ಕೆ ನಾಂದಿಯನ್ನು ಹಾಕ್ಕೊಟ್ಟಿದ್ದು ಈ ಒಂದು ಪುಸ್ತಕ. ಹಾಗಾಗಿಯೇ ಆ ನೆನಪಿನಲ್ಲಿ ಈ ಒಂದು ದಿನವನ್ನು, ಅಂದರೆ May 26 ದಿನವನ್ನು ವಿಶ್ವ ಡ್ರಾಕುಲಾ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ.

ಶ್ರೇಯಾ ಘೋಷಾಲ್ ಹಾಗೂ ಕಾರ್ತಿಕ್ ಅವರ ಧ್ವನಿಯಲ್ಲಿದ್ದಂತಹ ವೀರ ಪರಂಪರೆ ಚಿತ್ರದ ಹಾಡು ಮೂಡಿಬಂತು. ಗೀತೆಗೆ ಸಾಹಿತ್ಯ ಮತ್ತು ಸ್ವರಕಲ್ಪನೆ ಮಾಡಿದವರು ಎಸ್ ನಾರಾಯಣ್.

ಇಪ್ಪತ್ತಾರನೇ ತಾರೀಕು ಇಂದಿನ ದಿನ ವಿಶೇಷ ಅಂತ ಹೇಳಿದ್ರೆ ಇಂದು ವಿಶ್ವ ಡ್ರ್ಯಾಕುಲಾ ದಿನ. ಇನ್ನು ಐರ್ಲೆಂಡ್ನ ಖ್ಯಾತ ಕಾದಂಬರಿಕಾರರಾದಂತಹ ಬ್ರ್ಯಾಮ್ ಸ್ಟೋಕರ್ ಅವರು ಸೃಷ್ಟಿ ಮಾಡಿದಂತಹ ಪಾತ್ರ ಡ್ರ್ಯಾಕುಲಾ ಅನ್ನುವಂತಹ ಪಾತ್ರ, ಅವರಿಗೆ ಸ್ಫೂರ್ತಿಯಾದದ್ದು ಅಂದರೆ ಡ್ರ್ಯಾಕುಲಾ ಪಾತ್ರವನ್ನು ತಯಾರು ಮಾಡೋದಕ್ಕೆ, ಅವರಿಗೆ ಸೃಷ್ಟಿ ಮಾಡೋದಕ್ಕೆ ಅವರಿಗೆ ಸ್ಫೂರ್ತಿಯಾದದ್ದು ಅಂತ ಹೇಳಿದ್ರೆ ಇತಿಹಾಸದ ವೆಲ್ಲಾಚಿಯನ್ ರಾಜಕುಮಾರ ವ್ಲಾಡ್ ದಿ ಇಂಪಾಲರ್ ಅನ್ನುವಂತಹ ಒಬ್ಬ ರಾಜಕುಮಾರ ಅಂತೆ. ಇನ್ನು ಈ ದಿನವನ್ನು ಹೇಗೆಲ್ಲ ವಿಶ್ವದೆಲ್ಲೆಡೆ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಡ್ರ್ಯಾಕುಲಾ ಅಭಿಮಾನಿಗಳು ಈ ದಿನ ಆ ಕಾದಂಬರಿಯನ್ನು ಓದ್ತಾರಂತೆ, ಹಾಗೆ ಡ್ರ್ಯಾಕುಲಾ ಆಧಾರಿತ ಸಿನಿಮಾಗಳನ್ನು ನೋಡ್ತಾರಂತೆ, ಹಾಗೆಯೇ ಆ ಭಯಾನಕ ಪಾತ್ರ, ಹೌದು ಆ ಭಯಾನಕ ರಕ್ತ ಪಿಶಾಚಿಯ ಪಾತ್ರದ ಸಾಹಿತ್ಯಕ ಮತ್ತು ಸಾಂಸ್ಕೃತಿಕ ಪ್ರಭಾವವನ್ನು ಚರ್ಚಿಸುವ ಮೂಲಕ ಈ ದಿನವನ್ನು ಸಂಭ್ರಮಿಸ್ತಾರಂತೆ. ನೋಡಿ, ಡ್ರ್ಯಾಕುಲಾ ಅನ್ನುವಂಥದ್ದು ಒಂದು ಭಯಾನಕ ರೂಪ, ರಕ್ತ ಪಿಶಾಚಿಯದು. ಆ ದಿನಗಳಲ್ಲಿ ಆ ಒಂದು ಕಾದಂಬರಿಯನ್ನು ಓದಿ ಬಹಳನೇ ಭಯಪಟ್ಟಿದ್ರು ಜನ. ಜೊತೆಗೆ ಆ ಭಯಾನಕ ಕಥೆಗಳು ಅನ್ನೋದು ಏನಿದೆ, ಆ ಒಂದು ಕಥೆಗಳ ನಿರ್ಮಾಣ ಮುಂದೆ ಆಗೋದಕ್ಕೆ ಸ್ಫೂರ್ತಿಯನ್ನು ಕೂಡ ಈ ಒಂದು ಪಾತ್ರ ನೀಡಿತು. ಹಾಗಾಗಿ ಜನಕ್ಕೆ ಈ ಒಂದು ಹಾರರ್ ಥ್ರಿಲ್ಲರ್ ಅನ್ನುವಂತಹ ಅನುಭವ ಬಂದದ್ದು ಈ ಒಂದು ಕಾದಂಬರಿಯ ಮೂಲಕ ಅಂತಲೇ ಹೇಳಬಹುದು. ಹಾಗಾಗಿ ಆ ಒಂದು ಕೃತಜ್ಞತೆ ತೋರಿಸೋದಕ್ಕೋಸ್ಕರ ಕೂಡ ಈ ಒಂದು ದಿನವನ್ನು ವಿಶ್ವ ಡ್ರ್ಯಾಕುಲಾ ದಿನವನ್ನಾಗಿ ಎಲ್ಲೆಡೆ, ವಿಶ್ವದೆಲ್ಲೆಡೆ ಡ್ರ್ಯಾಕುಲಾ ಅಭಿಮಾನಿಗಳು ಆಚರಣೆಯನ್ನು ಮಾಡ್ತಾರೆ. ಹೌದು, ಡ್ರ್ಯಾಕುಲಾ ಅಂದ ಕೂಡಲೇ ಭಯ ಎಲ್ಲರಲ್ಲೂ ಕೂಡ ಮನೆ ಮಾಡುತ್ತೆ. ಹಾಗಂತ ಕಾರ್ಯಕ್ರಮ ಕೇಳ್ತಾ ಭಯ ಪಟ್ಕೊಳ್ಳೋದು ಬೇಡ. ಡ್ರ್ಯಾಕುಲಾ ಒಂದು ಸಿನಿಮಾ ಇದುವರೆಗೂ ನೋಡಿಲ್ಲ ಅಂತ ಹೇಳಿದ್ರೆ ಈ ದಿನ ಆ ಒಂದು ಚಿತ್ರವನ್ನು ವೀಕ್ಷಣೆ ಮಾಡೋದಕ್ಕೆ ಒಂದು ಸರಿಯಾದ ದಿನ ಅಂತ ಹೇಳಬಹುದು. ಡ್ರ್ಯಾಕುಲಾ ಸಿನಿಮಾವನ್ನು ನೋಡಿ, ಕಥೆಯನ್ನು ಓದಿ ಈ ದಿನದ ಆಚರಣೆಯನ್ನು ಮಾಡಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ಮುಂದಿನ ಗೀತೆ ಕುಣಾಲ್ ಗಾಂಜವಾಲ ಹಾಗೂ ಹನ್ಸಿಕಾ ಅಯ್ಯರವರ ಧ್ವನಿಯಲ್ಲಿ ಇದೆ ಚಿತ್ರ ಪೃಥ್ವಿ. ಜಯಂತ್ ಕಾಯ್ಕಿಣಿಯವರು ಸಾಹಿತ್ಯವನ್ನು ನೀಡಿದರೆ ಮಣಿಕಾಂತ್ ಕದ್ರಿಯವರ ಸ್ವರ ಸಂಯೋಜನೆ ಈ ಹಾಡಿಗಿದೆ.

0: ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳೋದು ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಅದರಲ್ಲೂ ಪ್ರಕೃತಿಯಲ್ಲಿ ಕಂಡುಬರುವಂತಹ ವಿಸ್ಮಯಕರ ಹಾಗೂ ಮನೋಲ್ಲಾಸಕರ ಸಂಗತಿಗಳನ್ನು ಸ್ವತಃ ತಾವೇ ನಡೆದು ನೋಡಿ ಕೇಳಿ ಓದಿ ತಿಳ್ಕೊಳ್ಳೋದು ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಮಹತ್ವದ ಅಂಶ. ಪಕ್ಷಿ ವೀಕ್ಷಣೆ ಸುಲಭವೂ ರೋಮಾಂಚನಕಾರಿಯೂ ಆದಂತಹ ಹವ್ಯಾಸ.
1: ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ,
0: ಪ್ರಪಂಚದ ಮೂರನೇ ಎರಡರಷ್ಟು ಭೂಭಾಗದಷ್ಟು ವಿಶಾಲವಾದ ಸಮೃದ್ಧವಾದ ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂತಹ ಇತರ ಸಣ್ಣ ಸಣ್ಣ ಜೀವಿಗಳೇ ಕಾರಣ ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಹಕ್ಕಿಗಳು ಪ್ರತಿದಿನ ನಾಲ್ಕಾರು ಹನಿ ಮಕರಂದ ಕುಡಿದು ಹತ್ತಾರು ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ ಅತ್ಯಪೂರ್ವ ಸಸ್ಯ ಸಂಪತ್ತು.

ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. 9:47:36 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈ ದಿನ ಮತ್ತೊಂದು ದೇಶದಲ್ಲಿ ನ್ಯಾಷನಲ್ ಪೇಪರ್ ಏರೋಪ್ಲೇನ್ ಡೇ ಅಂತ ಹೇಳಿ ಆಚರಣೆ ಮಾಡ್ತಾರಂತೆ. ಎಷ್ಟು ಒಂದು ರೀತಿ ಈ ಒಂದು ದಿನದ ಆಚರಣೆ ವಿಶಿಷ್ಟವಾಗಿದೆ ಅಂತ ಹೇಳಿದ್ರೆ, ಪೇಪರ್ಗಳನ್ನು ತಗೊಂಡು, ಅಂದರೆ ನಾವೆಲ್ಲರೂ ಕೂಡ ಈ ಒಂದು ಕೆಲಸವನ್ನು ಮಾಡಿರ್ತೀವಿ, ಪೇಪರ್ಗಳನ್ನು ಕತ್ತರಿಸ್ಕೊಂಡು ಅದರಲ್ಲಿ ಚಿಕ್ಕ ಪುಟ್ಟ ಆಕೃತಿಗಳನ್ನು ನಾವು ಮಾಡ್ತೀವಿ ಅಲ್ವಾ. ಹಾವು ಮಾಡೋದು, ಹಾಗೆ ಏನೋ ಚಕ್ರ ಮಾಡೋದು, ಹಾಗೆ ಗಾಳಿ ಚಕ್ರವನ್ನು ಮಾಡೋದು, ಗಾಳಿಪಟವನ್ನು ಮಾಡೋದು, ಇಂಥದ್ದೆಲ್ಲ ಕೂಡ ಇರುತ್ತೆ. ಅದರಲ್ಲೂ ತರಗತಿಗಳಲ್ಲಿ, ಮಕ್ಕಳ ತರಗತಿಗಳಲ್ಲಿ ಈ ಕ್ರಾಫ್ಟ್ಸ್ ಟೀಚರ್ ಇರ್ತಾರಲ್ಲ, ಅವರು ಇಷ್ಟೆಲ್ಲ ಕಾಗದಗಳಿಂದ ಮಾಡುವಂತಹ ಕಲಾಕೃತಿಗಳನ್ನು ಮಾಡಿ ತೋರಿಸಿರ್ತಾರೆ. ಈ ದಿನದ ವಿಶೇಷ ಏನು ಅಂತ ಹೇಳಿದ್ರೆ, ಈ ದಿನ ಆ ಕಾಗದದಲ್ಲಿ ಏರೋಪ್ಲೇನ್ಗಳನ್ನು ಮಾಡಿ

ಗಾಳಿಯಲ್ಲಿ ಹಾರಿಸ್ತಾರಂತೆ, ಅಂದರೆ ಸುಮ್ಮನೆ ತೂರಿ ಬಿಡೋದು. ನಾವು ಕೂಡ ಚಿಕ್ಕ ವಯಸ್ಸಿನಲ್ಲಿ ರಾಕೆಟ್ಗಳನ್ನು ಮಾಡಿ ತೂರಿ ಬಿಡ್ತಾ ಇದ್ವಿ. ನಿಮಗೂ ಕೂಡ ಎಲ್ರಿಗೂ ನೆನಪಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಹಾಗಾಗಿ ಒಂದು ಕ್ಷಣ ಈ ಎಲ್ಲ ಜಂಜಾಟವನ್ನು ಮರೆತು ಒಂದು ಚಿಕ್ಕ ಏರೋಪ್ಲೇನನ್ನು, ವಿಮಾನವನ್ನು ಕಾಗದದಲ್ಲಿ ಮಾಡಿ ಹಾಗೆ ಗಾಳಿಯಲ್ಲಿ ತೂರಿ ಬಿಡಿ ಅನ್ನುವಂತಹ ಒಂದು ಅರ್ಥದೊಂದಿಗೆ ಈ ದಿನದ ಆಚರಣೆಯನ್ನು ಕೆಲವೊಂದು ದೇಶಗಳಲ್ಲಿ, ಅಂದರೆ ನಮ್ಮ ದೇಶ ಅಲ್ಲ, ಕೆಲವೊಂದು ಪಾಶ್ಚಾತ್ಯ ದೇಶಗಳಲ್ಲಿ ಪೇಪರ್ ಏರೋಪ್ಲೇನ್ ಡೇ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾರಂತೆ. ಹಾಗೆಯೇ ಈ ದಿನ ನ್ಯಾಷನಲ್ ಬ್ಲೂಬೆರಿ ಚೀಸ್ ಕೇಕ್ ಡೇ ಅಂತ ಕೂಡ ಮಾಡ್ತಾರಂತೆ. ಈ ಬ್ಲೂಬೆರಿ ಚೀಸ್ ಕೇಕ್ ಅನ್ನೋದು ಒಂದು ಡೆಸರ್ಟ್, ಅದು ಆ ಒಂದು ಡೆಸರ್ಟನ್ನು, ಸಿಹಿಯಾದ ರುಚಿಯಾದ ಈ ಒಂದು ಡೆಸರ್ಟನ್ನು ಈ ದಿನ ಮಾಡಿಕೊಂಡು ತಿನ್ನುವಂಥದ್ದು ಈ ದಿನದ ಆಚರಣೆ ಮಾಡುವಂತಹ ಪರಿ. ಹಾಗೇ ಜಾರ್ಜಿಯಾ ಅನ್ನುವಂತಹ ದೇಶ ಮತ್ತು ಗುಯಾನಾ ಅನ್ನುವಂತಹ ದೇಶ ಸ್ವಾತಂತ್ರ್ಯ ದಿನವನ್ನು ಈ ದಿನ ಆಚರಣೆ ಮಾಡ್ತಾರಂತೆ. ಮೇ 26ನೇ ತಾರೀಕು ಇಷ್ಟೆಲ್ಲ ದಿನ ವಿಶೇಷತೆಗಳು ಇದೆ. ಉತ್ಸಾಹ ಚಿತ್ರದ ಹಾಡು ಇದು, ಮುಡಿಬರುವ ಧ್ವನಿ ಸೋನು ನಿಗಮ್ ಅವರದು.

ಮಾತುಕತೆಯೊಂದಿಗೆ ಇಂದಿನ ಇಂದಿನ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಸಿಕ್ಕಿಂ ರಾಜ್ಯಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದು ಹಲವು ಪ್ರಮುಖ ಸ್ಥಳಗಳನ್ನು ವೀಕ್ಷಿಸಲಿದ್ದಾರೆ. ರಾಷ್ಟಪತಿಗಳ ಭೇಟಿಯ ಹಿನ್ನೆಲೆಯಲ್ಲಿ ಸಿಕ್ಕಿಂ ಸರ್ಕಾರವು ಸಕಲ ಸಿದ್ದತೆಗಳನ್ನು ಮಾಡಿಕೊಂಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಂದಿನ ಕೆಲವು ದಿನಗಳ ಕಾಲ ದೇಶದ ಗಡಿ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದು ಭದ್ರತೆಗೆ ಸಂಬಂಧಿಸಿದ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಗೃಹ ಸಚಿವರು ನಿನ್ನೆ ರಾತ್ರಿ ರಾಜಸ್ಥಾನದ ಬಿಕನೇರ್ಗೆ ತಲುಪಿದ್ದಾರೆ. ಕಾಂಗೋ ಮತ್ತು ಉಗಾಂಡಾದಲ್ಲಿ ಎಬೋಲಾ ಸೋಂಕಿನ ಉಲ್ಬಣವನ್ನು ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂಎಚ್ಒ ಜಾಗತಿಕ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿದ ಹಿನ್ನೆಲೆಯಲ್ಲಿ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಡಿಜಿಸಿಎ ವಿಮಾನಯಾನ ಸಂಸ್ಥೆಗಳಿಗೆ ಕಟ್ಟುನಿಟ್ಟಿನ ಮಾರ್ಗಸೂಚಿ ಪ್ರಕಟಿಸಿದೆ. ದೆಹಲಿಗೆ ತೆರಳಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಕಾಂಗ್ರೆಸ್ ಹೈಕಮಾಂಡ್ ನಡೆಸುವ ಸಭೆಯಲ್ಲಿ ಪಾಲ್ಗೊಂಡು ರಾಜ್ಯ ರಾಜಕಾರಣದ ಹಲವು ಗೊಂದಲಗಳಿಗೆ ಪರಿಹಾರ ಕಂಡುಕೊಳ್ಳುವ ಜೊತೆಗೆ ವಿವಿಧ ಮಹತ್ವದ ವಿಚಾರಗಳ ಕುರಿತು ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಿಇಟಿ ಕೌನ್ಸೆಲಿಂಗ್ ಪ್ರಕ್ರಿಯೆ ಕುರಿತು ಮಾಹಿತಿ ನೀಡಲು ರಾಜ್ಯದ 64 ಕಾಲೇಜುಗಳಲ್ಲಿ ನಿನ್ನೆ ಆರಂಭವಾದ ಸಿಇಟಿ ಸೀಟು ಹಂಚಿಕೆ ಮಂಥನಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಮೊದಲನೇ ದಿನವೇ ಸುಮಾರು 10,000 ಮಂದಿ ಭಾಗವಹಿಸಿದ್ದರು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ಇ ಆಡಳಿತ ಕೇಂದ್ರದ ವತಿಯಿಂದ ಕೃತಕ ಬುದ್ದಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಅನುಷ್ಠಾನ ಕುರಿತಾದ ಕಾರ್ಯಾಗಾರವನ್ನು ಬೆಂಗಳೂರಿನಲ್ಲಿ ಇಂದು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಪಾಲ್ಗೊಳ್ಳಲಿದ್ದಾರೆ. ಗುಂಪು ಹಂತದ ಪಂದ್ಯಗಳನ್ನು ಮುಕ್ತಾಯಗೊಳಿಸಿರುವ ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿಯಲ್ಲಿ ಇಂದಿನಿಂದ ಪ್ಲೇಆಫ್ ಹಂತಕ್ಕೆ ಚಾಲನೆ ದೊರೆಯಲಿದೆ. ಇಂದು ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲನೇ ಕ್ವಾಲಿಫೈಯರ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟಾನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ.

0: ಇಂಜೆಕ್ಷನ್ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
1: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಅಜ್ಜಿ, ಹೊಸ ಕನ್ನಡಕ ತಗೊಂಡ್ಯ?
3: ಹೌದವ್ವ, ಸಿದ್ದರಾಮಯ್ಯನವರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000-6,000 ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
5: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ನಾನು ಟ್ರೀ ಡಾಕ್ಟರ್ ವಿಜಯನೀಶ್ ಅಂತ. ನಿಮ್ಮ ಓನ್ ಮೊಬೈಲ್ಸ್ ನ ಇಟ್ಕೊಳ್ಳಿ, ನಿಮ್ಮ ಓನ್ ಟೂ ವೀಲರ್ಸ್ ನ ಇಟ್ಕೊಳ್ಳಿ, ನಿಮ್ಮ ಓನ್ ಮನೆಯನ್ನು ಇಟ್ಕೊಳ್ಳಿ, ಅದೇ ತರ ನಿಮ್ಮ ಓನ್ ಟ್ರೀನ ಇಟ್ಕೊಳ್ಳಿ, ಅದೇ ತರ ನೀವು ನಿಮ್ಮ ಓನ್ ಚಾನೆಲ್ ನನ್ನಾಗಿ ವಿವಿಧ ಭಾರತಿನ ಇಟ್ಕೊಳ್ಳಿ. ನಾನು ಯಾವಾಗ್ಲೂ ಕೇಳ್ತಾನೆ ಇರ್ತೀನಿ, ನೀವು ವಿವಿಧ ಭಾರತಿಯನ್ನು ಕೇಳ್ತಾ ಇರಿ, ಸಂತೋಷವಾಗಿರಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. 10:05 ಸಮಯ ಇದು. ನಿಮ್ಮೆಲ್ಲರ ಮೆಚ್ಚಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಜೊತೆಯಾಗ್ತಾ ಇದ್ದೀನಿ, ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನುವಂತಹ ಚಿತ್ರದ ಗೀತೆ ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ದನಿಯಲ್ಲಿ ಮೂಡಿಬರುತ್ತೆ. ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ.

ಈ ಚೌಡಿಯ ಗಾಯನದಲ್ಲಿ ನೋವಿತ್ತು, ಹೌದು ಅಗಲಿಕೆಯ ನೋವು ಇತ್ತು. ಕುಟುಂಬದ ವಿರಸದಿಂದ ಒಂದಾದಂತಹ ಜೋಡಿಗಳು ಅಗಲುವಿಕೆಯ ಒಂದು ನೋವನ್ನು ಭರಿಸಬೇಕಾಯಿತು. ಆ ಒಂದು ನೋವಿನ ಭಾವ ಈ ಒಂದು ಗೀತೆಯಲ್ಲಿ ಇತ್ತು. ಹಾಗಾದರೆ ಈ ಜೋಡಿ ಸಂತೋಷದಿಂದ ಇದ್ದಾಗ ಯಾವ ರೀತಿ ಇದ್ದರು? ಬನ್ನಿ ಕೇಳೋಣ.

0: ಓಡಿ ಬಾಳಿದರೆ ಸ್ವರ್ಗ ಸುಖ ಚಿತ್ರದ ಮತ್ತೊಂದು ಗೀತೆ ಮುಡಿಬಂತು. ಎಸ್ ಪಿ ಬಿ ಹಾಗೂ ಎಸ್ ಜಾನಕಿಯವರದೇ ಧ್ವನಿಗಳಲ್ಲಿ ದೊಡ್ಡರಂಗೇಗೌಡ ಅವರ ಸಾಹಿತ್ಯ ಈ ಒಂದು ಗೀತೆಗಿತ್ತು. ಒಂದೇ ಚಿತ್ರದ ಎರಡು ಹಾಡುಗಳ ಅಂತ ಹೇಳಿ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ನಿರ್ಮಲಾ ಅವರು. ಹೌದು, ಖಂಡಿತವಾಗಿಯೂ. ಅಂದರೆ ನೋವಿನ ಗೀತೆಗಳು, ನೋವಿಗೆ ಏನೋ ಒಂದು ಕಾರಣ ಇರುತ್ತೆ ಅಲ್ವಾ? ಸಾಮಾನ್ಯವಾಗಿ ಈ ಪ್ರೀತಿ ಪಾತ್ರರ ಅಗಲಿಕೆ ಇರಬಹುದು, ಎಷ್ಟೊಂದು ರೀತಿಯ ಕಾರಣಗಳು ಇರುತ್ತೆ. ನಾವು ಹಾಡುಗಳಲ್ಲಿ ಕಾಣುವಂಥದ್ದು, ಸಿನಿಮಾಗಳಲ್ಲಿ ಕಾಣುವಂಥದ್ದು ಪ್ರೀತಿ ಪಾತ್ರರ ಅಗಲಿಕೆ. ಆದರೆ ಯಾವೆಲ್ಲ ಕಾರಣಗಳಿಂದ ನೋವು ಉಂಟಾಗತ್ತೆ, ಆ ಒಂದು ಹಾಡುಗಳು ಕೂಡ ಹಲವಾರು ಇವೆ. ಅಂತಹ ಹಾಡುಗಳನ್ನು ಹೆಕ್ಕಿ ಈ ದಿನದ ಪ್ರಸಾರದಲ್ಲಿ ಪ್ರಸಾರ ಮಾಡಲಾಗ್ತಾ ಇದೆ. ಈಗಷ್ಟೇ ಪ್ರಸಾರವಾದಂತಹ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನುವಂತಹ ಚಿತ್ರದ ಗೀತೆಯಲ್ಲಿ ಅಗಲಿಕೆಯ ನೋವು ಇತ್ತು, ಪ್ರೇಮಿಗಳ ಅಗಲಿಕೆಯ ನೋವು ಕುಟುಂಬದ ವಿರಸದಿಂದ. ಹಾಗೆಯೇ ಆ ಜೋಡಿಗಳು ಸಂತೋಷವಾಗಿ ಒಟ್ಟಾಗಿ ಇದ್ದಾಗ ಇದ್ದಂತಹ ಹಾಡು ಕೂಡ ಮುಡಿಬಂತು. ಹೇಗಿದ್ದರು, ಆನಂತರ ಅಗಲಿಕೆಯಿಂದ ಹೇಗೆ ಅವರು ನೋವನ್ನು ಅನುಭವಿಸಿದ್ರು ಅನ್ನುವಂಥದ್ದು ಆ ಎರಡು ಗೀತೆಗಳಲ್ಲಿ ನಮಗೆ ಕಂಡುಬಂತು. ಈ ಒಂದು ವಿಷಯವೇ ಇಂದಿನ ಓಲ್ಡೇಸ್ಗಳನ್ನ ವಿಶೇಷ. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ 10:17. ಈಗ ಚಿಕ್ಕದೊಂದು ವಿರಾಮ.
1: ನಮ್ಮಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
2: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಓಲ್ಡೀಸ್ಗೋಲ್ನಲ್ಲಿ ಮುಂದಿನ ಗೀತೆ ಭಕ್ತ ಕುಂಬಾರ ಚಿತ್ರದಿಂದ ಮೂಡಿ ಬರ್ತಾ ಇದೆ. ಈಗ ಪ್ರಸಾರವಾಗುವಂತಹ ಹಾಡಲ್ಲಿ ಭಕ್ತನ ನೋವಿದೆ. ಹೌದು, ನನ್ನ ಜೊತೆನೇ ಇದ್ದಂತಹ ಪರಮಾತ್ಮ ಹೇಗೆ ಮರೆಯಾಗ್ಬಿಟ್ಟ, ಅವನ ಜೊತೆಲಿದ್ದರೂ ಕೂಡ ನಾನು ಅವನನ್ನು ಪರಮಾತ್ಮ ಅಂತ ಹೇಳಿ ಕಂಡುಹಿಡಿಯೋದಕ್ಕೆ ಆಗಲಿಲ್ವಲ್ಲ ಅಂತ ಹೇಳಿ, ಹಾಗೆಯೇ ತನ್ನ ಪ್ರೀತಿ ಪಾತ್ರವಾದಂತಹ ಮಗುವಿನ ಅಗಲಿಕೆಯ ನೋವು ಕೂಡ ಈ ಒಂದು ಗೀತೆಯಲ್ಲಿ ಕಾಣಿಸುತ್ತೆ. ಆ ಎರಡು ಗೀತೆಗಳು ಅಂದರೆ ಅವನು ಸಂತೋಷವಾಗಿ ಮಗುವಿನ ಹುಟ್ಟುಹಬ್ಬ ಆಚರಿಸಿದಾಗ ಹಾಡುವಂತಹ ಹಾಡು, ಹಾಗೆಯೇ ಭಗವಂತ ತನ್ನಿಂದ ದೂರವಾದಾಗ ನೋವಿನಿಂದ ಅವನು ಹಾಡುವಂತಹ ಎರಡು ಹಾಡುಗಳು. ಈಗ ನಿಮಗಾಗಿ ಬ್ಯಾಕ್ ಟು ಬ್ಯಾಕ್ ಓಲ್ಡೀಸ್ಗಳಲ್ಲಿ ಈ ದಿನದ ವಿಶೇಷ ಗೀತೆಗಳಾಗಿ

ಭಗವಂತ ನನ್ನ ಜೊತೆಯೇ ಇದ್ದಂತಹ ಭಗವಂತ ನನ್ನ ಕಣ್ಣಿಗೆ ಕಾಣ್ತಾ ಇಲ್ವಲ್ಲ, ಈಗ ಎಲ್ಲಿ ಮರೆಯಾಗಿದ್ದಾನೆ ಅನ್ನುವಂತಹ ನೋವು ತುಂಬಿದಂತಹ ಕುಂಬಾರನೇ ತನ್ನ ಪ್ರೀತಿಪಾತ್ರವಾದ ಮಗುವಿನ ಹುಟ್ಟುಹಬ್ಬ ಆಚರಿಸ್ತಾ ಸಂತೋಷದಿಂದ ಹಾಡಿದಂತಹ ಹಾಡು ಹೀಗಿತ್ತು.

0: ಕಲ್ಪನೆಗೆ ಕನ್ನಡಿ
1: ಏನೀ ಕಲಾ ವಿಲಾಸ ಏನೀ ಮನೋವಿಕಾಸ
0: ಸೃಜನಶೀಲತೆಗೆ ಮುನ್ನುಡಿ
2: ಧನ್ಯನಾದೆ ಧನ್ಯನಾದೆ ಓಹೋ ಕೇಳಬೇಕಯ್ಯ
0: ಮನಸ್ಸಿನ ಸವಿನುಡಿ ರೇಡಿಯೋ
3: ಪರಂಪರೆ ಇದು ಚಿಕ್ಕತನದಿಂದ ಬಂದಿರೋದು ಹಾಡು ಹಾಡ ಹಾಡೋದು
0: ಏಕಾಂತದ ಮೆಲುಧ್ವನಿ ಸಂತೆಯಲ್ಲಿ ಮಾರ್ದನೆ ಸಂಚಾರದಲ್ಲಿ ಸಹಧ್ವನಿ ರೇಡಿಯೋ
4: ಯಾವೂರಾಕೆ ನೀ ಮಾಯ ಕಾರ್ತಿ ನನಗ ಎತ್ತಾವ ಮನಿ ಮನಿ ಆರ್ತಿ
0: ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಅತ್ತೆ, ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
2: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
3: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
5: ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಸಮಯ ಆಗಿದೆ 10:20 ನಿಮ್ಮದೇ ವಾಹಿನಿ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಒಂದೇ ಚಿತ್ರದ ಎರಡು ಗೀತೆಗಳು. ಹೌದು, ಒಂದು ಸಂತೋಷ ಆಗಿದ್ರೆ ಮತ್ತೊಂದು ದುಃಖದಿಂದ ಹಾಡುವಂತಹ ಗೀತೆ. ಆದರೆ ಇಂದು ಆಯ್ಕೆ ಮಾಡಿಕೊಂಡಿರುವಂತಹ ಗೀತೆಗಳು ನೋವು ಇದ್ರೂ ಕೂಡ ನೋವಿನ ಕಾರಣಗಳು ಹಲವಾರು. ಹಾಗಾಗಿ ವಿಭಿನ್ನ ನೋವು ಇರುವಂತಹ ಗೀತೆಗಳ ಆಯ್ಕೆ ಹಾಗೆ ಪ್ರಸಾರ ಆಗ್ತಾ ಇದೆ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಈಗ ಪ್ರಸಾರವಾಗುವಂತಹ ಹಾಡು ಮರೆಯದ ದೀಪಾವಳಿ ಚಿತ್ರದ್ದು. ಈ ಒಂದು ಗೀತೆಯಲ್ಲಿ ತಾಯಿಯ ನೋವಿದೆ, ಅವಳ ನೋವು ಹೇಗಿದೆ, ಹಾಗೆ ಆ ನೋವಿನ ಕಾರಣ ಏನು, ಬನ್ನಿ ತಿಳ್ಕೊಳ್ಳೋಣ. ಆರ್ಎನ್ ಜೈಗೋಪಾಲ್ ಹಾಗೂ ವಿಜಯ ಭಾಸ್ಕರ್ ಅವರ ಸ್ವರ ಸಂಯೋಜನೆ ಇರುವಂತಹ, ಆರ್ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಾಹಿತ್ಯ ಸ್ವರ ಸಂಯೋಜನೆ ಇರುವಂತಹ ಮರೆಯದ ದೀಪಾವಳಿ ಚಿತ್ರದ ಹಾಡು ಎಸ್ ಜಾನಕಿಯವರ ಧ್ವನಿಯಲ್ಲಿದೆ.

ಇಷ್ಟೊಂದು ನೋವಿನಿಂದ ಇವಳು ಹಾಡ್ತಾ ಇರುವಂತಹ ಕಾರಣ ಏನಿರಬಹುದು? ಹೌದು, ತನ್ನ ಮಗುವಿನ ಅಗಲಿಕೆ, ಹಾಗೆ ಮರ್ಯಾದ ತಾಯ್ತನ. ಆ ಮಗು ಹೇಗಿತ್ತು, ಹೇಗೆ ಆಡ್ತಾ ಇತ್ತು? ಬನ್ನಿ ಈ ಒಂದು ಗೀತೆಯ ಮೂಲಕ ಕೇಳೋಣ. ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಇರುವಂತಹ ಈ ಒಂದು ಗೀತೆ ಅದೇ ಚಿತ್ರದ್ದು. ಎಸ್ ಜಾನಕಿಯವರು ಕೂಡ ಧ್ವನಿಯನ್ನ ಗೂಡಿಸಿದ್ದಾರೆ. ಆರ್ ಎನ್ ಜೈ ಗೋಪಾಲ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರದೇ ಸಂಗೀತ ಈ ಹಾಡಿಗಿದೆ.

ಗೀತೆಗಳು, ಹಾಗೆ ಅದೇ ಚಿತ್ರದಲ್ಲಿ ಇದ್ದಂತಹ ಸಂತೋಷದ ಗೀತೆಗಳು. ಹೌದು, ನೋವು ಅಂದ್ಕೂಡ್ಲೇ ಎಷ್ಟೊಂದು ಕಾರಣಗಳು ನಮಗೆ ನೋವು ಉಂಟಾಗೋದಕ್ಕೆ ಇರುತ್ತೆ. ಅಂತಹ ಕೆಲವು ವಿಭಿನ್ನ ಕಾರಣಗಳು ಇರುವಂತಹ ಗೀತೆಗಳನ್ನು ಆಯ್ಕೆ ಮಾಡಿ ಪ್ರಸಾರ ಮಾಡಲಾಗ್ತಾ ಇದೆ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಈಗ ಮೂಡಿ ಬರುವಂತಹ ಹಾಡು ಹಳ್ಳಿ ಮೆಷ್ಟು ಚಿತ್ರದ್ದು. ಈ ಚಿತ್ರದಲ್ಲಿ ನಾಯಕಿಗೆ ತಾನು ಮದುವೆಯಾಗುವಂತಹ ಗಂಡ ಹೇಗೆಲ್ಲ ಇರಬೇಕು ಅನ್ನುವಂತಹ ಒಂದು ಸುಂದರವಾದ ಕಲ್ಪನೆ ಇರುತ್ತೆ. ಅವಳ ಕಲ್ಪನೆ ಹೇಗಿರುತ್ತೆ ಗೊತ್ತಾ? ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಇರುವಂತಹ ಈ ಒಂದು ಗೀತೆಯಲ್ಲಿ ಅವಳ ಕಲ್ಪನೆ ಮೂಡಿಬಂದಿದೆ ಎಸ್ ಜಾನಕಿಯವರ ಧ್ವನಿಯಲ್ಲಿ. ಬನ್ನಿ ಕೇಳೋಣ ಹಳ್ಳಿ ಮೆಷ್ಟು ಚಿತ್ರದ ಹಾಡು, ಆ ನಂತರ ಅದೇ ಚಿತ್ರದ ಒಂದು ನೋವಿನ ಗೀತೆ. ಹೌದು, ಯಾವ ಕಾರಣಕ್ಕೆ ಅವಳಲ್ಲಿ ನೋವು ಉಂಟಾಗತ್ತೆ ತಿಳ್ಕೊಳ್ಳೋಣ ಆ ಒಂದು ಗೀತೆಯ ಮೂಲಕ.

ಹೌದು, ತಾನು ಮದುವೆಯಾಗುವಂತಹ ಹುಡುಗ ಹೀಗಿರಬೇಕು ಅನ್ನುವಂತಹ ಕಲ್ಪನೆ ಇವಳಿಗೆ ಇರುತ್ತೆ. ಆದರೆ ಚಿತ್ರದಲ್ಲಿ ಏನೇನೋ ಆಗಿ ಹೋಗಿ ಅವಳು ಒಂದು ಮದುವೆಯನ್ನು ಆಗ್ತಾಳೆ, ಆದರೆ ನಂತರ ವಾಸ್ತವದ ಜೀವನವೇ ಬೇರೆಯಾಗಿರುತ್ತೆ. ಇವಳ ಪ್ರೀತಿಯನ್ನು ಒಪ್ಕೊಳ್ಳೋದಕ್ಕೆ ನಾಯಕ ಸಿದ್ಧನಿರೋದಿಲ್ಲ. ಆ ಒಂದು ನೋವಲ್ಲಿ ಇವಳು ಹಾಡುವಂತಹ ಹಾಡು ಹೀಗಿದೆ.

0: ಮಹೇಶ ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
1: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
2: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: 10:48 ಸಮಯ ಆಗಿದೆ. ಕೇಳ್ತಿದ್ದೀರಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ನೋವಿನ ಗೀತೆಗಳು, ಹೌದು ನೋವಿನ ಭಾವ ಇರುವಂತಹ ಗೀತೆಗಳು ಇಂದಿನ ಓಲ್ಡ್ ಈಸ್ ಗೋಲ್ಡ್ನ ವಿಶೇಷವಾಗಿ ಮೂಡಿ ಬರ್ತಾ ಇದೆ. ಹೌದು, ಈ ನೋವು ಯಾಕೆ ಉಂಟಾಯಿತು, ಅದಕ್ಕೆ ಮೊದಲು ಅನುಭವಿಸಿದಂತಹ ಸಂತೋಷದ ದಿನಗಳನ್ನು ನೆನೆದು ನೋವಿನ ಭಾವ ಬರುವಂಥದ್ದು. ಹಾಗೆಯೇ ನೋವಿಗೆ ಹಲವಾರು ಕಾರಣಗಳು ಕೂಡ

ಇರುವಂಥದ್ದು. ಈಗ ಪ್ರಸಾರವಾಗುವಂತಹ ಹಾಡು ತಾಯಿಯ ನುಡಿ ಚಿತ್ರದಲ್ಲಿ. ಈ ಒಂದು ಗೀತೆಯಲ್ಲಿ ನಾಯಕನ ನೋವಿಗೆ ಕಾರಣ ಆಗಿರೋದು ಏನು ಅಂತ ಹೇಳಿದ್ರೆ ಛಿದ್ರವಾದಂತಹ ತನ್ನ ಕುಟುಂಬ. ಹೌದು, ಹಿರಿಯಣ್ಣನಾಗಿ ತನ್ನ ಕುಟುಂಬವನ್ನು ಸಾಕಿ ಸಲಹೆ ಸಂತೋಷದಿಂದ ಇಟ್ಕೊಂಡಿರ್ತಾನೆ. ಆದರೆ ಎಲ್ಲೋ ಒಂದು ಕಡೆ ತಮ್ಮಂದಿರು ಹಾಗೆ ಮನೆಯವರು ತನ್ನಿಂದ ದೂರವಾದಾಗ ಆ ಒಂದು ಪ್ರೀತಿಯ ಸಂಸಾರದ ಅಂದರೆ ಕೂಡು ಕುಟುಂಬದ ಅಗಲಿಕೆಯ ನೋವು, ಹಾಗೆ ತನ್ನ ತಮ್ಮಂದಿರು ತನಗೆ ಗೌರವವನ್ನು ನೀಡದೆ ಹಿರಿಯಣ್ಣ ಅನ್ನುವಂತಹ ಒಂದು ಪ್ರೀತಿಯನ್ನು ತೋರದೆ ದೂರ ಹೋಗ್ಬಿಡ್ತಾರಲ್ಲ, ಆ ಒಂದು ನೋವಿನ ಭಾವ ಈ ಒಂದು ಗೀತೆಯಲ್ಲಿ ಕಾಣಬಹುದು. ತಾಯಿಯ ನುಡಿ ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಈ ಹಾಡಿಗೆ.

ಈ ಒಂದು ಗೀತೆಯೊಂದಿಗೆ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಪ್ರಸಾರ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಬೆಳಗಿನ ಕಾರ್ಯಕ್ರಮಗಳಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಮುಂದಿನ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗ್ತಾರೆ ಆರ್ ಜೆ ವರುಣ್. ಸುದ್ದಿ ವಾಚಕರು ಕೂಡ ಸಿದ್ಧರಾಗಿದ್ದಾರೆ ವಾರ್ತೆಗಳನ್ನು ಓದೋದಕ್ಕೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿಬರುತ್ತೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಗೆ ಚಾಲನೆ ದೊರೆತಿದೆ. ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಜಾಗತಿಕ ಸವಾಲುಗಳು ಮತ್ತು ಅವಕಾಶಗಳನ್ನು ಗಣನೆಗೆ ತೆಗೆದುಕೊಂಡು ಹಂಚಿಕೆಯ ಚಟುವಟಿಕೆಗಳ ಕುರಿತು ಚರ್ಚಿಸಿ ಸಭೆಯಲ್ಲಿ ನಿರ್ಧರಿಸಲಾಗುವುದು ಎಂದರು. ರಾಜ್ಯದ ಸರ್ಕಾರಿ ಶಾಲೆಗಳ ಸಬಲೀಕರಣ ಮತ್ತು ಗುಣಮಟ್ಟದ ಶಿಕ್ಷಣ ಗುರಿಯೊಂದಿಗೆ ಜೂನ್ 1 ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೂತನ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಜೂನ್ 1 ರಾಜ್ಯಾದ್ಯಂತ ಶಾಲೆಗಳು ಪುನರಾರಂಭಗೊಳ್ಳಲಿವೆ. ಶಾಲಾ ಶಿಕ್ಷಣ ಇಲಾಖೆ ವ್ಯಾಪಕ ಪೂರ್ವ ಸಿದ್ದತೆಗಳನ್ನು ಕೈಗೊಳ್ಳುತ್ತಿದೆ. 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವದ ಧ್ಯೇಯವಾಕ್ಯ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಎಂಬುದಾಗಿದೆ. ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ನ ಗೊಂಡೋಲಾ ರೋಪ್ವೇನಲ್ಲಿ ತಾಂತ್ರಿಕ ದೋಷದಿಂದಾಗಿ ಭೂಮಿಯಿಂದ 500 ಎತ್ತರದ 65 ಕೇಬಲ್ ಕಾರ್ ಕ್ಯಾಬಿನ್ಗಳಲ್ಲಿ ಸಿಲುಕಿಕೊಂಡಿದ್ದ ಮಹಿಳೆಯರು ಮಕ್ಕಳು ಸೇರಿದಂತೆ 300 ಹೆಚ್ಚು ಪ್ರವಾಸಿಗರನ್ನು ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಸೆನ್ಸೆಕ್ಸ್ ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 265 ಅಂಕಗಳ ಇಳಿಕೆಯೊಂದಿಗೆ 76,224 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 27 ಅಂಕ ಇಳಿಕೆಯ ನಂತರ 24,004 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 17 ಇಳಿಕೆಯೊಂದಿಗೆ 95.43 ಭಾರತೀಯ ಪ್ಯಾರಾಲಿಂಪಿಕ್ ಸಮಿತಿ ಪಿಸಿಐ ಆಯೋಜಿಸುತ್ತಿರುವ 8 ಆವೃತ್ತಿಯ ಇಂಡಿಯನ್ ಓಪನ್ ಪ್ಯಾರಾ ಅಥ್ಲೆಟಿಕ್ಸ್ ಅಂತಾರಾಷ್ಟೀಯ ಚಾಂಪಿಯನ್ಶಿಪ್ಗೆ ಇಂದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಚಾಲನೆ ದೊರೆಯಲಿದೆ. 3 ಕಾಲ ನಡೆಯಲಿರುವ ಸ್ಪರ್ಧೆಯಲ್ಲಿ ಒಟ್ಟು 5 ರಾಷ್ಟಗಳ 350 ಕ್ರೀಡಾಪಟುಗಳು ಪಾಲ್ಗೊಳ್ಳಲಿದ್ದಾರೆ. ವಿಯೆಟ್ನಾಂನಲ್ಲಿ ನಡೆದ 23 ವರ್ಷದೊಳಗಿನವರ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತ 6 ಚಿನ್ನದ ಪದಕ ಗೆದ್ದಿದೆ. ಫ್ರೀಸ್ಟೈಲ್ 57 ಕೆಜಿ ವಿಭಾಗದಲ್ಲಿ ಅಕ್ಷಯ್, 97 ಕೆಜಿ ಸ್ಪರ್ಧೆಯಲ್ಲಿ ವಿಕ್ಕಿ, ಮಹಿಳಾ 53 ಕೆಜಿ ವಿಭಾಗದಲ್ಲಿ ಮುಸ್ಕಾನ್, 57 ಕೆಜಿ ವಿಭಾಗದಲ್ಲಿ ತಪಸ್ಯ, 62 ಕೆಜಿ ವಿಭಾಗದಲ್ಲಿ ಭಾಗ್ಯಶ್ರೀ ಹಾಗೂ 65 ಕೆಜಿ ವಿಭಾಗದಲ್ಲಿ ಪುಲ್ಕಿತ್ ಸ್ವರ್ಣ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

0: ಹೆಣ್ಣು ಮಗು ಎಂದರೆ ಕೇವಲ
1: ಏನೋ ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
2: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
3: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
5: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
0: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ ಆಗಿದೆ 11:05. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆಯಾಗ್ತಿದ್ದೇನೆ ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಇದು ಹೊಸ ಹಾಡುಗಳನ್ನು ಕೇಳುವ ಸಮಯ. ಈಗ ಮೊದಲಿಗೆ ಕೇಳೋಣ ವಿದ್ಯಾಪತಿ ಚಿತ್ರದ ಗೀತೆಯನ್ನು.

ಈಗ ಕೇಳಿ ಭುವನಂ ಗಗನಂ ಚಿತ್ರದ ಗೀತೆಯನ್ನ. ಅರ್ಮನ್ ಮಲ್ಲಿಕ್ ಹಾಗೂ ಐಶ್ವರ್ಯ ರಂಗರಾಜನ್ ಅವರ ಧ್ವನಿಯಲ್ಲಿ, ಅನಿರುದ್ಧ್ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಗುಮಿನಿ ವಿಜಯ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

ಈಗ ಕೇಳೋಣ ಕೃಷ್ಣ ಪ್ರಣಯಂಸಕಿ ಚಿತ್ರದ ಗೀತೆಯನ್ನ ಜಸ್ಕರಣ್ ಸಿಂಗ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ಇರುವಂತಹ ಗೀತೆಯನ್ನ.

ಈಗ ಕೇಳಿ ಕರನಕ ಡಮನಕ ಚಿತ್ರದ ಗೀತೆಯನ್ನು ಶ್ರುತಿ ಪ್ರಹ್ಲಾದ ಮಲ್ಲು ನಿಪ್ಪಲ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಈಗ ಕೇಳಿ ದಿ ಡೆವಿಲ್ ಚಿತ್ರದ ಗೀತೆಯನ್ನ ಅಬ್ಬಿ ಹಾಗೂ ಹರ್ಷಿಕಾ ದೇವನಾಥ್ ಅವರ ಧ್ವನಿಯಲ್ಲಿ, ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ, ಅಜನೀಶ್ ಪಿ ಲೋಕನಾಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನ

ಈಗ ಕೇಳಿ ಮರ್ಫಿ ಚಿತ್ರದ ಗೀತೆಯನ್ನ. ಕೀರ್ತನ ಹೊಳ್ಳ ಹಾಗೆ ರಜತ್ ಹೆಗ್ಡೆ ಅವರ ಧ್ವನಿಯಲ್ಲಿ, ಸಂಪತ್ ಸಿರಿಮನೆ ಅವರ ಸಾಹಿತ್ಯಕ್ಕೆ ಪ್ರದೀಪ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಸಿಟಿ ಕೆಲ್ಸಕ್ ಹೋಗ್ತೀನಿ ಅಂತಿದ್ದೆ, ಇನ್ನು ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯಾ?
1: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
0: ಶಭಾಷ್ ಮಗನೇ,
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಶಾಂತಮ್ಮನವ್ರೇ, ಇಷ್ಟೊಂದ್ ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ?
4: ಎಲ್ಲಾನು ಸಿದ್ದರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5,000-6,000 ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
5: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ ಆಗಿದೆ 11:32. ಮಧ್ಯಾಹ್ನದ ಪ್ರಸಾರದಲ್ಲಿ ಇನ್ನು ಮುಂದೆ ಕೇಳುವಿರಿ ಕಲಾಭಾರತಿ. ಇವತ್ತಿನ ಕಲಾಭಾರತಿಯಲ್ಲಿ ಇಂದು ಇವತ್ತು ನಮ್ಮ ಮ್ಯೂಸಿಕ್ ಮ್ಯಾಜಿಕ್ ಕಾರ್ಯಕ್ರಮ ಇದು ಅಂದರೆ ವಿಶೇಷ ಕಾರ್ಯಕ್ರಮ. ಯಾಕಪ್ಪ ಅಂದರೆ ಕನ್ನಡಿಗರ ಪ್ರೀತಿಯ ರಾಮು ನಮ್ಮ ಹೆಮ್ಮೆಯ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರ ಜನ್ಮದಿನ. ಹೌದು, ಮೇ 26, 1979 ಜನಿಸಿದಂತಹ ವಿಜಯ ರಾಘವೇಂದ್ರ ಅವರಿಗೆ ಇಂದು ನಮ್ಮ ವಿವಿಧ ಭಾರತಿ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಜಯ ರಾಘವೇಂದ್ರ ಅವರ ಹಿನ್ನೆಲೆ ನೋಡಿದರೆ ಅವರ ರಕ್ತದಲ್ಲೇ ಸಿನಿಮಾ ಇದೆ. ಇವರ ತಂದೆ ಪ್ರಖ್ಯಾತ ಚಲನಚಿತ್ರ ನಿರ್ಮಾಪಕರಾದಂತಹ ಎಸ್ ಎ ಚನ್ನೇಗೌಡ ಹಾಗೂ ತಾಯಿ ಜಯಮ್ಮ ಅವರು. ಡಾಕ್ಟರ್ ರಾಜ್ಕುಮಾರ್ ಕುಟುಂಬಕ್ಕೆ ತೀರಾ ಹತ್ತಿರದವರಾದ ವಿಜಯ್ ಬಾಲ್ಯದಲ್ಲೇ ಕ್ಯಾಮರಾ ಎದುರಿಸಿದವರು. ಇವರು ಬಾಲನಟನಾಗಿ ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ದು 1982 ಚಲಿಸುವ ಮೊಳಗಳು ಚಿತ್ರದಲ್ಲಿ. ಆದರೆ ಇವರಿಗೆ ಬಾಲನಟನಾಗಿ ದೊಡ್ಡ ಹೆಸರು ತಂದುಕೊಟ್ಟಿದ್ದು ಚಿನ್ನಾರಿ ಮುತ್ತ, ಹಾಗೆಯೇ ಬಾಲನಟನಾಗಿ ರಾಷ್ಟ್ರಪ್ರಶಸ್ತಿ ತಂದುಕೊಟ್ಟಂತಹ ಕೊಟ್ರೇಶಿ ಕನಸು ಚಿತ್ರಗಳು. ಈ ಎರಡೂ ಚಿತ್ರಗಳ ಮೂಲಕ ಅವರು ಸಿನಿಮಾ ಇಂಡಸ್ಟ್ರಿಗೆ ಅದ್ಭುತವಾಗಿ ಎಂಟ್ರಿ ಕೊಡ್ತಾರೆ. ಈಗ ಕೇಳಿ ಕೊಟ್ರೇಶಿ ಕನಸು ಚಿತ್ರದ ಗೀತೆಯನ್ನು ಸಿ ಅಶ್ವಥ್ ಹಾಗೆಯೇ ನರಸಿಂಹ ನಾಯಕ್ ಅವರ ಧ್ವನಿಯಲ್ಲಿ, ವೆಂಕಟೇಶ್ ಮೂರ್ತಿ ಅವರ ಸಾಹಿತ್ಯಕ್ಕೆ ಸಿ ಅಶ್ವಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಕಲಾಭಾರತಿಯಲ್ಲಿ ವಿಜಯ್ ರಾಘವೇಂದ್ರ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ಬಾಲನಟನಾಗಿ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಂತಹ ವಿಜಯ್ ಮುಂದೆ ಓದಿನ ಕಡೆ ಗಮನ ಕೊಟ್ಟು ಆಮೇಲೆ ಪೂರ್ಣ ಪ್ರಮಾಣದ ನಾಯಕನಾಗಿ ಚಿತ್ರರಂಗಕ್ಕೆ ಮರುಪ್ರವೇಶ ಮಾಡಿದರು. ಅದು 2002 ಬಿಡುಗಡೆಯಾದಂತಹ ನಿನಗಾಗಿ ಚಿತ್ರದ ಮೂಲಕ. ಆ ದಿನಗಳನ್ನು ಒಮ್ಮೆ ನೆನಪು ಮಾಡಿಕೊಳ್ಳಿ ಫ್ರೆಂಡ್ಸ್. ರಾಧಿಕಾ ಕುಮಾರಸ್ವಾಮಿ ಮತ್ತು ವಿಜಯ್ ರಾಘವೇಂದ್ರ ಅವರ ಜೋಡಿಯ ಈ ಸಿನಿಮಾ ಕರ್ನಾಟಕದಾದ್ಯಂತ ಸೌಂಡ್ ಮಾಡಿತ್ತು. ಲವರ್ ಬಾಯ್ ಆಗಿ ವಿಜಯ್ ಕನ್ನಡಿಗರ ಮನ ಗೆದ್ದರು. ಈ ಚಿತ್ರದ ಹಾಡುಗಳಂತೂ ಅದೆಷ್ಟು ಹಿಟ್ಟಾದವು ಅಂದರೆ ಇಂದಿಗೂ ಪ್ರೇಮಿಗಳ ಫೇವರೇಟ್ ಲಿಸ್ಟ್ನಲ್ಲಿ ಇವೆ. ಮೊದಲ ಸಿನಿಮಾದಲ್ಲೇ ವಿಜಯ್ ತಮ್ಮ ಅದ್ಭುತ ಡ್ಯಾನ್ಸ್ ಮತ್ತು ಆ್ಯಕ್ಟಿಂಗ್ ಮೂಲಕವಾಗಿ ತಾನೊಬ್ಬ ಭರವಸೆಯ ನಾಯಕ ಅಂತ ಪ್ರೂವ್ ಮಾಡಿದರು. ಇದೀಗ ಕೇಳಿ ಕಲ್ಲರಳಿ ಹೂವಾಗಿ ಚಿತ್ರದ ಗೀತೆಯನ್ನು. ಹೇಮಂತ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಒಂದು ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೆ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, ನಿನಗಾಗಿ ಚಿತ್ರದ ಸೂಪರ್ ಸಕ್ಸಸ್ ನಂತರ ವಿಜಯ್ ರಾಘವೇಂದ್ರ ಅವರು ಸಾಲು ಸಾಲು ವಿಭಿನ್ನ ಸಿನಿಮಾಗಳನ್ನು ನೀಡುತ್ತಾ ಹೋದರು. ಅದರಲ್ಲೂ ಪ್ರಮುಖವಾದದ್ದು ರಮ್ಯಾ ಅವರ ಜೊತೆ ನಡೆಸಿದಂತಹ ಸೇವಂತಿ ಸೇವಂತಿ ಚಿತ್ರ, ಹಾಗೆ ಮಾಸ್ ಲುಕ್ನಲ್ಲಿ ಕಾಣಿಸಿಕೊಂಡಂತಹ ಖುಷಿ ಚಿತ್ರ. ಈ ಒಂದು ಖುಷಿ ಚಿತ್ರದಲ್ಲಿ ಅವರು ಯುವಕರ ಗ್ಯಾಂಗ್ ಮತ್ತು ಅದರಲ್ಲಿನ ರೊಮ್ಯಾಂಟಿಕ್ ಕತೆ ಇಂದಿಗೂ ನಮಗೆ ತುಂಬ ಇಷ್ಟ ಆಗುತ್ತೆ. ಇನ್ನು ಶಿವರಾಜ್ಕುಮಾರ್ ಅವರ ಜೊತೆ ನಡೆಸಿದಂತಹ ಋಷಿ ಸಿನಿಮಾ ವಿಜಯ್ ರಾಘವೇಂದ್ರ ಕೆರಿಯರ್ಗೆ ಮತ್ತೊಂದು ಮೈಲಿಗಲ್ಲು ಅಂತಲೇ ಹೇಳ್ಬೋದು. ಯಾವುದೇ ಪಾತ್ರ ಕೊಟ್ಟರೂ ಸಹ ಎಂತಹ ದೊಡ್ಡ ಸ್ಟಾರ್ಸ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದರೂ ಅವರು ತನ್ನದೇ ಆದಂತಹ ಒಂದು ವಿಶಿಷ್ಟ ನಟನೆಯ ಮೂಲಕವಾಗಿ ವಿಜಯ್ ರಾಘವೇಂದ್ರ ಅವರು ಗುರುತಿಸಿಕೊಳ್ತಾರೆ. ಈಗ ಕೇಳಿ ಸೇವಂತಿ ಸೇವಂತಿ ಚಿತ್ರದ ಗೀತೆಯನ್ನು. ಕುನಾಲ್ ಗಾಂಜಾವಾಲ ಹಾಗೆ ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ.

ಆತ್ಮೀಯ ಕೇಳಿದ್ರೆ ವಿಜಯ್ ರಾಘವೇಂದ್ರ ಅವರ ಕುರಿತಾಗಿ ಕಲಾಭಾರತಿಯಲ್ಲಿ ಮಾತಾಡ್ತಾ ಇದ್ದೀವಿ. ವಿಜಯ್ ರಾಘವೇಂದ್ರ ಅವರು ಬರೀ ಸಿನಿಮಾಗಷ್ಟೇ ಸೀಮಿತವಾಗಿಲ್ಲ, ಅವರು ಕನ್ನಡದ ಮೊದಲ ಬಿಗ್ ಬಾಸ್ ರಿಯಾಲಿಟಿ ಶೋನ ವಿನ್ನರ್ ಸಹ ಹೌದು, ನಮಗೆಲ್ಲರಿಗೂ ಗೊತ್ತು. ಆ ಶೋನಲ್ಲಿ ಅವರ ತಾಳ್ಮೆ ಸಜ್ಜನಿಕೆ ನೋಡಿ ಇಡೀ ಕರ್ನಾಟಕ ಇವರ ವ್ಯಕ್ತಿತ್ವಕ್ಕೆ ತಲೆಬಾಗಿತ್ತು. ಅಷ್ಟೇ

ವಿಜಯ್ ಅವರು ಅದ್ಭುತ ಗಾಯಕ ಕೂಡ ಹೌದು. ಇತ್ತೀಚಿನ ದಿನಗಳಲ್ಲಿ ಕಿರುತೆರೆಯ ಜನಪ್ರಿಯ ಡ್ಯಾನ್ಸ್ ಶೋಗಳಲ್ಲಿ ಜಡ್ಜ್ ಆಗಿ ಕಾಣಿಸಿಕೊಳ್ಳುತ್ತಾ ಹೊಸ ಪ್ರತಿಭೆಗಳಿಗೆ ಸದಾ ಬೆನ್ನೆಲುಬಾಗಿ ನಿಲ್ತಾರೆ ನಮ್ಮ ಚಿನ್ನಾರಿ ಮುತ್ತ. ಇದೀಗ ಕೇಳಿ ಪ್ರೀತಿಸಲಬೇಕು ಚಿತ್ರದ ಗೀತೆಯನ್ನ ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಚೈತನ್ಯ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಕಲಾವಾರ್ತಿ ಕಾರ್ಯಕ್ರಮದಲ್ಲಿ ವಿಜಯ ರಾಘವೇಂದ್ರ ಅವರ ಜನ್ಮದಿನದ ಪ್ರಯುಕ್ತ ಅವರ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ವಿಜಯ ರಾಘವೇಂದ್ರ ಅವರ ವೈಯಕ್ತಿಕ ಜೀವನದ ಕುರಿತಾಗಿ ಹೇಳೋದಾದರೆ, ಅವರ ಪತ್ನಿ ದಿವಂಗತ ಸ್ಪಂದನ ಅವರ ಅಗಲಿಕೆಯ ನೋವಿನಲ್ಲೂ ವಿಜಯ್ ಅವರು ತಮ್ಮ ಮಗ ಶೂರ್ಯನಿಗಾಗಿ ತನ್ನ ಅವರ ವೃತ್ತಿ ಜೀವನಕ್ಕಾಗಿ ಧೈರ್ಯವಾಗಿ ನಿಂತಿದ್ದಾರೆ. ಅವರ ಇಡೀ ಕುಟುಂಬ ಅಂದರೆ ತಮ್ಮ ಶ್ರೀಮುರುಳಿ ಮತ್ತು ಬಾವ ಪ್ರಶಾಂತ್ ನೀಲ್, KGF ನಿರ್ದೇಶಕರಾಗಿರುವಂತಹ ಪ್ರಶಾಂತ್ ನೀಲ್ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ. ಇವತ್ತಿಗೂ ಚಿತ್ರರಂಗದಲ್ಲಿ ಯಾವುದೇ ಅಹಂಕಾರ ಇಲ್ಲದೆ ಸದಾ ಹಸನ್ಮುಖಿಯಾಗಿ ಎಲ್ಲರ ಜೊತೆ ಬೆರೆಯುವಂತಹ ವಿಜಯ್ ರಾಘವೇಂದ್ರ ಅವರು ನಿಜಕ್ಕೂ ಎಲ್ಲರಿಗೂ ಮಾದರಿ. ಅವರ ಮುಂದಿನ ಸಿನಿಮಾಗಳು ಆದಷ್ಟು ಹೆಚ್ಚಿನ ಯಶಸ್ಸನ್ನು ಕಾಣಲಿ ಅಂತ ನಾವು ಹಾರೈಸೋಣ. ಮತ್ತೊಮ್ಮೆ ಅವರಿಗೆ ಜನ್ಮದಿನದ ಶುಭಾಶಯಗಳು. ಈಗ ಕೇಳಿ ಪ್ರೇಮ ಕೈದಿ ಚಿತ್ರದ ಗೀತೆಯನ್ನ. SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ನಾಗಣ್ಣ ಅವರ ಸಾಹಿತ್ಯಕ್ಕೆ ಪ್ರಶಾಂತ್ ರಾಜ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಆತ್ಮೀಯ ಕೇಳುಗರೆ, ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ವಿಜಯ ರಾಘವೇಂದ್ರ ಅವರ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡ್ವಿ. ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಮ್ಮ ಕೇಳುಗರು ಸಹ ಸಂದೇಶ ಕಳಿಸುತ್ತಾ ಇದ್ದಾರೆ. ನಮ್ಮ ಕೇಳುಗರು ಹೇಳ್ತಾ ಇದ್ದಾರೆ, ನಾವು ಸಹ ವಿಜಯ ರಾಘವೇಂದ್ರ ಸಿನಿಮಾಗಳನ್ನು ನೋಡ್ತೀವಿ, ಅವರ ಅಭಿನಯವನ್ನು ತುಂಬ ಇಷ್ಟಪಟ್ಟಿದ್ದೀವಿ ಅಂತ ಸಂದೇಶಗಳನ್ನು ಕಳಿಸಿದ್ದಾರೆ. ಸಂದೇಶ ಕಳಿಸಿದಂತಹ ಎಲ್ಲ ಕೇಳುಗರಿಗೂ ಆತ್ಮೀಯ ಧನ್ಯವಾದ. ಸಮಯ ಇನ್ನೇನು 12 ಗಂಟೆ ಆಗ್ತಾ ಇದೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಆಕಾ ಪ್ರದೇಶ

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬೆಂಗಳೂರು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ನಾಳೆ ದೇಶದ ಮೊಟ್ಟಮೊದಲ ಹಾಗೂ ಅತಿದೊಡ್ಡ ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ವಾಟರ್ ಶೃಂಗಸಭೆ 2026 ಆಯೋಜಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶೃಂಗಸಭೆಗೆ ಚಾಲನೆ ನೀಡಲಿದ್ದಾರೆ ಎಂದು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ಪ್ರಸಾದ್ ಮನೋಹರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಭವಿಷ್ಯದಲ್ಲಿ ಸಕ್ಷಮ ನೀರು ನಿರ್ವಹಣೆ ವ್ಯವಸ್ಥೆ ರೂಪಿಸುವ ಗುರಿ ಹೊಂದಿರುವ ಈ ಶೃಂಗಸಭೆಯಲ್ಲಿ ಜಾಗತಿಕ ಜಲತಜ್ಞರು, ಎಐ ಪರಿಣತರು ಮತ್ತು ತಂತ್ರಜ್ಞಾನ ಸಂಸ್ಥೆಗಳ 400ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಪ್ರಧಾನಮಂತ್ರಿ ಜನಮನ್ ಹಾಗೂ ಧರ್ತಿ ಆಬಾ ಜನ್ ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಪರಿಶಿಷ್ಟ ಸಮುದಾಯಗಳಿಗೆ ಜನಪರ ಯೋಜನೆಗಳನ್ನು ತಲುಪಿಸಲು ಶಿವಮೊಗ್ಗ ಜಿಲ್ಲೆ ವಿರುಪಿನಕೊಪ್ಪ ಹಾಗೂ ಸದಾಶಿವಪುರ ಗ್ರಾಮಗಳಲ್ಲಿ 17 ಇಲಾಖೆಗಳ ಸಮನ್ವಯದೊಂದಿಗೆ ಅಭಿಯಾನ ನಡೆಯಿತು ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಎನ್ ಹೇಮಂತ್ ತಿಳಿಸಿದ್ದಾರೆ. ಸದಾಶಿವಪುರದಲ್ಲಿ ಬುಡಕಟ್ಟು ಸಮುದಾಯದ ಅಲೆಮಾರಿ ಹಕ್ಕಿ ಪಿಕ್ಕಿ ಜನಾಂಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಾಗಿದ್ದಾರೆ. ಪರಿಭಾವಿತ ಕಾಡು ಡೀಮ್ಡ್ ಫಾರೆಸ್ಟ್ ಸಮಸ್ಯೆ ಪರಿಹರಿಸಲು ಕೊನೆ ಅವಕಾಶ ದೊರೆತಿದ್ದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮರುಮನವಿ ಸಲ್ಲಿಸಲು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಸಮೀಕ್ಷೆಗಾಗಿ ಸಮಿತಿ ರಚಿಸಲಾಗಿದೆ ಎಂದು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ವಲಯ ಅರಣ್ಯಾಧಿಕಾರಿ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ನೂತನ ಕಚೇರಿ ಉದ್ಘಾಟಿಸಿ ಅರಣ್ಯ ಇಲಾಖೆ ಹುತಾತ್ಮರಿಗೆ ಪುಷ್ಪನಮನ ಸಲ್ಲಿಸಿ ಅವರು ಮಾತನಾಡಿದರು.
1: ಪ್ರಕೃತಿ ಪರಿಸರ ಉಳಿಸುವಲ್ಲಿ ಬಹಳಷ್ಟು ಶ್ರಮ ಮಾಡಿದ್ದಂಥದ್ದು ಜನ ಗಮನಿಸ್ತಾ ಇದ್ದಾರೆ. ನಮ್ಮ ಎದುರುಗಡೆ ಇರುವಂತ ಸವಾಲು ಏನಪ್ಪ ಮುಖ್ಯವಾಗಿ ಅಂತ ಹೇಳಿದ್ರೆ, ಮಾನವ ಪ್ರಾಣಿ ಸಂಘರ್ಷದಲ್ಲಿ ಬಹಳಷ್ಟು ಕಡೆ ಆನೆ ತುಳಿತದಿಂದ, ಚಿರತೆಯಿಂದ, ಹುಲಿಯಿಂದ ಏನ್ ಸಾವುಗಳಾಗ್ತಾ ಇದೆ. ಇದು ನಮ್ಮ ರಾಜ್ಯಕ್ಕೆ ಸೀಮಿತವಾಗಿಲ್ಲ, ಎಲ್ಲಾ ಕಡೆ ಇದೆ, ಎಲ್ಲಾ ಕಡೆ ನಮ್ಗಿಂತ ಜಾಸ್ತಿನೇ ಇದೆ. ಆದ್ರೂ ಮಾನವ ಜೀವ ಅತ್ಯಮೂಲ್ಯವಾದಂಥದ್ದು, ಈ ಜೀವ ಸಂರಕ್ಷಣೆ ಮಾಡುವಂಥದ್ದು ಎಲ್ಲರ ಜವಾಬ್ದಾರಿ ಇದೆ. ಅದಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ಒಂದು ಸಾವುಗಳಾಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಇವತ್ತು ಒತ್ತುವರಿಗಂತೂ ಅವಕಾಶ ಇಲ್ಲ. ಇಂದು ಒತ್ತುವರಿ ಮಾಡಿದ್ದಂಥದ್ದು ಮತ್ತೆ ಪುನಃ ಮರುವಶ ಪಡಿಸಿಕೊಳ್ಳಿಕ್ಕೆ ಏನ್ ಮಾಡಬೇಕು ಅದೆಲ್ಲ ಪ್ರಯತ್ನ ಮಾಡಬೇಕು. ಅರಣ್ಯ ಇಲಾಖೆ ಬಗ್ಗೆ ಸಾರ್ವಜನಿಕರಲ್ಲಿ ಹೊಸ್ಟೈಲ್ ಥಿಂಕಿಂಗ್ ಇದೆ, ಎಲ್ಲ ತಿರುಗುಳ ಕೊಡ್ತಾರೆ ಅನ್ನುವಂಥದ್ದು. ನೀವು ಸಾರ್ವಜನಿಕರ ಜೊತೆಯಲ್ಲಿ ಸೌಜನ್ಯತೆಯಿಂದ ವರ್ತನೆ ಮಾಡಬೇಕು. ಕಾಯ್ದೆ ಕಾನೂನುಗಳು ಅವರಿಗೆ ತಿಳುವಳಿಕೆ ಹೇಳಿ.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಷ್ಟದ 14ನೇ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು 12 ವರ್ಷಗಳು ಇಂದಿಗೆ ಪೂರ್ಣಗೊಂಡವು. ವಿಕಸಿತ ಭಾರತ 2047 ಪರಿಕಲ್ಪನೆಯೊಂದಿಗೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಅಂದು ಒಂದು ಹೊಸ ಪರ್ವ ಆರಂಭವಾಯಿತು. ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಅಡಿ ಕರ್ನಾಟಕಕ್ಕೆ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಹಸಿರು ನಿಶಾನೆ ದೊರೆತಿದ್ದು ರಾಜ್ಯಕ್ಕೆ 123.26 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ರಾಜ್ಯಸಭೆ ಸಂಸದ ಈರಣ್ಣ ಕಡಾಡಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇಂಧನ ಭದ್ರತೆ ಹೆಚ್ಚಿಸುವ ಜೊತೆಗೆ ಜಾಗತಿಕ ಇಂಧನ ಬಿಕ್ಕಟ್ಟಿನ ಈ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲಿನ ಅವಲಂಬನೆಯನ್ನು ತಗ್ಗಿಸಲಿದೆ ಎಂದಿದ್ದಾರೆ. ಸಾಂದ್ರೀಕೃತ ಅನಿಲ ಸಿಎನ್ಜಿ ದರ ಪ್ರತಿ ಕಿಲೋಕ್ಕೆ ಮತ್ತೆ 2 ರೂಪಾಯಿ ಏರಿಕೆಯಾಗಿದೆ. 2 ವಾರದೊಳಗೆ ಸರಿಸುಮಾರು 6 ರೂಪಾಯಿ ಹೆಚ್ಚಳವಾದಂತಾಗಿದೆ. ಉಡುಪಿ ಜಿಲ್ಲೆ ಮಣಿಪಾಲ್ ರಜತಾದ್ರಿಯ ಅಟಲ್ ಬಿಹಾರಿ ವಾಜಪೇಯಿ ಸಭಾಂಗಣದಲ್ಲಿ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ 2013 ತರಬೇತಿ ಕಾರ್ಯಾಗಾರಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾ ನಾಗಲಕ್ಷ್ಮಿ ಚೌಧರಿ ಚಾಲನೆ ನೀಡಿದರು. ದೋ ಬೂಂದ್ ಜಿಂದಗಿ ಕೆ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾಡಿದ್ದು 28ನೇ ತಾರೀಕು ಜರುಗಲಿದೆ ಎಂದು ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್ ತಿಳಿಸಿದ್ದಾರೆ. ವಿಜಯಪುರ ನಗರದಲ್ಲಿ ಹೊಸ

ಆಧಾರ್ ಸೇವಾ ಕೇಂದ್ರ ಕಾರ್ಯಾರಂಭಿಸಿದೆ. ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ವಿಜಯಪುರ ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ಕೋರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ mygov.in ಜಾಲತಾಣ ಅಥವಾ 1800117800 ಸಂಖ್ಯೆಗೆ ಕರೆ ಮಾಡಿ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 12:07. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಕರೆಗೊಂದು ಹಾಡಿನ ಸಮಯ ಸ್ನೇಹಿತರೆ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು. ನಿಮ್ಮ ನೆಚ್ಚಿನ ಗೀತೆಗಳನ್ನ ಈ ಸಮಯ ಕೇಳ್ಬೋದು. ನಿಮ್ಮಲ್ಲಿ ಪ್ರತಿ ಸಲ ನಾನು ವಿನಂತಿ ಮಾಡ್ತೀನಿ, ಈ ಬಾರಿನೂ ವಿನಂತಿಸ್ತಿದ್ದೀನಿ. ಏನಪ್ಪ ಅಂದರೆ, ಪದೇ ಪದೇ ಕರೆ ಮಾಡಿದವರು ಕರೆ ಮಾಡಬೇಡಿ, ಹೊಸಬರಿಗೆ ಆದಷ್ಟು ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು ನಮ್ಮ ವಿನಂತಿ. ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ ಹೀಗಿದೆ: 0802-22261257. ಹಾಗೆಯೇ 0802-22263927. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 0802-22261257 ಮತ್ತೊಂದು ಸಂಖ್ಯೆ 0802-22263927. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆ ಯಾವುದು, ಯಾವ ಸಿನಿಮಾ ಅದು ಅಂತ ತಿಳಿಸಿ. ನಾವು ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ಹಾಗಾದರೆ ಆರಂಭಿಸೋಣ. ಪ್ರೀತಿಸಲೇಬೇಕು ಚಿತ್ರದ ಗೀತೆಯೊಂದಿಗೆ ಶಂಕರ್ ಮಹದೇವನ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆಗೆ ಕೆ ಕಲ್ಯಾಣ್ ಅವರ ಸಾಹಿತ್ಯ, ಚೈತನ್ಯ ಅವರ ಸಂಗೀತವಿದೆ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಮ್ಮ ಮೊದಲ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ
1: ಹಲೋ
0: ಮೇಡಮ್, ನಮಸ್ತೆ. ನೀವು ಎಲ್ಲಿಂದ ಕರೆ ಮಾಡ್ತಿದ್ರಿ?
1: ನಾವು ಸಿಂಗಳಿಯಿಂದ ಸರ್.
0: ನಿಮ್ಮ ಹೆಸರು?
1: ಸೌಖ್ಯ ಅಂತ.
0: ಸೌಖ್ಯ ಮೇಡಮ್, ನಮಸ್ತೆ. ಏನ್ ಮಾಡ್ಕೊಂಡಿದ್ರಿ ತಾವು?
1: ಆಕ್ಚುಲಿ ನಾನು ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೇನೆ.
0: ಸಂತೋಷ.
1: ನಗುವ ನಯನ ಸಾಂಗ್ ಬೇಕಿತ್ತು.
0: ಖಂಡಿತ ಮೇಡಮ್, ಪ್ರಸಾರ ಮಾಡ್ತೀನಿ.
1: ಓಕೆ, ಸೊ ಇದು ಫಸ್ಟ್ ಟೈಮ್ ನಾನು ಕಾಲ್ ಮಾಡ್ತಿರೋದು. ಸೊ ನನಗೆ ಇಷ್ಟ ಆಗಿರೋ ಸಾಂಗ್ ಹಾಕಿದ್ರೆ ಚೆನ್ನಾಗಿರತ್ತೆ ಅಂತ ಕಾಲ್ ಮಾಡಿದ್ರಿ.
0: 200% ಮೇಡಮ್, ಖಂಡಿತ. ನೀವು ಇಷ್ಟಪಟ್ಟಂತಹ ಪಲ್ಲವಿ ಅನುಪಲ್ಲವಿ ಚಿತ್ರದ ನಗುವ ನಯನ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತೇನೆ.
1: ಥ್ಯಾಂಕ್ ಯು ಸೋ ಮಚ್ ಸರ್.
0: ಧನ್ಯವಾದ ಮ್ಯಾಮ್. ಈಗ ಕೇಳಿ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಇಳಯರಾಜ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ಇದೀಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ
1: ನಮಸ್ತೆ
0: ಸರ್. ನಮಸ್ತೆ, ಯಾರು ಕರೆ ಮಾಡ್ತಿರೋದು?
1: ಹನುಮಂತ್ರ ಅಂತ, ಬೆಂಗಳೂರಿಂದ.
0: ನಮಸ್ತೆ ಸರ್, ಏನ್ ಮಾಡ್ಕೊಂಡಿದ್ರಿ ತಾವು? ಯಾವಾಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು? ಹಾ ಸರ್, ಖಂಡಿತ ಸರ್, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಧನ್ಯವಾದ ಸರ್. ಮುಸಂಜೆ ಮಾತು ಚಿತ್ರದ ಗೀತೆಯನ್ನ ಕೇಳಿ ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ವಿ ಶ್ರೀಧರ್ ಅವರು ಈ ಒಂದು ಗೀತೆಗೆ ಸಂಗೀತ ಹಾಗೂ ಸಾಹಿತ್ಯವನ್ನು ನೀಡಿದ್ದಾರೆ.

0: ಈಗ ನಮ್ಮ ಇನ್ನೊಬ್ಬ ಕೇಳುವರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ
1: ಹಲೋ,
0: ನಮಸ್ಕಾರ, ಯಾರು ಕರೆ ಮಾಡಿರೋದು?
1: ನಮಸ್ತೆ ಸರ್, ನಾನು ಚಂದ್ರಕಲಾ ಅಂತ, MS ಕಾಲೇಜಿಂದ.
0: ನಮಸ್ತೆ ಮೇಡಮ್.
1: ನಮಸ್ತೆ ಸರ್.
0: ತಿಂಡಿ ಏನ್ ಮಾಡಿದ್ರಿ?
1: ತಿಂಡಿ ಉಪ್ಪಿಟ್ಟು ಸರ್. ಉಪ್ಪಿಟ್ಟು
0: ಯಾವಾಗಿತ್ತು?
1: ಬ್ಲೈಂಡ್ ಸರ್. ಇದು ಬಾಳು ಬೆಳಗಿತು ಫಿಲಂ ಅಲ್ಲಿ.
0: ಹಾ ಮೇಡಮ್.
1: ಚೆಲುವಾದ ಮುದ್ದಾದ ನಿನ್ನಂತೆ ಇರುವ ಹೆಣ್ಣಾಗಲಿ ಸಾಂಗ್ ಇದೆ, ಇದ್ರೆ ಸ್ವಲ್ಪ ಹಾಕಿ ಸರ್ ದಯವಿಟ್ಟು.
0: ಖಂಡಿತ ಮೇಡಮ್, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಧನ್ಯವಾದಗಳು ಸರ್.
0: ಧನ್ಯವಾದ ಮೇಡಮ್. ಈಗ ಕೇಳಿ, ಬಾಳು ಬೆಳಗಿದು ಚಿತ್ರದ ಗೀತೆಯನ್ನ ಪಿ ಬಿ ಶ್ರೀನಿವಾಸ್ ಹಾಗೆ ಪಿ ಸುಶೀಲ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ಈಗ ಕೇಳಿಕೊಬ್ಬರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ
1: ಸರ್, ನಮ್ಮ ಕಾಮಾಕ್ಷಿಪುರದಿಂದ.
0: ನಮಸ್ತೆ ಸರ್, ನಿಮ್ಮ ಹೆಸರೇನು?
1: ರವಿರಾಜ ಅಂತ.
0: ಹಾ ಸರ್, ನಮಸ್ತೆ. ಏನ್ ಮಾಡ್ಕೊಂಡಿದ್ದೀರಿ ತಾವು?
1: ಬ್ಲೈಂಡ್ ಸರ್. ನಾವು
0: ಹೌದಾ ಸರ್? ಹಾ ಸರ್, ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು? ಯಾವ ಚಿತ್ರದ ಗೀತೆ ಸರ್? ರಾಮ ಪರಶುರಾಮ ಚಿತ್ರದ ಗೀತೆ. ಖಂಡಿತ ಸರ್, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಕಲಾಭಾರತಿ ಮಾಡೋಣ ಸರ್. ಹಾ ಸರ್, ಖಂಡಿತ ಖಂಡಿತ ಖಂಡಿತ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದ ನಿಮಗೆ. ಧನ್ಯವಾದ ಸರ್. ರಾಮ ಪರಶುರಾಮ ಚಿತ್ರದ ಗೀತೆಯನ್ನು ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಶಿವದಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ಇದೀಗ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ ಯಾರು ಅಂತ ನೋಡೋಣ. ಹಲೋ.
1: ಹಲೋ ಸರ್, ನಮಸ್ಕಾರ ಸರ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಲಿಂಗರಾಜ್ಪುರ ಆಯಿಲ್ ಮಿಲ್ ರೋಡ್ ಲಕ್ಷ್ಮಣ ಅನ್ಬಿಟ್ಟು ಅಂತ.
0: ನಮಸ್ತೆ ಸರ್, ಏನ್ ಮಾಡ್ಕೊಂಡಿದ್ದೀರಿ ತಾವು?
1: ನಾನೊಂದು ಲೋವಲ್ ಫಾರ್ಮೆಟ್ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಎಂಪ್ಲಾಯ್ ಆಗಿದ್ದೀನಿ.
0: ಹಾ ಸರ್.
1: ನಾನು ನಮ್ಮ ವೈಫ್ ಇಬ್ರು ಬ್ಲೈಂಡ್. ಅದು ನಮ್ಗೆ ಅಪ್ಪು ಸಾರ್ ಇಂದ ಭಾಗ್ಯವಂತ ಹಾಡು ಬಾನದಾರಿ ಸೂರ್ಯದಾರಿ
0: ಹಾಡಬೇಕು.
1: ಭಾಗ್ಯವಂತ ಹಾಡಬೇಕು. ಅದು ಅದು ನಮ್ಗೆ ಒಂದು ತುಂಬಾ ಇಷ್ಟವಾಗಿರೋ ಹಾಡದು. ಆಮೇಲೆ ಇನ್ನೊಂದ್ ಹೇಳಲ ಸರ್?
0: ಹೇಳಿ ಸರ್.
1: 2004 ನನ್ನ ಮಗನ ಅಣ್ಣವ್ರ ಕೈಲೇ ಬರ್ತಾನೆ ಮಾಡಿಸ್ತೇವೆ, ಗುರುರಾಜ್ ಅಂತ ಹೆಸರಿತ್ತೆ ಅವ್ರ ಕೈಲೇನೆ, ಅವರೇ ನಾಮಕರಣ ಮಾಡಿ ಹೆಸರಿಟ್ರು. ಅವತ್ತಪ್ಪು ನನ್ನ ಮಗನ್ನ ಸುಮಾರು ಇಡೀ ಒಂದು ದಿನ ನನ್ನ ಕೈಲಿ ಅವ್ರು ಕೊಟ್ಟೇ ಇಲ್ಲ ಸರ್. ಆ ತರ ವ್ಯಕ್ತಿ, ಆ ತರ ಗುಣ, ನಮ್ಮನ್ನ ಅಲ್ಲಿ ಒಟ್ಟೋದ್ರು. ಆದ್ರೆ ಅವ್ರು ಇವತ್ತು ಅಮರವಾಗಿ ಇದಾರೆ ಸರ್, ಇಡೀ ಕರ್ನಾಟಕ ಜನತೆಗೆ ಅವ್ರು ಇವತ್ತು ಒಂದು ದೇವರಾಗಿದ್ದಾರೆ. ಅದಕ್ಕೆ ಆ ಪರವಾಗಿ ಯಾವತ್ತು ನಾವು ನಮ್ಮ ಕುಟುಂಬ ಅದು ಇದಕ್ಕೆ ನಮ್ಗೆ ಆ ಕುಟುಂಬದಲ್ಲಿ ಆ ಕುಟುಂಬಕ್ಕೆ ಇದೆ. ನಮ್ಮ ನನ್ನ ಮಗನ್ಗೆ ಗುರುರಾಜ್ ಅಂತ ಹೆಸರಿಸಲ್ಲ, ಅವತ್ತಿಂದ ಇವತ್ತವರೆಗೂ ನಾವು ಪಕ್ಕ ಅವತ್ತು ಅದಕ್ಕೆ ಹಾಡು ಕೇಳ್ತಾ ಇದೀವಿ ಸರ್.
0: ಖಂಡಿತ ಸರ್, ಭಾಗ್ಯವಂತ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
0: ಧನ್ಯವಾದ ಸರ್. ಈಗ ಕೇಳಿ ಭಾಗ್ಯವಂತ ಚಿತ್ರದ ಗೀತೆಯನ್ನ. ಮಾಸ್ಟರ್ ಲೋಹಿತ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಕೆ ಟಿ ಜಿಲಿಂಗಪ್ಪ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ದೇವ್ರೆ, ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ.
1: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
0: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಇದೀಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ.
4: ಹಲೋ, ನಮಸ್ತೆ ಸರ್.
3: ನಮಸ್ತೆ ಮೇಡಮ್, ಯಾರು ಕರೆ ಮಾಡಿರೋದು?
4: ಚಿತ್ರದುರ್ಗದಿಂದ ಸರ್, ರೂಪಾ ಪಾಂಡುರಂಗರಾವ್.
3: ನಮಸ್ತೆ ಮೇಡಮ್, ಏನ್ ಮಾಡ್ಕೊಂಡಿದ್ರಿ ತಾವು?
4: ನಾನು ಗೃಹಿಣಿ ಸರ್.
3: ಗೃಹಿಣಿ, ಏನ್ ಮಾಡಿದ್ರಿ ಇವತ್ತು ತಿಂಡಿ?
4: ಇವತ್ತು ಟಿಫನ್ ಇಲ್ಲಿ, ನಾನು ಬೆಂಗಳೂರಿಗೆ ಬಂದಿದ್ದೀನಿ ಸರ್, ಹಾಗಾಗಿ ಡೈರೆಕ್ಟ್ ಕೇಳ್ತಾ ಇದ್ದೆ ನಿಮ್ದು ವಿವಿಧ ಭಾರತಿ, ಕಾಲ್ ಮಾಡೋಣ ಅಂತ ಹೇಳಿ ಮಾಡಿದೆ ಸರ್ ಈಗ.
3: ಯಾವಾಗ ಇದೆ ಪ್ರಸಾರ ಮಾಡ್ಬೇಕು?
4: ಹಾ ಸರ್, ಇವತ್ತು ಖೈದಿ ಫಿಲಂ ಅಲ್ಲಿ ಎಂದೋ ಕಂಡ ನೆನಪು ಅಂತ ಇದೆಯಲ್ಲ ಸರ್, ಈ ಹಾಡ್ಬೇಕಾಗಿತ್ತು.
3: ಖಂಡಿತ ಮೇಡಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ನೀವ್ ಇಷ್ಟಪಟ್ಟಂತಾಗಿದೆ.
4: ಆಪಲ್ ಕೇಳ್ತಾ ಇದ್ದೆ ಸರ್, ಸ್ವಲ್ಪ ಲೇಟ್ ಆಗಿ ಬರುತ್ತೆ. ಡೈರೆಕ್ಟ್ ಕೇಳ್ತಾ ಇದೀನಿ ಸರ್ ಇವತ್ತು.
3: ಖಂಡಿತ ಮ್ಯಾಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ.
4: ಧನ್ಯವಾದ.
3: ಈಗ ಕೇಳಿ ಕೈದಿ ಚಿತ್ರದ ಗೀತೆಯನ್ನ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಪಿ ಸುಶೀಲ ಅವರ ಧ್ವನಿಯಲ್ಲಿ, ಚಿವದಶಂಕರ್ ಅವರ ಸಾಹಿತ್ಯಕ್ಕೆ ಚಕ್ರವರ್ತಿ ಅವರ ಸಂಗೀತವಿರುವಂತಹ ಗೀತೆಯನ್ನ.

0: ಇದೀಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ.
0: ನಮಸ್ತೆ ಸರ್, ತಿಂಡಿ ಏನ್ ಮಾಡಿದ್ರಿ?
1: ತಿಂಡಿ ಇವತ್ತು ರೊಟ್ಟಿ ಮತ್ತೆ ಕೋಳಿ ಸಾರ್ ಸರ್.
0: ಓಹೋ, ಹಾ ಸರ್. ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು ನಿಮ್ಗೆ?
1: ಸರ್, ನನಗೆ ಪ್ರೇಮ ಕೈದಿ ಚಿತ್ರದಲ್ಲಿ
0: ಹಾ ಸರ್
1: ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತೆ ಕೆ ಎಸ್ ವಿಕ್ರಮ್ ಅವ್ರು ಆಡಿರೋದು. ಚಂದ ಶ್ರೀ ಗಂಧ ಕಲೆ ಈ ಪ್ರೇಮ, ಹೃದಯ ಹೃದಯಗಳ ಗಮನಿಸೋ ಈ ಪ್ರೇಮ, ಮಲ್ಲೆ ಓ ಮಾಲೆಕಣೋ ಈ ಪ್ರೇಮ. ಈ ಗೀತೆ ಬೇಕಾಯ್ತು.
0: ಖಂಡಿತ ಸರ್, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸೋ ಮಚ್ ಸರ್.
0: ಧನ್ಯವಾದ ಸರ್. ಈಗ ಕೇಳಿ ಪ್ರೇಮ ಕೈದಿ ಚಿತ್ರದ ಗೀತೆಯನ್ನ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಪ್ರಶಾಂತ್ ರಾಜ್ ಅವರ ಸಂಗೀತವಿರುವಂತಹ ಗೀತೆಯನ್ನ

0: ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಮಹಾರಾಜು ಅಂತ ಸರ್, ಮೈಸೂರಿಂದ.
0: ನಮಸ್ತೆ ಸರ್. ಸರ್, ಏನ್ ಮಾಡ್ಕೊಂಡಿದ್ದೀರಿ ತಾವು?
1: ಸರ್, ನಾನು ನಿವೃತ್ತಿಯಾಗಿ 14 ವರ್ಷ ಆಯ್ತು ಸರ್. 75 ವಸಂತ ಕಂಡಿದ್ದೀನಿ.
0: ಸಂತೋಷ ಸರ್. ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು
1: ಸರ್? ಲಗ್ನ ಪತ್ರಿಕೆ ಚಿತ್ರದಿಂದ ನಿನ್ನಿಂದ ನಾನಿಂದು ಹಗಲಿರುಳು ಅಂಬಲಿಸಿ ಅಂತ ಸುಶ್ರಾವಿಯ ಗೀತೆ ಇದೆ.
0: ಹಾ ಸರ್,
1: ತುಂಬಾ ಅಪರೂಪದ ಗೀತೆ.
0: ಹಾ ಸರ್,
1: ಪ್ರಸಾರ ಮಾಡಿದ್ರೆ ಚೆನ್ನಾಗಿರುತ್ತೆ.
0: ಖಂಡಿತ ಸರ್, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಕೇಳಿ, ಲಗ್ನ ಪತ್ರಿಕೆ ಚಿತ್ರದ ಗೀತೆ ನಾಪಿಬಿ ಶ್ರೀನಿವಾಸ್ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಉದಯಶಂಕರ್ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
4: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

0: ಇದೀಗ ಕರೆಗೊಂದು ಹಾಡಿನ ಸಮಯದಲ್ಲಿ ಇದೀಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ನಮಸ್ಕಾರ ಸರ್, ಅಲ್ವಾಳಿಂದ ರಮೇಶ್.
0: ನಮಸ್ತೆ ಸರ್, ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು ನಿಮ್ಗೆ? ಹಲೋ, ಯಾವ್ದು ಸರ್? ಹಲೋ, ಮನೆ ದೇವರುನಾ?
1: ಹಲೋ
0: ಹಲೋ,
1: ಮನೆ ದೇವರು ಸರ್.
0: ಮನೆ ದೇವರು ಚಿತ್ರದಿಂದ ಯಾವಾಗಿದೆ ಸರ್?
1: ನನ್ನ ಮನೆಯ ದೇವರು ಅಂತ ಬರ್ತದೆ ಸರ್.
0: ಖಂಡಿತ ಸರ್, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ ನಿಮ್ಗೆ.
1: ಹಂಗಾಗಿ ಎಲ್ಲರೂ ಕೇಳ್ತಿರ್ತಾರ ಒಂದು ಉದ್ದೇಶ.
0: ಹಾ ಸರ್, ಖಂಡಿತ.
1: ಓಕೆ ಸರ್,
0: ಧನ್ಯವಾದ. ಈಗ ಕೇಳಿ ಮನೆದೇವರು ಚಿತ್ರದ ಗೀತೆಯನ್ನ. ಚಿತ್ರ ಹಾಗೂ ಮನು ಮತ್ತು ಸಂಗಡಿಗರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ಹಂಸಲೇಖ ಅವರ ಸಂಗೀತ ಹಾಗೂ ಸಾಹಿತ್ಯವಿದೆ.

ಈಗ ಸಮಯ 12:59:25 ಆಗ್ತಿದೆ. ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ಇಷ್ಟು ಹೊತ್ತು ಕೇಳಿದ್ರಿ. ಈ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡಿ ತಮ್ಮ ಮೆಚ್ಚಿನ ಹಾಡುಗಳು ಹಾಗೆ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂತಹ ಎಲ್ಲ ಕೇಳುಗರಿಗೂ ಆತ್ಮೀಯ ಧನ್ಯವಾದ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51ನೇ ಸಭೆ ನವದೆಹಲಿಯಲ್ಲಿ ಇಂದು ನಡೆಯಲಿದೆ. ಸಭೆಯಲ್ಲಿ ಪ್ರಮುಖವಾಗಿ ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ ನಡೆಯಲಿದೆ. ನವದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಐಸಿಸಿ ಕಚೇರಿಯ ಇಂದಿರಾ ಭವನದಲ್ಲಿ ಇಂದು ಮಹತ್ವದ ಚರ್ಚೆ ನಡೆಸಿದ್ದಾರೆ. ಇದಕ್ಕೂ ಮೊದಲು ಮುಖ್ಯಮಂತ್ರಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮಾತುಕತೆ ನಡೆಸಿದರು ಎಂದು ಮುಖ್ಯಮಂತ್ರಿ ಕಚೇರಿ ತಿಳಿಸಿದೆ. ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಚುನಾವಣೆ ಹಾಗೂ ಸಂಪುಟ ಪುನರ್ರಚನೆ ಬೇಡಿಕೆ, ಪಕ್ಷ ಬಲವರ್ಧನೆ ಕುರಿತಂತೆ ಇಂದು ಹೈಕಮಾಂಡ್ ಜೊತೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು 175ನೇ ರಾಜ್ಯಮಟ್ಟದ ಬ್ಯಾಂಕರ್ಗಳ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ 13,52,987 ಕೋಟಿ ರೂಪಾಯಿ ಮೊತ್ತದ ರಾಜ್ಯ ವಾರ್ಷಿಕ ಸಾಲ ಯೋಜನೆಯನ್ನು ಬಿಡುಗಡೆ ಮಾಡಲು ನಿರ್ಧರಿಸಲಾಯಿತು. ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಇಂದು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆ ವಹಿಸಿದ್ದ ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾ, ಜಪಾನ್ ಮತ್ತು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಪಾಲ್ಗೊಂಡಿದ್ದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತೃಪ್ತಿ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಿನ ಎಐಎಡಿಎಂಕೆ ಪಕ್ಷದ 3 ಶಾಸಕರ ರಾಜೀನಾಮೆಯನ್ನು ಸಭಾಧ್ಯಕ್ಷರು ಅಂಗೀಕರಿಸಿದ ಬೆನ್ನಲ್ಲೇ ಮಧುರಾಂತಕಂ, ಪೆರುಂದರೈ ಮತ್ತು ಧಾರಾಪುರಂ ವಿಧಾನಸಭಾ ಕ್ಷೇತ್ರಗಳು ಅಧಿಕೃತವಾಗಿ ತೆರವಾಗಿದೆ ಎಂದು ಘೋಷಿಸಲಾಗಿದೆ. ಓಸ್ಲೋದಲ್ಲಿ ಆರಂಭವಾಗಿರುವ ಪ್ರತಿಷ್ಠಿತ ನಾರ್ವೆ ಚೆಸ್ 2026 ಟೂರ್ನಿಯ ಮೊದಲ ದಿನದ ಭಾರತ ಶುಭಾರಂಭ ಕಂಡಿದ್ದು, ಯುವ ಗ್ರ್ಯಾಂಡ್ ಮಾಸ್ಟರ್ಗಳಾದ ಆರ್ ಪ್ರಜ್ಞಾನಂದ ಮತ್ತು ದೊಮ್ಮರಾಜು ಗುಕೇಶ್ ತಮ್ಮ ಆರಂಭಿಕ ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿದ್ದಾರೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಟೂರ್ನಿಯ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟಾನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 5:00.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇದೀಗ ನಮ್ಮ ಕೇಳುಗರು ಕಳಿಸಿರುವಂತಹ ಸಂದೇಶಗಳನ್ನು ಓದುವಂತಹ ಸಮಯ. ಶ್ರೀ ಹೋವಳೆಯ ಲಕ್ಷ್ಮೀ ಚಂದ್ರಶೇಖರ್ ಅವರು, ಇವತ್ತಿನ ಬೆಳಗಿನ ಕಲಾವರ್ತಿ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ವಿಜಯ್ ರಾಘವೇಂದ್ರ ಅವರ ಕುರಿತಾಗಿ ತುಂಬ ಚೆನ್ನಾಗಿ ಮಾತನಾಡಿದ್ರಿ ಅಂತ ಹೇಳಿದ್ದಾರೆ. ಹಾಗೆಯೇ ಮಮತಾ ಮೇಘ ಧ್ರುವ ಅವರು ಕೇಶವಪುರ ಹುಬ್ಬಳ್ಳಿಯಿಂದ ತಮ್ಮ ಸಂದೇಶ ಕಳಿಸಿದ್ದಾರೆ. ಕಲಾಭಾರತಿಯಲ್ಲಿ ವಿಜಯ ರಾಘವೇಂದ್ರ ಅವರ ಕುರಿತು ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಅವರ ಹುಟ್ಟುಹಬ್ಬದ ಶುಭಾಶಯ ನಮ್ಮ ಕಡೆಯಿಂದ ಅಂತ ಹೇಳಿದ್ದಾರೆ. ಇನ್ನು ಜೆಸಿ ನಗರ ಪೋಸ್ಟ್ನಿಂದ ಅರುಣ್ ಮೈತ್ರಿ ಅವರು ಹೇಳ್ತಿದ್ದಾರೆ, ಕಲಾಭಾರತಿ ಕಾರ್ಯಕ್ರಮ ವಿಜಯ ರಾಘವೇಂದ್ರ ಅವರ ಮಾಹಿತಿ ಹಾಡುಗಳು ತುಂಬ ಇಷ್ಟ ಆಯಿತು ಅಂತ. ಇನ್ನು ಮಹಾಲಿಂಗಪ್ಪ ಜಾಲವಾದಿ ಅವರು ಸಹ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಪುಷ್ಪ ಶಾನುಭೋಗ ಗದಗದಿಂದ ವಿಜಯ ರಾಘವೇಂದ್ರ ಅವರ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು, ಪ್ರೋಗ್ರಾಮ್ ಹಾಡುಗಳು ಎಲ್ಲವೂ ಅದ್ಭುತವಾಗಿತ್ತು ಅಂತ ಕಳಿಸಿದ್ದಾರೆ. ಇನ್ನು ಹಲಸೂರು ರಾಜೇಶ್ ಅವರು, ವಿಜಯ ರಾಘವೇಂದ್ರ ಅವರ ಎಲ್ಲ ಕನ್ನಡ ಚಿತ್ರಗಳ ಅಭಿನಯ ನನಗೆ ತುಂಬ ಇಷ್ಟ ಅಂತ, ಹಾಗೆ ಅವರ ಡ್ಯಾನ್ಸ್ ಸ್ಟೆಪ್ಸ್ಗಳು ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಸಂದೇಶ ಕಳಿಸಿದ್ದಾರೆ. ಇನ್ನು ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಅವರು, ವಿಜಯ ರಾಘವೇಂದ್ರ ಅವರ ಎಲ್ಲ ಸಿನಿಮಾಗಳು ನನಗೂ ತುಂಬ ಇಷ್ಟ ಆಗುತ್ತೆ, ಅವರ ನಟನೆ ನನಗೆ ಅಚ್ಚುಮೆಚ್ಚು ಅಂತ ಸಂದೇಶ ಕಳಿಸಿದ್ದಾರೆ. ಇನ್ನು ಚಲವಾದಿ ಮುತ್ತು ಅವರು ಕೊಪ್ಪಳದಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಅಶೋಕ್ ಕುಮಾರ್ ಹೊಸಕೆರೆ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ.

ಇನ್ನು ಜಗದಂಬಿಕಾ ಹಂಸವೇಣಿ ಅವರು ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂದವು. ನಾನು ಇಷ್ಟಪಟ್ಟಂತಹ ಗೀತೆಗಳು ತುಂಬ ದಿನ ಆಗಿತ್ತು ಕೆಲವನ್ನ ಕೇಳಿ, ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮೂಡಿ ಬಂದಿವೆ ಗೀತೆಗಳು ಅಂತಿದ್ದಾರೆ. ಇನ್ನು ಪೂರ್ಣಿಮಾ ಮೇಸ್ತ್ರಿ ಅವರು ನಾರಾಯಣಪುರ ಧಾರವಾಡದಿಂದ, ಎಲ್ಲ ಕಾರ್ಯಕ್ರಮಗಳು ಕೇಳ್ತಾ ಇದ್ದೀವಿ, ನಮಗೆ ತುಂಬ ಇಷ್ಟ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅನೇಕರ ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಾ ಇದ್ದಾವೆ. ಮಂಡಿಕಲ್ ಕೃಪಾ ಅವರು ಸಂದೇಶವನ್ನು ಕಳಿಸಿ.

ಇದ್ದಾರೆ. ವಿಜಯ ರಾಘವೇಂದ್ರ ಅವರ ಮಾಹಿತಿ ತುಂಬ ಚೆನ್ನಾಗಿ ಮೂಡಿಬಂತು, ಸೊಗಸಾದ ಇಂಪಾದ ಗೀತೆಗಳು ಮೂಡಿಬಂದವು ಅಂತ. ಇದೀಗ ಕೇಳೋಣ ಚಿನ್ನರಿಮುತ ಚಿತ್ರದ ಗೀತೆಯನ್ನು. ಬೇಬಿ ರೇಖಾ ಸಂಗೀತ ಹಾಗೂ ಅರ್ಚನಾ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆಗಳಿಗೆ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಸಾಹಿತ್ಯ ಹಾಗೆ ಸಿ ಅಶ್ವಥ್ ಅವರ ಸಂಗೀತವಿರುವಂತಹ ಗೀತೆಯನ್ನು

0: ಸಮಯ 1:10 ಆಗ್ತಾ ಇದೆ. ನೀನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.
1: ಬಂತು ಬಂತು ಬಂತು ಬಂತು ಬಂತು ಬಂತು ಬಂಗಾರ ಕಂದ, ಬಾಲ ಬಿಸಿ ಗಾಳಿ ಇಳಿಸಿ ಸುತ್ತಮುತ್ತ ತಿರುವುತ ಕತ್ತ, ಬಂತು ಬಂತು ಬಂತು ಬಂತು ಬಂತು ಬಂತು ಬಂಗಾರ ಕಂದ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಸಂಪನ್ನ, ಸದಸ್ಯ ರಾಷ್ಟ್ರಗಳ ನಡುವೆ ಸಹಭಾಗಿತ್ವ ವೃದ್ಧಿಗೆ ಸಹಮತ. ಕರ್ನಾಟಕ ಬಿಹಾರ

ದ್ವೈವಾರ್ಷಿಕ ವಿಧಾನ ಪರಿಷತ್ ಚುನಾವಣಾ ವೇಳಾಪಟ್ಟಿ ಪ್ರಕಟ, ಜೂನ್ 18ರಂದು ಮತದಾನ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಗ್ಯಾಂಗ್ಟಕ್ಗೆ ಆಗಮನ. ನಾರ್ವೆ ಚೆಸ್ 2026 ಮೊದಲ ದಿನವೇ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ಗಳಿಂದ ಶುಭಾರಂಭ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಇಂದು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆ ವಹಿಸಿದ್ದ ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೋಶಿಮಿತ್ಸು ಮೊಟೇಗಿ ಮತ್ತು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಪಾಲ್ಗೊಂಡಿದ್ದರು. ಸಭೆಯ ನಂತರ ಜಂಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಸಚಿವ ಡಾ ಎಸ್ ಜೈಶಂಕರ್, ಕ್ವಾಡ್ ರಾಷ್ಟ್ರಗಳ ನಡುವಿನ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಇತರ ದೇಶಗಳಿಗೆ ನೆರವಾಗುವ ಅಗತ್ಯವನ್ನು ಒತ್ತಿ ಹೇಳಿದರು. ತಾವು ಮುಕ್ತ ಸಮಾಜವನ್ನು ಹೊಂದಿರುವ ರಾಷ್ಟ್ರಗಳಾಗಿದ್ದು ಸಮೃದ್ಧಿ ಮತ್ತು ಪ್ರಗತಿಯ ಹಾದಿಯಲ್ಲಿ ನಾವೀನ್ಯತೆ ಮತ್ತು ಸೃಜನಶೀಲತೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತೇವೆ. ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿ ಜಗತ್ತಿನ ಸಾಮಾನ್ಯ ಪಿಡುಗಾಗಿರುವ ಭಯೋತ್ಪಾದನೆಯನ್ನು ಜಂಟಿಯಾಗಿ ಮಟ್ಟಹಾಕಲು ವಿಶೇಷ ಗಮನ ಹರಿಸಲಾಗಿದೆ ಎಂದು ತಿಳಿಸಿದರು. ಸಭೆಯಲ್ಲಿ ಪ್ರಸ್ತುತ ಜಾಗತಿಕ ವಿದ್ಯಮಾನಗಳ ಕುರಿತು ವಿಸ್ತೃತ ದ್ವಿಪಕ್ಷೀಯ ಚರ್ಚೆಗಳು ನಡೆದಿದ್ದು, ಪ್ರಮುಖವಾಗಿ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಮೇಲೆ ನಾಲ್ಕು ರಾಷ್ಟ್ರಗಳು ಗಮನ ಕೇಂದ್ರೀಕರಿಸಿದವು. ಕಡಲ ವಲಯದಲ್ಲಿ ಕಣ್ಗಾವಲು, ಕಡಲ ಜಾಗೃತಿ, ಸರಕು ಜಾಲ, ಸಾಗರದಾಳದ ಕೇಬಲ್ಗಳ ವ್ಯವಸ್ಥೆ, ತರಬೇತಿ, ಸಾಮರ್ಥ್ಯ ವೃದ್ಧಿ ಮತ್ತು ಮಾನವೀಯ ನೆರವು ಹಾಗೂ ವಿಪತ್ತು ನಿರ್ವಹಣಾ ಚಟುವಟಿಕೆಗಳಲ್ಲಿ ಕ್ವಾಡ್ ರಾಷ್ಟ್ರಗಳ ಸಹಭಾಗಿತ್ವ ವಿಸ್ತರಿಸುತ್ತಿದೆ ಎಂದು ತಿಳಿಸಿದರು. ಈ ವೇಳೆ ಮಾತನಾಡಿದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ, ಕ್ವಾಡ್ ನಿರ್ಣಾಯಕ ಖನಿಜಗಳ ಚೌಕಟ್ಟು ನಾಲ್ಕು ರಾಷ್ಟ್ರಗಳ ಆರ್ಥಿಕ ನೀತಿಗಳನ್ನು ಉತ್ತಮವಾಗಿ ಬಳಸಿಕೊಳ್ಳಲು ಹಾಗೂ ಪೂರೈಕೆ ಸರಪಳಿಯನ್ನು ಬಲಪಡಿಸಲು, ಹೂಡಿಕೆಯನ್ನು ಸಂಯೋಜಿಸಲು ಮಾರ್ಗದರ್ಶನ ನೀಡಲಿವೆ ಎಂದರು. ಜಪಾನ್ ವಿದೇಶಾಂಗ ಸಚಿವ ತೋಶಿಮಿತ್ಸು ಮೊಟೇಗಿ ಹೋರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಮತ್ತು ಸುರಕ್ಷಿತ ನೌಕಾಯಾನವನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಪಶ್ಚಿಮ ಏಷ್ಯಾದಲ್ಲಿ ಸ್ಥಿರತೆ ತರಲು ರಾಜತಾಂತ್ರಿಕ ಪ್ರಯತ್ನಗಳು ಪ್ರಮುಖವಾಗಿದೆ ಎಂದು ತಿಳಿಸಿದರು. ಇಂಧನ ಭದ್ರತೆ ಮತ್ತು ನಿರ್ಣಾಯಕ ಖನಿಜಗಳ ಕ್ಷೇತ್ರ ಸೇರಿದಂತೆ ಇಂದು ಕ್ವಾಡ್ ಒಕ್ಕೂಟ ಕೆಲವು ಪ್ರಮುಖ ಉಪಕ್ರಮಗಳನ್ನು ಮುನ್ನಡೆಸಿವೆ ಎಂದು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್ ತಿಳಿಸಿದರು. ಕ್ವಾಡ್ ಸಭೆಯ ಹಿನ್ನೆಲೆ ಭಾರತಕ್ಕೆ ಭೇಟಿ ನೀಡಿರುವ ಜಪಾನ್ ಮತ್ತು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವರು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸೇವಾ ತೀರ್ಥದಲ್ಲಿ ಭೇಟಿ ಮಾಡಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಕೂಡ ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಈ 12 ವರ್ಷಗಳ ಅವಧಿ ಭಾರತದ ಸಾಂಸ್ಕೃತಿಕ ಮತ್ತು ಅಭಿವೃದ್ಧಿಯ ಪಥದಲ್ಲಿ ಮಹತ್ವದ ಪರಿವರ್ತನಾ ಪರ್ವವಾಗಿದೆ ಎಂದು ಬಣ್ಣಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಅವರು 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದಿನ ಭಾರತದ ಆಡಳಿತ ಶೈಲಿ, ದೂರದೃಷ್ಟಿ ನಾಯಕತ್ವ ಮತ್ತು ರಾಷ್ಟ್ರೀಯ ಸಂಕಲ್ಪದಲ್ಲಿ ಒಂದು ನಿರ್ಣಾಯಕ ಮತ್ತು ಐತಿಹಾಸಿಕ ಬದಲಾವಣೆಗೆ ನಾಂದಿ ಹಾಡಿತು ಎಂದಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಕೂಡ ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿದ್ದು, ಸುಶಾಸನದ 12 ವರ್ಷಗಳ ಈ ಪಯಣ ವಿಕಸಿತ ಭಾರತ 2047ರ ಸಂಕಲ್ಪಕ್ಕೆ ಬಲಿಷ್ಠ ಅಡಿಪಾಯ ಹಾಕಿದೆ ಎಂದಿದ್ದಾರೆ. ಪ್ರಧಾನಿಯವರ ನೇತೃತ್ವದಲ್ಲಿ ಭಯೋತ್ಪಾದನೆಗೆ ದಿಟ್ಟ ಪ್ರತ್ಯುತ್ತರ ನೀಡುತ್ತಾ ತನ್ನ ಸಾರ್ವಭೌಮತ್ವದ ರಕ್ಷಣೆಗೆ ಭಾರತ ಸನ್ನದ್ಧವಾಗಿದೆ. ಇಂದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮಂತ್ರದ ಮೂಲಕ ಯೋಜನೆಗಳನ್ನು ಬದಲಾವಣೆಯ ಸಾಧನಗಳನ್ನಾಗಿ ಪರಿವರ್ತಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ಮತ್ತು ಬಿಹಾರ ವಿಧಾನ ಪರಿಷತ್ಗಳ ಕೆಲವು ಸದಸ್ಯರ ನಿವೃತ್ತಿಯಿಂದ ತೆರವಾಗಲಿರುವ ಸ್ಥಾನಗಳನ್ನು ಆಯಾ ರಾಜ್ಯಗಳ ವಿಧಾನಸಭಾ ಸದಸ್ಯರಿಂದ ಭರ್ತಿ ಮಾಡಲು ದ್ವೈವಾರ್ಷಿಕ ಚುನಾವಣೆಯ ವೇಳಾಪಟ್ಟಿಯನ್ನು ಭಾರತೀಯ ಚುನಾವಣಾ ಆಯೋಗ ಇಂದು ಪ್ರಕಟಿಸಿದೆ. ಬಿಹಾರದ 9 ಸದಸ್ಯರ ಅಧಿಕಾರಾವಧಿ ಮುಂಬರುವ ಜೂನ್ 18ರಂದು ಕೊನೆಗೊಳ್ಳಲಿದ್ದರೆ, ಕರ್ನಾಟಕದ 7 ಸದಸ್ಯರ ಅವಧಿ ಜೂನ್ 30ರಂದು ಮುಕ್ತಾಯಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ಉಭಯ ರಾಜ್ಯಗಳ ಒಟ್ಟು 16 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಕರ್ನಾಟಕ ವಿಧಾನ ಪರಿಷತ್ನಿಂದ ಸದಸ್ಯರಾದ ಗೋವಿಂದರಾಜು, ನಸೀರ್ ಅಹಮದ್, ಎನ್ ನಾಗರಾಜು, ಪ್ರತಾಪ್ ಸಿಂಹ ನಾಯಕ್ ಕೆ, ತಿಪ್ಪಣ್ಣಪ್ಪ, ಸುನೀಲ್ ಮಲ್ಯಾಪುರೆ ಮತ್ತು ಬಿಕೆ ಹರಿಪ್ರಸಾದ್ ನಿವೃತ್ತಿ ಹೊಂದಲಿರುವ 7 ಸದಸ್ಯರಾಗಿದ್ದಾರೆ. ಜೂನ್ 1ರಂದು ಚುನಾವಣೆಗೆ ಅಧಿಕೃತ ಅಧಿಸೂಚನೆ ಹೊರಬೀಳಲಿದ್ದು, ನಾಮಪತ್ರ ಸಲ್ಲಿಸಲು ಜೂನ್ 8 ಕೊನೆಯ ದಿನವಾಗಿದೆ. ಜೂನ್ 9ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು, ನಾಮಪತ್ರ ಹಿಂಪಡೆಯಲು ಜೂನ್ 11 ಕೊನೆಯ ದಿನವಾಗಿದೆ. ಜೂನ್ 18ರಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದ್ದು, ಅಂದೇ 5 ಗಂಟೆಗೆ ಮತ ಎಣಿಕೆ ನಡೆಯಲಿದೆ. ಒಟ್ಟಾರೆ ಚುನಾವಣಾ ಪ್ರಕ್ರಿಯೆ ಜೂನ್ 20ರೊಳಗಾಗಿ ಪೂರ್ಣಗೊಳ್ಳಬೇಕಿದೆ ಎಂದು ಆಯೋಗದ ಪ್ರಕಟಣೆ ತಿಳಿಸಿದೆ.
ಈ ವಾರ್ತೆಗಳನ್ನು ಆಕಾಶ

0: ವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ ಸಿಕ್ಕಿಂ ರಾಜ್ಯಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದು ಹಲವು ಪ್ರಮುಖ ಸ್ಥಳಗಳನ್ನು ವೀಕ್ಷಿಸಲಿದ್ದಾರೆ. ಇಂದು ಗ್ಯಾಂಗ್ಟಕ್ಗೆ ಆಗಮಿಸಿದ ಅವರನ್ನು ರಾಜ್ಯಪಾಲ ಓಂ ಪ್ರಕಾಶ್ ಮಾಥೂರ್, ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಮತ್ತಿತರ ಗಣ್ಯರು ಬರಮಾಡಿಕೊಂಡರು. ಇಂದು ರಾಷ್ಟ್ರಪತಿಗಳು ಮಹಿಳೆಯರಿಗೆ ಸುರಕ್ಷಿತ ಮತ್ತು ಕೈಗೆಟುಕುವ ಸಂಚಾರ ಸೌಲಭ್ಯ ಒದಗಿಸಲು ಗುಲಾಬಿ ಬಸ್ಗಳಿಗೆ ಚಾಲನೆ ನೀಡಲಿದ್ದಾರೆ. ಇಂದು ಸಂಜೆ ರಾಷ್ಟ್ರಪತಿಗಳು ಗ್ಯಾಂಗ್ಟಕ್ನಲ್ಲಿರುವ ಪ್ರಸಿದ್ಧ ನಮ್ಗ್ಯಾಲ್ ತಂತ್ರಜ್ಞಾನ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಪ್ರವಾಸದ 2ನೇ ದಿನವಾದ ನಾಳೆ ರಾಷ್ಟ್ರಪತಿ ಭಾರತ ಚೀನಾ ಗಡಿಯ ಪ್ರಮುಖ ಆಯಕಟ್ಟಿನ ಪ್ರದೇಶವಾದ ನಾಥುಲಾ ಪಾಸ್ಗೆ ಭೇಟಿ ನೀಡಲಿದ್ದು ಅಲ್ಲಿ ನಿಯೋಜಿತರಾಗಿರುವ ಭಾರತೀಯ ಸೇನೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇನ್ನು ಪ್ರವಾಸದ ಅಂತಿಮ ದಿನದಂದು ಗ್ಯಾಂಗ್ಟಕ್ನ ಪಾಲ್ಜೋರ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ವಿಶೇಷ ಕಾರ್ಯಕ್ರಮದಲ್ಲಿ ಸಿಕ್ಕಿಂ ಪೊಲೀಸರಿಗೆ ಅತ್ಯುನ್ನತ ರಾಷ್ಟ್ರಪತಿ ಪೊಲೀಸ್ ಕಲರ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಇದರೊಂದಿಗೆ ಈ ಪ್ರತಿಷ್ಠಿತ ಪ್ರಶಸ್ತಿ ಲಭಿಸಿದ ದೇಶದ 15ನೇ ರಾಜ್ಯವಾಗಿ ಸಿಕ್ಕಿಂ ಹೊರಹೊಮ್ಮಲಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ರಾಜಸ್ಥಾನದ ಭಾರತ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಗಡಿಯಲ್ಲಿರುವ ಸಾಂಚು ಗಡಿ ಚೌಕಿಗೆ ಭೇಟಿ ನೀಡಿ ದೇಶ ಕಾಯುವ ಬಿಎಸ್ಎಫ್ ಯೋಧರ ಬದ್ಧತೆಯನ್ನು ಶ್ಲಾಘಿಸಿದರು. ಇದೇ ವೇಳೆ ಅವರು ಗಡಿ ಗ್ರಾಮಗಳ ಸಮಗ್ರ ಅಭಿವೃದ್ಧಿಗಾಗಿ ವೈಬ್ರೆಂಟ್ ವಿಲೇಜಸ್ ಕಾರ್ಯಕ್ರಮ 2 ಯೋಜನೆಗೆ ಚಾಲನೆ ನೀಡಿದರು. ಈ ಯೋಜನೆಯಡಿ ಬಾರ್ಮೇರ್, ಬಿಕಾನೇರ್ ಮತ್ತು ಜೈಸಲ್ಮೇರ್ ಜಿಲ್ಲೆಗಳ ಗಡಿ ಗ್ರಾಮಗಳಲ್ಲಿ ರಸ್ತೆ, ವಿದ್ಯುತ್, ಶಿಕ್ಷಣ ಹಾಗೂ ಉದ್ಯೋಗ ಸೇರಿದಂತೆ ಮೂಲಸೌಕರ್ಯಗಳನ್ನು ಬಲಪಡಿಸಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಭಜನ್ಲಾಲ್ ಶರ್ಮಾ, ಕೇಂದ್ರ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಹಾಗೂ ಹಿರಿಯ ಭದ್ರತಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಚಿಸಿರುವ ಅಪ್ನಾಪನ್, ನರೇಂದ್ರ ಮೋದಿ ಸಂಗ್ ಮೇರೆ ಅನುಭವ್ ಎಂಬ ಪುಸ್ತಕವನ್ನು ಮಾಜಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಮತ್ತು ಮಾಜಿ ಪ್ರಧಾನಿ HD ದೇವೇಗೌಡ ಅವರು ನವದೆಹಲಿಯಲ್ಲಿಂದು ಲೋಕಾರ್ಪಣೆಗೊಳಿಸಿದರು. ಬಿಜು ಜನತಾದಳ BJDಯ ಮಾಜಿ ರಾಜ್ಯಸಭಾ ಸದಸ್ಯ ದೇವಶಿಶ್ ಸಾಮಂತರಾಯ್ ಇಂದು ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷ BJPಗೆ ಸೇರ್ಪಡೆಯಾಗಿದ್ದಾರೆ. ನವದೆಹಲಿಯಲ್ಲಿರುವ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಮತ್ತು ಒಡಿಶಾ ರಾಜ್ಯ ಬಿಜೆಪಿ ಅಧ್ಯಕ್ಷ ಮನಮೋಹನ್ ಸಾಮಲ್ ಸೇರಿದಂತೆ ಪಕ್ಷದ ಹಿರಿಯ ನಾಯಕರ ಸಮ್ಮುಖದಲ್ಲಿ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಳ್ಳಲಾಯಿತು. ತಮಿಳುನಾಡಿನ AIADMK ಪಕ್ಷದ 3 ಶಾಸಕರ ರಾಜೀನಾಮೆಯನ್ನು ಸಭಾಧ್ಯಕ್ಷರು ಅಂಗೀಕರಿಸಿದ ಬೆನ್ನಲ್ಲೇ ರಾಜ್ಯದ ಮಧುರಾಂತಕಂ, ಪೆರುಂದುರೈ ಮತ್ತು ಧಾರಾಪುರಂ ವಿಧಾನಸಭಾ ಕ್ಷೇತ್ರಗಳು ಅಧಿಕೃತವಾಗಿ ತೆರವಾಗಿದೆ ಎಂದು ಘೋಷಿಸಲಾಗಿದೆ. ಇದಕ್ಕೂ ಮುನ್ನ 2 ಕ್ಷೇತ್ರಗಳಿಂದ ಜಯಗಳಿಸಿದ್ದ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ತಿರುಚಿ ಪೂರ್ವ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದ್ದರಿಂದ ಆ ಕ್ಷೇತ್ರವು ತೆರವಾಗಿತ್ತು. ಓಸ್ಲೋದಲ್ಲಿ ಆರಂಭವಾಗಿರುವ ಪ್ರತಿಷ್ಠಿತ ನಾರ್ವೆ ಚೆಸ್ 2026 ಟೂರ್ನಿಯ ಮೊದಲ ದಿನದಲ್ಲಿ ಭಾರತ ಶುಭಾರಂಭ ಕಂಡಿದ್ದು ಯುವ ಗ್ರ್ಯಾಂಡ್ ಮಾಸ್ಟರ್ಸ್ಗಳಾದ ಆರ್ ಪ್ರಜ್ಞಾನಂದ ಮತ್ತು ದೊಮ್ಮರಾಜು ಗುಕೇಶ್ ತಮ್ಮ ಆರಂಭಿಕ ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿದ್ದಾರೆ. ಇಬ್ಬರು ಆಟಗಾರರ ಕ್ಲಾಸಿಕಲ್ ಸುತ್ತುಗಳು ಡ್ರಾನಲ್ಲಿ ಅಂತ್ಯಗೊಂಡ ಹಿನ್ನೆಲೆ ಅಂತಿಮ ಫಲಿತಾಂಶಕ್ಕೆ ನಡೆದ ಟೈ ಬ್ರೇಕರ್ ಮಾದರಿಯ ಆರ್ಮಗೆಡನ್ ಪಂದ್ಯಗಳಲ್ಲಿ ಜಯಗಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಸಂಪನ್ನ, ಸದಸ್ಯ ರಾಷ್ಟ್ರಗಳ ನಡುವೆ ಸಹಭಾಗಿತ್ವ ವೃದ್ಧಿಗೆ ಸಹಮತ. ಕರ್ನಾಟಕ ಬಿಹಾರ ದ್ವೈವಾರ್ಷಿಕ ವಿಧಾನ ಪರಿಷತ್ ಚುನಾವಣಾ ವೇಳಾಪಟ್ಟಿ ಪ್ರಕಟ, 18 June ಮತದಾನ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಗ್ಯಾಂಗ್ಟಕ್ಗೆ ಆಗಮನ. ನಾರ್ವೆ ಚೆಸ್ 2026 ಮೊದಲ ದಿನವೇ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ಗಳಿಂದ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಹೇಳಿ ಹೇಳಿ ಸಾಕಾಯ್ತು.
1: ಏನಾಯ್ತು?
0: ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
1: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
0: ಕರೆಕ್ಟ್.
1: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣವ? ಬಂತಲ್ಲೋ ಹೊಸ ಕಿಟ್ ಬ್ಯಾಗ್.
2: RBI ಹೇಳುತ್ತೆ,
3: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
5: ನಾವು ಈಗ ಪ್ರಮುಖ ಜಿಲ್ಲೆ ಆಸ್ಪತ್ರೆಗಳಲ್ಲೇ ಡೇ ಕೇರ್ ಕೀಮೋಥೆರಪಿ ಕೇಂದ್ರಗಳನ್ನು ಆರಂಭಿಸಿದ್ದೇವೆ. ಇಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಕೀಮೋಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆದರಿದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ.
4: ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ಅಜ್ಜಿ, ಹೊಸ ಕನ್ನಡಕ ತಗೊಂಡ್ಯ?
7: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000-6,000 ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣಾಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
8: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
9: ನಮ್ಮಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು.
10: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
8: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
11: ಆತ್ಮೀಯ ಕೇಳುವರಿಗೆಲ್ಲ ಶುಭ ಮಧ್ಯಾಹ್ನ. ಕೇಳ್ತಿದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಇವತ್ತು ಮಂಗಳವಾರ. ಮಂಗಳವಾರದ ವಿಶೇಷ ಕಾರ್ಯಕ್ರಮ ಏನು ಅದು ನಿಮಗೆಲ್ಲ ಗೊತ್ತಿರೋ ಹಾಗೆ, ಇವತ್ತು ರಸಪ್ರಶ್ನೆ ಕಾರ್ಯಕ್ರಮ. ನಾವು ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರಗಳನ್ನು ಸಂದೇಶಗಳ ಮೂಲಕ ನಮಗೆ ಕಳಿಸ್ಕೊಡ್ಬೇಕಾಗತ್ತೆ. ಸಂದೇಶಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9483091019. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9483091019. ಈ ಒಂದು ಸಂಖ್ಯೆಗೆ ನೀವು ಉತ್ತರಗಳನ್ನು ಕಳುಹಿಸಿಕೊಡಬೇಕಾಗತ್ತೆ. ನಿಮಗೆಲ್ಲ ನೀಡಿರೋದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗಾದರೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಇದೀಗ ನಿಮ್ಮ ಮೊದಲ ಪ್ರಶ್ನೆ ಹೀಗಿದೆ, ಭಾರತದ ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ಬ್ರಿಟಿಷರ ಕಣ್ತಪ್ಪಿಸಿ ರಹಸ್ಯವಾಗಿ ಸಂದೇಶಗಳನ್ನು ರವಾನಿಸಲು ಕ್ರಾಂತಿಕಾರಿಗಳು ದೇಶದಾದ್ಯಂತ ಬಳಸುತ್ತಿದ್ದಂತಹ ಒಂದು ವಿಶಿಷ್ಟ ಆಹಾರ ಪದಾರ್ಥ ಯಾವುದು? ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಭಾರತದ ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ಬ್ರಿಟಿಷರ ಕಣ್ಣು ತಪ್ಪಿಸಿ ರಹಸ್ಯವಾಗಿ ಸಂದೇಶಗಳನ್ನು ರವಾನಿಸೋದಕ್ಕೆ ಕ್ರಾಂತಿಕಾರಿಗಳು ದೇಶದಾದ್ಯಂತ ಬಳಸ್ತಿದ್ದಂತಹ ಒಂದು ವಿಶಿಷ್ಟ ಆಹಾರ ಪದಾರ್ಥ ಯಾವುದು? ನಿಮಗೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಳಲಿಕ್ಕೆ ಒಂದು ಗೀತೆಯ ಸಮಯಾವಕಾಶ ಇದೆ. ಆದಷ್ಟು ಬೇಗ ನಿಮ್ಮ ಉತ್ತರಗಳನ್ನು ನಮಗೆ ಕಳುಹಿಸಿಕೊಡಿ. ಈಗ ಕೇಳೋಣ ಸ್ನೇಹಲೋಕ ಚಿತ್ರದ ಗೀತೆಯನ್ನು. ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿದೆ.

ವಿವಿಧ ಭಾರತಿ ಕಾರ್ಯಕ್ರಮದಲ್ಲಿ ವಿವಿಧ ಭಾರತಿಯಲ್ಲಿ ನಾವು ಕೇಳ್ತಾ ಇದ್ದೀವಿ. ಈಗ ನಾನು ಪ್ರಶ್ನೆಯನ್ನು ಕೇಳಿದೆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ. ಮೊದಲ ಪ್ರಶ್ನೆ ಇದಾಗಿತ್ತು. ಏನಪ್ಪ ಪ್ರಶ್ನೆ ಅದು ಅಂದರೆ, ಭಾರತದ ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ಬ್ರಿಟಿಷರ ಕಣ್ಣು ತಪ್ಪಿಸಿ ರಹಸ್ಯವಾಗಿ ಸಂದೇಶಗಳನ್ನು ರವಾನಿಸೋದಕ್ಕೆ ಕ್ರಾಂತಿಕಾರಿಗಳು ದೇಶದಾದ್ಯಂತ ಬಳಸಿದಂತಹ ಒಂದು ವಿಶಿಷ್ಟ ಆಹಾರ ಪದಾರ್ಥ ಯಾವುದು ಅಂತ ನಾನು ಕೇಳಿದ್ದೆ. ಅನೇಕರು ಉತ್ತರಗಳನ್ನು ಕಳಿಸಿದ್ದೀರಿ. ಸಾಗರೋಪಾದಿಯಲ್ಲಿ ನಿಮ್ಮ ಉತ್ತರಗಳು ನಮ್ಮನ್ನು ತಲುಪಿವೆ. ಯಾರ್ಯಾರು ಸರಿಯಾದ ಉತ್ತರ ಕಳಿಸಿದ್ದೀರಿ ಅಂತ ನೋಡ್ತಾ ಹೋಗೋಣ. ರಾಧಕೃಷ್ಣ ಚಲ್ಲಹಳ್ಳಿಯವರು ಆದಷ್ಟು ಹತ್ತಿರದ ಉತ್ತರವನ್ನು ಕೊಟ್ಟಿದ್ದಾರೆ, ಆದರೆ ಸರಿಯಾದ ಉತ್ತರ ಅಲ್ಲ. ಹಾಗೆ ಜಗದಂಬಿಕಾ ಹಂಸವೇಣಿಯವರ ಉತ್ತರ ಸರಿ ಇದೆ. ಮತ್ತು ಶರತ್ ಬಿಡೆ ಹಂಪಿನಗರ ಬೆಂಗಳೂರಿನಿಂದ, ಅವರ ಉತ್ತರ ಸರಿ ಇದೆ. ಹಾಗೆಯೇ ಸುಬ್ರಹ್ಮಣ್ಯ ಜಯಂತ್ ಅವರು ಅವರ ಉತ್ತರ, ಮತ್ತು ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ, ನಿಮ್ಮ ಉತ್ತರ ಸಹ ಸರಿ ಇದೆ. ಇನ್ನು ನವ್ಯ ಅವರು ಉತ್ತರ ಸರಿ ಇದೆ. ದೇವಿ ಸಿಂಗ್, ಸರೋಜಾ ಸಿಂಗ್, ನಿಮ್ಮ ಉತ್ತರ ಸಹ ಸರಿ ಇದೆ. ವಾಣಿಶ್ರೀ ಧಾರವಾಡದಿಂದ.

ಅವರ ಉತ್ತರ ಸರಿಯಿದೆ. ಗೀತಾ ಜೋಶಿ ಕಲಬುರಗಿಯಿಂದ. ಹಾಗೆ ಮತ್ತೆ ಯಾರಿದು, ದಯಮಾಡಿ ನಿಮ್ಮ ಹೆಸರುಗಳನ್ನು ಉತ್ತರದ ಜೊತೆಗೆ ಕಳಿಸ್ಕೊಡಿ. ಬರೇ ನೀವು ಉತ್ತರಗಳನ್ನು ಕಳಿಸ್ಕೊಟ್ರೆ ನಿಮ್ಮ ಹೆಸರುಗಳನ್ನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಪೂಜಾ ಅವರು ಬೆಂಗಳೂರಿನಿಂದ, ಹಾಗೆ ವರಲಕ್ಷ್ಮಿ ಅವರು ಪೀಣ್ಯದಿಂದ, ಅನುಪಮ ಅವರು ಕುಮಾರ ಪಾರ್ಕ್ನಿಂದ, ಭಾಸ್ಕರ್ ಬಾಬು ವಡಿಗೇನಹಳ್ಳಿಯಿಂದ ತಮ್ಮ ಸಂದೇಶ ಕಳಿಸಿದ್ದಾರೆ, ಹರಿಹರನ್ ವಿಜ್ಞಾನ ನಗರದಿಂದ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಗಜಲಕ್ಷ್ಮಿ ತನು ಅವರ ಉತ್ತರ ಸರಿ ಇದೆ. ಲಲಿತಮಣಿ ಕಳಸಾಯಿಂದ, ಗಣೇಶ್ ರಾಜಾಜಿನಗರದಿಂದ, ದನ್ಪಾಲ್ ಸಕಲೇಶ್ಪುರ. ಇನ್ನು ದಯಮಾಡಿ ನಾನಾಗಲೇ ಹೇಳಿದೆ ನಿಮ್ಮ ಹೆಸರನ್ನು ಸೇರಿಸಿ ಕಳಿಸಿ ಅಂತ, ಕೆಲವರು ಆ ಕೆಲಸ ಮಾಡ್ತಿಲ್ಲ, ದಯಮಾಡಿ ನಿಮ್ಮ ಹೆಸರನ್ನು ಸೇರಿಸಿ ಕಳಿಸಿ. ಮೋಹನ್ ಅವರು ಬೀದರಿಂದ, ನಿಮ್ಮ ಉತ್ತರ ಸಹ ಸರಿ ಇದೆ. ಇನ್ನು ಅನೇಕರ ಉತ್ತರಗಳು ಬರ್ತಾ ಇದ್ದಾವೆ. ನೇತ್ರಾ ಕೆಂಗೇರಿ, ನಿಮ್ಮ ಉತ್ತರ ಸರಿ ಇದೆ. ಗುರುರಾಜ ಸೋಯಾಮಜ್ಜಿ ಜ್ಞಾನಭಾರತಿಯಿಂದ, ಮಂಡಿಕಲ್ ಕೃಪಾ ಅವರ ಉತ್ತರ ನಾವು ಹೇಳುವಂಥ ಉತ್ತರಕ್ಕೆ ಹತ್ತಿರವಾದಂಥ ಉತ್ತರವನ್ನು ಕಳಿಸಿದ್ದೀರಿ, ಆದರೆ ನಿಮ್ಮ ಉತ್ತರ ಓಕೆ, ಕನ್ಸಿಡರ್ ಮಾಡ್ತೀನಿ. ಇನ್ನು ಅನೇಕರ ಸಂದೇಶಗಳು ಬರ್ತಾ ಇದ್ದಾವೆ, ಇರಲಿ. ಸರಿಯಾದ ಉತ್ತರ ಏನಾಗಿತ್ತು ಹಾಗಾದರೆ ಅಂತ ನೋಡೋಣ. ಸರಿಯಾದ ಉತ್ತರ ಆಗಿತ್ತು ಚಪಾತಿ. 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಚಪಾತಿ ಚಳುವಳಿ ನಡೆದಿತ್ತು. ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಚಪಾತಿಗಳನ್ನು ರವಾನಿಸುವ ಮೂಲಕವಾಗಿ ಕ್ರಾಂತಿಕಾರಿಗಳು ತಮ್ಮ ಸಂದೇಶಗಳನ್ನು ಹಾಗೂ ದಿನಾಂಕಗಳನ್ನು ರಹಸ್ಯವಾಗಿ ತಲುಪಿಸ್ತಿದ್ರು ಬ್ರಿಟಿಷರಿಗೆ. ಕೊನೆಗೆ ಈ ಚಪಾತಿ ರಹಸ್ಯವನ್ನು ಕೊನೆಗೆ ಭೇದಿಸೋದಕ್ಕೆ ಆಗಲಿಲ್ಲ ಅಂತ ಹೇಳುತ್ತೆ ಇತಿಹಾಸ. ಇದೀಗ ನಿಮ್ಮ ಮುಂದಿನ ಪ್ರಶ್ನೆ, ಅದಕ್ಕೂ ಮುಂಚೆ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಅವರಿಗೆ ವಿವಿಧ ಭಾರತಿ ಕಡೆಯಿಂದ ಪ್ರೀತಿಯ ಚಪ್ಪಾಳೆ. ಇದೀಗ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಮಹಾತ್ಮ ಗಾಂಧೀಜಿಯವರು ಭಾರತದಲ್ಲಿ ತಮ್ಮ ಮೊದಲ ಸತ್ಯಾಗ್ರಹವನ್ನು ಆರಂಭಿಸೋದಕ್ಕೆ ಪ್ರೇರೇಪಿಸಿದಂತಹ ಬಿಹಾರದ ಒಬ್ಬ ಸಾಮಾನ್ಯ ರೈತನ ಹೆಸರೇನು? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಹಾತ್ಮ ಗಾಂಧೀಜಿಯವರು ಭಾರತದಲ್ಲಿ ತಮ್ಮ ಮೊದಲ ಸತ್ಯಾಗ್ರಹವನ್ನು ಆರಂಭಿಸಲು ಪ್ರೇರೇಪಿಸಿದ ಬಿಹಾರದ ಒಬ್ಬ ಸಾಮಾನ್ಯ ರೈತನ ಹೆಸರೇನು? ಆದಷ್ಟು ಬೇಗ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಳುಹಿಸಿಕೊಡಿ, ಅದಕ್ಕೆ ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ. ಇದೀಗ ಕೇಳಿ ಸಿದ್ಲಿಂಗು ಚಿತ್ರದ ಗೀತೆಯನ್ನು. ಅವಿನಾಶ್ ಚಿಬಿಯವರ ಕಂಠದಲ್ಲಿ ಮೂಡಿಬಂದಂತಹ ಈ ಗೀತೆಗೆ ಅರಸುವಂತಾರೆ ಅವರ ಸಾಹಿತ್ಯ, ಹಾಗೆ ಅನೂಪ್ ಸಿಳಿನವರ ಸಂಗೀತವಿದೆ.

ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾನು ಎರಡನೇ ಪ್ರಶ್ನೆಯನ್ನು ಕೇಳಿದ್ದೆ. ಮಹಾತ್ಮ ಗಾಂಧೀಜಿಯವರು ಭಾರತದಲ್ಲಿ ತಮ್ಮ ಮೊದಲ ಸ್ವತಂತ್ರ ಸಂಗ್ರಾಮದಲ್ಲಿ ಆರಂಭಿಸೋದಕ್ಕೆ ಬಿಹಾರದ ಒಬ್ಬ ಸಾಮಾನ್ಯ ರೈತ ಪ್ರೇರೇಪಿಸಿದ ಅಂತ ನಾನು ಹೇಳಿದೆ. ಆತ ಯಾರು ಅಂತ ಕೇಳಿದ್ದೆ. ಯಾರ್ಯಾರು ಸರಿಯಾದ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ ಅವರ ಹೆಸರುಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಅಂದರೆ, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಇನ್ನು ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಸರಿ ಇದೆ, ರಾಧಾಕೃಷ್ಣ ಚಲ್ಲಹಳ್ಳಿಯವರು ಹಾಗೆ ಜಗದಂಬಿಕಾ ಹಂಸವೇಣಿ ಅವರ ಉತ್ತರ, ಮಂಜುನಾಥ್ ಲಗ್ಗೆರೆಯಿಂದ ಮಂಡಿಕಲ್ ಕೃಪಾ ಅವರ ಉತ್ತರ, ಮತ್ತು ಕಲಾ ಅರುಣ್ ಅವರ ಉತ್ತರ ಸರಿ ಇದೆ, ಜಿ ಎಸ್ ಚಂದನಾ ಚಿತ್ರದುರ್ಗದಿಂದ, ಮತ್ತು ಸುಧಾಮೂರ್ತಿ ಅವರು ಬೆಂಗಳೂರಿನಿಂದ, ಅನುಪಮಾ ಕುಮಾರ ಪಾರ್ಕ್ನಿಂದ, ವಾಣಿಶ್ರೀ ಅವರು ಧಾರವಾಡದಿಂದ, ನೇತ್ರಾ ಕೆಂಗೇರಿಯಿಂದ, ಹಾಗೆಯೇ ಮದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಅವರು, ಸುಜಾತ ಆರ್ ಗಣೇಶ್ ಅವರು ರಾಜಾಜಿನಗರದಿಂದ, ಇನ್ನು ಹರಿಣಿ ಬಳ್ಳಾರಿಯಿಂದ, ಸುಭಾಂಕುರಿ ಹಂಪಸಾಗರದಿಂದ, ದೇವಿ ಸಿಂಗ್ ಸರೋಜ ಸಿಂಗ್ ಅವರು ಚಾಮರಾಜಪೇಟೆಯಿಂದ, ಉಮೇಶ್ ಸಂಕೇಶ್ವರ ಅವರ ಉತ್ತರ ಸರಿ ಇದೆ, ಗಾಯತ್ರಿ ಅವರು ಧಾರವಾಡದಿಂದ, ನಿಮ್ಮ ಉತ್ತರ ಸಹ ಸರಿ ಇದೆ, ಅಮೃತ ವರ್ಷಿಣಿ ಅವರು ಮೈಸೂರಿನಿಂದ, ಉದಯ ಕರ್ಕರ ಉಡುಪಿಯಿಂದ, ಶರತ್ ಬಿಡೆ ಹಂಪಿನಗರ ಬೆಂಗಳೂರಿನಿಂದ, ವರಲಕ್ಷ್ಮಿ ಪೀಣ್ಯಿಂದ, ಮತ್ತು ಗೀತಾ ಜೋಶಿ ಕಲಬುರಗಿಯಿಂದ, ಪೂಜಾ ಬೆಂಗಳೂರಿನಿಂದ, ಹೀಗೆ ಅನೇಕರ ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಿವೆ. ಕಿಶೋರ್ ಈಚಲಬೀಡು ಸಕಲೇಶ್ಪುರದಿಂದ, ಗಜಲಕ್ಷ್ಮಿ ಹರಿಣಿ ಶಿಡ್ಲಘಟ್ಟಿಂದ ನಿಮ್ಮ ಉತ್ತರ ಸಹ ಸರಿ ಇದೆ, ಮಂಡ್ಯದ ಕಾವೇರಿ ನಗರದಿಂದ ರಾಘವೇಂದ್ರ ಅವರ ಉತ್ತರ, ಹಾಗೆಯೇ ಎಸ್ ಎಂ ಶೋಭಾ ಅವರು ಹಾಸನದಿಂದ ನಿಮ್ಮ ಉತ್ತರ ಸರಿ ಇದೆ. ಅನೇಕ ಉತ್ತರಗಳು ಬರ್ತಾ ಇದ್ದಾವೆ, ದಯಮಾಡಿ ಕ್ಷಮಿಸಿ, ಎಲ್ಲರ ಉತ್ತರಗಳನ್ನು ನಮ್ಮ ಕೈಯಲ್ಲಿ ಓದಲಿಕ್ಕಾಗಲ್ಲ, ಓದಲಿಕ್ಕೂ ಸಾಧ್ಯವಾಗುವುದಿಲ್ಲ, ಏಕೆಂದರೆ ರಾಶಿ ಉತ್ತರಗಳು ನಮ್ಮನ್ನು ಬಂದು ತಲುಪಿವೆ. ಸರಿಯಾದ ಉತ್ತರ ಕಳಿಸಿದಂತಹ ಎಲ್ಲ ಕೇಳುಗರಿಗೂ ವಿವಿಧ ಭಾರತೀಯ ಪ್ರೀತಿಯ ಚಪ್ಪಾಳೆಯನ್ನು ಕೊಟ್ಬಿಡೋಣ ಮೊದಲಿಗೆ, ಆಮೇಲೆ ನಾನು ಉತ್ತರ ಏನು ಅಂತ ಹೇಳ್ತೀನಿ.

ಚಪ್ಪಾಳೆಯನ್ನು ನಾವು ಕೊಟ್ಟಿದ್ದೀವಿ, ಪ್ರೀತಿಯ ಚಪ್ಪಾಳೆಯನ್ನು. ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಅವ್ರಿಗೆಲ್ಲ ಹೆಸರು ಹೇಳಿಲ್ಲ ಅಂತ ದಯಮಾಡಿ ಬೇಜಾರಾಗಬೇಡಿ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತು ಅಂದರೆ ರಾಜ್ಕುಮಾರ್ ಶುಕ್ಲ. ಹೌದು, ಬೆಳೆಗಾರರ ಪರವಾಗಿ ಹೋರಾಡೋದಕ್ಕೆ ಗಾಂಧೀಜಿಯವರನ್ನು ಬಿಹಾರಕ್ಕೆ ಕರೆತರಲು ಇವರು ಸತತವಾಗಿ ಗಾಂಧೀಜಿಯವರನ್ನ ಬೆನ್ನಟ್ಟಿದ್ರು. ಇವರ ಹಠ ಹಾಗೂ ವಿನಂತಿಯ ಕಾರಣದಿಂದಾಗಿ ಗಾಂಧೀಜಿಯವರು ಭಾರತದಲ್ಲಿ ಮೊದಲ ಬಾರಿಗೆ ಸತ್ಯಾಗ್ರಹದ ಅಸ್ತ್ರವನ್ನು ಬಳಸಲಿಕ್ಕೆ ಮುಂದಾಗ್ತಾರೆ. ಇದೀಗ ನಿಮ್ಮ ಇನ್ನೊಂದು ಪ್ರಶ್ನೆ ನಿಮಗಾಗಿ. ಮೊಘಲ್ ಇತಿಹಾಸದಲ್ಲಿ ಕೇವಲ ಒಂದೇ ದಿನದ ಮಟ್ಟಿಗೆ ದೆಹಲಿಯ ಸಿಂಹಾಸನವನ್ನು ಏರಿ

ರಾಜನಾಗಿ ಸೆರೆ ಹಿಡಿಯಲ್ಪಟ್ಟಂಥ ನೀರು ಹೊರುವಂತಹ ವ್ಯಕ್ತಿ ಯಾರು? ಮತ್ತೊಮ್ಮೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮೊಘಲ್ ಇತಿಹಾಸದಲ್ಲಿ ಕೇವಲ ಒಂದೇ ಒಂದು ದಿನ, ಒಂದು ದಿನದ ಮಟ್ಟಿಗಾಗಿ ದೆಹಲಿಯ ಸಿಂಹಾಸನ ಏರಿ ರಾಜನಾಗಿ ಸೆರೆ ಹಿಡಿಯಲ್ಪಟ್ಟ ನೀರು ಹೊರುವ ಸಾಮಾನ್ಯ ವ್ಯಕ್ತಿ ಯಾರು? ಇದು ನಿಮಗೆ ಪ್ರಶ್ನೆ. ನಿಮಗೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ಒಂದು ಗೀತೆಯ ಸಮಯಾವಕಾಶ ಇರುತ್ತೆ. ಆದಷ್ಟು ಮೊದಲಿಗೆ ಉತ್ತರವನ್ನು, ನಂತರ ನಿಮ್ಮ ಹೆಸರನ್ನು ಬರೆದು ಕಳುಹಿಸಿಕೊಡಿ. ಇದೀಗ ಕೇಳಿ ಪರಮಾತ್ಮ ಚಿತ್ರದ ಗೀತೆಯನ್ನ. ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಈಗ ನಾವು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿದ್ದೇವೆ. ನಾನು ಪ್ರಶ್ನೆಯನ್ನ ಕೇಳಿದ್ದೆ, ಮೊಘಲ್ ಇತಿಹಾಸದಲ್ಲಿ ಕೇವಲ ಒಂದೇ ಒಂದು ದಿನದ ಮಟ್ಟಿಗೆ ದೆಹಲಿಯ ಸಿಂಹಾಸನವನ್ನ ಏರಿ ರಾಜನಾಗಿ ಸೆರೆ ಹಿಡಿಯಲ್ಪಟ್ಟ ನೀರು ಹೊರುವ ಸಾಮಾನ್ಯ ವ್ಯಕ್ತಿಯ ಹೆಸರೇನು ಅಂತ ಅನೇಕರ ಸಂದೇಶಗಳನ್ನು ಕಳಿಸಿದ್ದೀರಿ. ಆದರೆ ನೀವು ಕಳಿಸಿರುವಂತಹ ಸಂದೇಶಗಳಲ್ಲಿ ಅರ್ಧ ಉತ್ತರ ಇದೆ, ಇನ್ನರ್ಧ ಸರಿಯಾಗಿ ನೀವು ಕಳಿಸಿಲ್ಲ. ಯಾರ್ಯಾರು ಸರಿಯಾದ ಉತ್ತರಗಳನ್ನು ಕಳಿಸಿದ್ದೀರಿ ಅಂತ ನೋಡ್ತಾ ಹೋಗೋಣ.

ಮಂಜುನಾಥ್ ಲಗ್ಗೆರಿಂದ ನಿಮ್ಮ ಉತ್ತರ ಸರಿ ಇದೆ. ಪುನೀತ್ ಕುಮಾರ್ ಜಿ ಆರ್, ನಿಮ್ಮ ಉತ್ತರ ಸಹ ಸರಿ ಇದೆ. ಇನ್ನು ಗೀತಾ ಜೋಶಿ ಕಲಬುರಗಿಯಿಂದ, ನಿಜಾಮ್ ಅನುಪಮ ಅವರು ಕುಮಾರ ಪಾರ್ಕ್ನಿಂದ, ಲಕ್ಷ್ಮೀಕಾಂತ್ ನವರಲೆ ರಟ್ಟಿಹಳ್ಳಿಯಿಂದ, ಇನ್ನು ಎಸ್ ಎಂ ಶೋಭಾ ಅವರು ಹಾಸನಿಂದ, ಉದಯ್ ಕರ್ಕೇರ ಅರ್ಧ ಉತ್ತರ ಮಾತ್ರ ಕೊಟ್ಟಿದ್ದೀರಿ, ಪೂರ್ತಿ ಉತ್ತರವನ್ನು ನೀವು ಹೇಳಿಲ್ಲ. ಇನ್ನು ಜಿ ಇಂದಿರಾ ಅವರು ಹೈದರಾಬಾದಿಂದ ತಮ್ಮ ಉತ್ತರನ ಕಳಿಸಿದ್ದಾರೆ. ಪೂರ್ಣಿಮಾ ಬೆಂಗಳೂರಿನಿಂದ, ಸಂದೇಶ ಸರಿಯಾಗಿದೆ ನಿಮ್ಮ ಉತ್ತರ. ವೇದಾ ಶೆಟ್ಟಿ ಕಾಳವಾರ, ಹಾಗೆಯೇ ಮಂಡ್ಯದ ಕಾವೇರಿ ನಗರದಿಂದ ಪ್ರಜ್ವಲ್ ಎಂ ಆರ್ ಅವರ ಉತ್ತರ ಸರಿ ಇದೆ. ಇನ್ನು ಪೂಜಾ ಅವರು ಬೆಂಗಳೂರಿನಿಂದ ನಿಮ್ಮ ಉತ್ತರ ಸರಿ ಇದೆ. ಚೇತನ್ ಅವರ ಉತ್ತರ ಸರಿ ಇದೆ. ಬೀದರ್ನಿಂದ ಮೋಹನ್ ಅವರ ಉತ್ತರ ಸರಿ ಇದೆ. ಗಜಲಕ್ಷ್ಮಿ ಅವರು ಪೂವನಹಳ್ಳಿ ಶಿಡ್ಲಘಟ್ಟ, ನಿಮ್ಮ ಉತ್ತರ ಸಹ ಸರಿ ಇದೆ. ಅನೇಕರ ಉತ್ತರಗಳು ಇನ್ನೂ ಬರ್ತಾ ಇದ್ದಾವೆ ಖಂಡಿತ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತು ಅಂತ ನೋಡೋದಾದರೆ, ಸರಿಯಾದ ಉತ್ತರ ಆಗಿತ್ತು ನಿಜಾಮ್ ಸಕ್ಕ ನಿಜಾಮ್ ಬಿಷ್ಟಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿತ್ತು. ಅನೇಕರು ಸರಿಯಾದ ಉತ್ತರಗಳನ್ನು ಕಳಿಸಿಕೊಟ್ರಿ. ಉತ್ತರ ಕಳಿಸಿಕೊಟ್ಟಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ವಿವಿಧ ಭಾರತೀಯ ಕಡೆಯಿಂದ ಪ್ರೀತಿಯ ಚಪ್ಪಾಳೆ. ಇದೀಗ ನಿಮಗಾಗಿ ಮುಂದಿನ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೀನಿ. ಮುಂದಿನ ಪ್ರಶ್ನೆ ಹೀಗಿದೆ: ಕರ್ನಾಟಕದ ಇತಿಹಾಸದಲ್ಲಿ ಶಿವಾಜಿ ಮಹಾರಾಜರ ಮಗನಾದಂತಹ ರಾಜ ರಾಮ್ಗೆ ಆಶ್ರಯ ನೀಡಿ ಮೊಘಲ್ ಚಕ್ರವರ್ತಿ ಔರಂಗಜೇಬನ ಕೆಂಗಣ್ಣಿಗೆ ಗುರಿಯಾಗಿ ಆತನ ಸೈನ್ಯವನ್ನೇ ಸೋಲಿಸಿದ ಕೆಳದಿಯ ಧೀಮಂತ ರಾಣಿ ಯಾರು? ಮತ್ತೊಮ್ಮೆ ಪ್ರಶ್ನೆ: ಕರ್ನಾಟಕದ ಇತಿಹಾಸದಲ್ಲಿ ಶಿವಾಜಿ ಮಹಾರಾಜರ ಮಗನಾದಂತಹ ರಾಜಾರಾಮ್ಗೆ ಆಶ್ರಯ ನೀಡಿ ಮೊಘಲ್ ಚಕ್ರವರ್ತಿ ಔರಂಗಜೇಬನ ಕೆಂಗಣ್ಣಿಗೆ ಗುರಿಯಾಗಿ ಆತನ ಸೈನ್ಯವನ್ನೇ ಸೋಲಿಸಿದ ಕೆಳದಿಯ ಧೀಮಂತ ರಾಣಿ ಯಾರು? ನಿಮಗೆ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ. ನೀವು ಸರಿಯಾದ ಉತ್ತರಗಳನ್ನು ನಮಗೆ ಕಳುಹಿಸಿಕೊಡಬೇಕು. ಈಗ ಕೇಳಿ ಡ್ರಾಮಾ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಅವರ ಧ್ವನಿಯಲ್ಲಿ. ಈ ಒಂದು ಗೀತೆಗೆ ಯೋಗರಾಜ್ ಭಟ್ ಅವರ ಸಾಹಿತ್ಯ, ಹಾಗೆಯೇ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ನಾನು ಪ್ರಶ್ನೆಯನ್ನ ಕೇಳಿದ್ದೆ, ಕರ್ನಾಟಕದ ಇತಿಹಾಸದಲ್ಲಿ ಶಿವಾಜಿ ಮಹಾರಾಜರ ಮಗನಾದಂತಹ ರಾಜಾರಾಮ್ಗೆ ಆಶ್ರಯ ನೀಡಿ ಮೊಘಲ್ ಚಕ್ರವರ್ತಿ ಔರಂಗಜೇಬನ ಕೆಂಗಣಿಗೆ ಗುರಿಯಾಗಿ ಆತನ ಸೈನ್ಯವನ್ನೇ ಸೋಲಿಸಿದಂತಹ ಕೆಳದಿಯ ಧೀಮಂತರಾಣಿ ಯಾರು ಅಂತ ಯಾರ್ಯಾರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಿ ನೋಡ್ತಾ ಹೋಗೋಣ. ಜಯಶ್ರೀ ಸುನೀಲ್ ಅವರು ರಾಜಾಜಿನಗರದಿಂದ, ನೀವು ಪೂರ್ಣ ಉತ್ತರವನ್ನು ಹೇಳಿಲ್ಲ, ಅಂದರೆ ಅರ್ಧ ಹೆಸರನ್ನು ಮಾತ್ರ ಹೇಳಿದ್ದೀರಿ, ಪರವಾಗಿಲ್ಲ, ನಿಮ್ಮ ಉತ್ತರವನ್ನು ಕನ್ಸಿಡರ್ ಮಾಡ್ತೀನಿ. ಮತ್ತು ನೇತ್ರಾ ಕೆಂಗೇರಿ ಅವರ ಉತ್ತರ ಸರಿ ಇದೆ. ಪೂರ್ಣಿಮಾ ಬೆಂಗಳೂರಿನಿಂದ, ನಿಮ್ಮ ಉತ್ತರ ಸರಿ ಇದೆ. ದೇವಿ ಸಿಂಗ್ ಸರೋಜಾ ಸಿಂಗ್ ಅವರ ಉತ್ತರ. ಇನ್ನು ಕೃಷ್ಣಪ್ಪ ಕಾಡುಗೋಡಿಯಿಂದ, ಪದ್ಮಜಾ ಶರತ್ ಅವರು ಬೆಂಗಳೂರಿನಿಂದ, ಈಶಣ್ಣ ಮುತ್ತಿಗಾರಹಳ್ಳಿ, ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಮಂಡಿಕಲ್ ಕೃಪಾ ಅವರ ಉತ್ತರ, ಹಾಗೆ ಮಂಡ್ಯದ ರಾಘವೇಂದ್ರ ಅವರ ಉತ್ತರ, ವರಲಕ್ಷ್ಮಿ ಪೀಣ್ಯಾಯಿಂದ, ಇನ್ನು ಶ್ರೀರಕ್ಷಾ ಚಿನ್ಮಯಿ ಅವರ ಉತ್ತರ, ಮತ್ತು ಪ್ರಸನ್ನ ಯಲಹಂಕಿಂದ, ಅನುಪಮಾ ಅವರು ಕುಮಾರಪಾಳ್ಯದಿಂದ, ಹುಸೇನ್ ಶಿವಮೊಗ್ಗದಿಂದ, ಇನ್ನು ಧಾರವಾಡದಿಂದ ವಾಣಿಶ್ರೀ ಅವರ ಉತ್ತರ, ಶುಭಾಂಕುರಿ ಹಂಪಸಾಗರದಿಂದ ಚೇತನ್ ಅವರ ಉತ್ತರ ಸರಿ ಇದೆ. ಮತ್ತು ರಾಜಶೇಖರ್ ಪಾಪಯ್ಯ ಗಾರ್ಡನ್ನಿಂದ, ಮತ್ತು ಎಸ್ ಎಂ ಶೋಭಾ ಅವರು ಹಾಸನ್ನಿಂದ, ಬಳಗ ಮಲ್ಲಾಡಿಹಳ್ಳಿ ಅವರ ಉತ್ತರ ಸರಿ ಇದೆ. ಲಕ್ಷ್ಮೀಕಾಂತ್ ನವಲೆ ರೆಟ್ಟಿ, ನೀವು ಅರ್ಧ ಉತ್ತರವನ್ನು ಮಾತ್ರ ಕಳಿಸಿದ್ದೀರಿ. ಮತ್ತು ಮಮತಾ ಭಟ್ನಿ ಅವರು ಕೇಶವಪುರ ಹುಬ್ಬಳ್ಳಿಯಿಂದ, ಗುರುಪ್ರಸಾದ್ ಮೈಸೂರಿನಿಂದ, ವೇದಾ ಶೆಟ್ಟಿ ಕಾಳವಾರದಿಂದ ಕುಂದಾಪುರ, ಇನ್ನು ಶಿವಮೊಗ್ಗದಿಂದ ಸಿದ್ದು ಅವರ ಉತ್ತರ ಸರಿ ಇದೆ. ಗೀತಾ ಜೋಶಿ ಕಲಬುರಗಿಯಿಂದ, ಮಂಜುನಾಥ್ ಲಗ್ಗೆರೆಯಿಂದ, ಭಾಸ್ಕರ್ ಬಾಬು ಹೊಡಿಗೇನಹಳ್ಳಿಯಿಂದ, ಮತ್ತು ಮಾದಪ್ಪ ಹಿಪ್ಪರಗಿ ಅವರ ಉತ್ತರ ಸರಿ ಇದೆ. ಉಮೇಶ್ ಶಂಕೇಶ್ವರ ಅವರ ಉತ್ತರ ಸರಿ ಇದೆ. ಎನ್ ರಾಜಶೇಖರ್ ಅರಸೀಕೆರೆ, ನಿಮ್ಮ ಉತ್ತರ ಸಹ ಸರಿ ಇದೆ. ಉದಯ ಕರ್ಕರೆ ಉತ್ತರ ಸರಿ ಇದೆ. ಗಾಯತ್ರಿ ಧಾರವಾಡದಿಂದ, ಈ ನಿಮ್ಮೆಲ್ಲರ ಉತ್ತರಗಳು ಸರಿ ಇದ್ದಾವೆ. ಹಾಗಾದರೆ ಸರಿಯಾದ ಉತ್ತರ ಕೊಟ್ಟವರಿಗೆ ನಮ್ಮ ಕಡೆಯಿಂದ ಚಪ್ಪಾಳೆ ಕೊಡಬೇಕಲ್ವಾ, ವಿವಿಧ ಭಾರತಿ ಕಡೆಯಿಂದ? ಹಾಗಾದರೆ ವಿವಿಧ ಭಾರತೀಯ

ಪ್ರೀತಿಯ ಚಪ್ಪಾಳೆ ನಿಮಗೆಲ್ಲ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತಪ್ಪ ಅಂದರೆ, ಸರಿಯಾದ ಉತ್ತರ ಆಗಿತ್ತು ಕೆಳದಿ ರಾಣಿ ಚೆನ್ನಮ್ಮ. ಹೌದು, ಬ್ರಿಟಿಷರ ವಿರುದ್ಧ ಹೋರಾಡಿದ್ದು ಕಿತ್ತೂರು ರಾಣಿ ಚೆನ್ನಮ್ಮ. ಆದರೆ ಮೊಘಲರ ಬೃಹತ್ ಸೈನ್ಯವನ್ನು ಎದುರಿಸಿ ಸಂಧಾನಕ್ಕೆ ಬರುವಂತೆ ಮಾಡಿದ್ದು ಕೆಳದಿಯ ರಾಣಿ ಚೆನ್ನಮ್ಮ ಅವರು. ನಿಮ್ಮ ಉತ್ತರ ಯಾರ್ಯಾರು ಸರಿಯಾದ ಉತ್ತರ ಕಳಿಸಿದ್ರಿ ಆದರೆ ಉತ್ತರ ಓದಲಿಕ್ಕೆ ಆಗಿಲ್ಲ, ಅವರಿಗೆಲ್ಲ ನಮ್ಮ ಕ್ಷಮಿಸಿ ಅಂತ ಕೇಳ್ಬೋದು. ಅದರ ಹೊರತಾಗಿ ಏನೂ ಇಲ್ಲ, ಯಾಕಂದರೆ ಅಷ್ಟು ಉತ್ತರಗಳನ್ನು ನಮ್ಮ ಕೈಯಲ್ಲಿ ಓದಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದರಿಂದಾಗಿ

ಸಮಯ ಆಗಲೇ 1:56 ಆಗ್ತಾ ಇದೆ. ಇಲ್ಲಿಗೆ ಇವತ್ತಿನ ಇವತ್ತಿನ ನಮ್ಮ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಗಿಸೋಣ. ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದ. ಇದೀಗ ಕೇಳಿ ರಸಪ್ರಶ್ನೆ ಕಾರ್ಯಕ್ರಮದ ಕೊನೆಯ ಹಾಡನ್ನು. ಗಣಗಲಿ ಕುಮಾರರಾಮ ಚಿತ್ರದ್ದು, ಮನು ಹಾಗೂ ಮಾಲ್ತಿ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆಗೆ ಶ್ರೀರಂಗ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತವಿರುವಂತಹ ಗೀತೆಯನ್ನು.

0: ಆತ್ಮೀಯ ಪ್ರೀತಿಯ ಕೇಳುಗರೆ, ಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾನು ಕೋಲಾರ್ ಕೃಷ್ಣಪ್ಪ, ನನ್ನ ಜೊತೆಗಿದ್ದಾರೆ
1: ನಾನು ಚಂದು, ಬಾನುಲಿ ಬಂಧು. ಮತ್ತೊಮ್ಮೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು.
0: ಚಂದು ಅವರೇ,
1: ಕಾರ್ಯಕ್ರಮದಲ್ಲಿದ್ದೇವೆ ನಾವು.
0: ಚಂದು ಅವರೇ, ಇನ್ನೇನು ಸ್ಕೂಲ್ ಆರಂಭ ಆಯಿತು, ಎಲ್ಲ ಮಕ್ಕಳು ಸ್ಕೂಲ್ ಕಡೆ ಹೆಜ್ಜೆ ಇಡಬೇಕು. ಈ ಒಂದು ಸಮಯದಲ್ಲಿ ಕೆಲವೊಂದು ಮುನ್ನೆಚ್ಚರಿಕೆಗಳನ್ನು ಅವ್ರು ತಗೋಬೇಕಾಗತ್ತೆ. ಇಷ್ಟು ದಿನ ತವ್ರ ಮನೆಗೆ ಹೋಗ್ತಾ ಇದ್ರು, ಪ್ರವಾಸಕ್ಕೆ ಹೋಗ್ತಾ ಇದ್ರು, ಸ್ನೇಹಿತರ ಮನೆಗೆ ಹೋಗ್ತಾ ಇದ್ರು, ತುಂಬಾ ಆಟ ಆಡಿದ್ರು. ಬಿಂದಾಸ್, ಬೇಸಿಗೆಯಲ್ಲಿ ಬಿಂದಾಸ್ ಇತ್ತು. ಆದ್ರೆ ಈಗ ಸ್ಕೂಲ್ ಆರಂಭ ಆಗ್ತಾ ಇದೆ,
1: ಮಳೆಗಾಲ ಬಂತು,
0: ಹೊಸ ತರಗತಿ, ಹೊಸ ಟೀಚರು ಬರಬಹುದು, ಹೊಸ ಶಾಲೆಗೆ ಹೋಗುವ ಮಕ್ಕಳು ಇರಬಹುದು. ಮೊದಲನೇ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ಗೆ, ಒಂದನೇ ತರಗತಿಗೆ ದಾಖಲಾತಿ ಇರಬಹುದು.
1: ಫಸ್ಟ್ ಡೇ ಫಸ್ಟ್ ಸ್ಕೂಲ್ ಅಂತ ಇರಬಹುದು.
0: ಹೌದು,
1: ಮನೇಲಿ ಇದ್ದಂತ ಮಗು ಮೊದಲನೇ ಸಲ ಮನೆ ಬಿಟ್ಟು ಹೊರಗಡೆ ಹೋಗ್ತಾ ಇದೆ.
0: ಈ ಮೊದಲನೇ ದಿನ, ಮೊದಲನೇ ಸ್ಕೂಲು, ಮೊದಲನೇ ಶಾಲೆ, ಮೊದಲನೇ ಪೀರಿಯಡ್, ಇವೆಲ್ಲ ಒಂಥರ ನೆನಪಿರುವಂತಹದ್ದು.
1: ಅಲ್ಲ, ಏನ್ ಗೊತ್ತಾ, ಮೊದಲನೇ ಸಲ ನೀವು ನೋಡ್ಬೇಕು, ನಿಮ್ ಮನೆಯವ್ರು ಹೋಗಿದ್ರೇನೋ ಗೊತ್ತಿಲ್ಲ. ಮೊದಲನೇ ದಿನ ಮೊದಲನೇ ಸಲ ಸ್ಕೂಲಿಗೆ ಹೋಗೋ ಮಗು ಮಕ್ಳದು ಆ ಸೆಕ್ಷನ್ ಇರುತ್ತಲ್ಲ, ಆ ರೂಮು ಗಲಾಟೆ ಅಂದ್ರೆ ಗಲಾಟೆ. ಏನಂದ್ರೆ ಮಕ್ಕಳು ಮೊದಲು ಮನೆಯಲ್ಲಿ ಖುಷಿಯಾಗಿ, ಓ ನಾನು ಸ್ಕೂಲ್ಗೆ ಹೋಗ್ತೀನಿ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೋಗ್ತಾರೆ. ಅಲ್ಲಿ ಅಮ್ಮನ್ನ ಅಪ್ಪನ್ನ ಮನೇನ ಬಿಟ್ಟು ಅವ್ರಿಗೆ ಅಲ್ಲಿ ಇರ್ಬೇಕಂದ್ರೆ ಸಾಧ್ಯನೇ ಇಲ್ಲ. ಕಿರ್ಚಾಡ್ಕೊಂಡು ಬ್ಯಾಗ್ ತಗೊಂಡು ಓಡ್ ಬರ್ತಾ ಇರ್ತಾರೆ. ಟೀಚರ್ ಮತ್ತೆ ಕರ್ಕೊಂಡೋಗಿ ಅಲ್ಲಿ ಕೂರ್ಸಕ್ಕೆ, ಇವರಲ್ಲಿ ಕೂತ್ಕೊಳ್ಳಲ್ಲ ಅಂತೇಳಿ ಓಡ್ ಬರಕ್ಕೆ. ಈ ತರ ಶುರುವಾಗುವಂತ ಈ ಶಾಲೆ ಜರ್ನಿ ಏನಿದೆಯಲ್ಲ,
0: ಸಾಯಂಕಾಲ ಆಗ್ಬಿಡುತ್ತೆ.
1: ಅದು ಒಂದಿನ, ಎರಡ್ ದಿನ, ಮೂರ್ ದಿನ ಸ್ಕೂಲಲ್ಲಿ ಕೂತ್ಕೊಳ್ಳಕ್ಕೆ ರೆಡಿ ಇಲ್ಲ. ಅಮ್ಮ ಬಿಟ್ಟು ಬಿಟ್ಟು ಬರಕ್ಕೆ, ಇದು ಓಡ್ ಬರಕ್ಕೆ, ಬಿಟ್ಟು ಬಿಟ್ಟು ಬರಕ್ಕೆ ಓಡ್ ಬರಕ್ಕೆ, ಹೀಗೆ ಶುರುವಾಗುತ್ತೆ ಶಾಲೆಗಳು ಮಕ್ಕಳದು. ಹೀಗೆ ಶುರುವಾದಂತ ಶಾಲೆಗಳು, ಡಿಗ್ರಿ ಅದು ಇದು ತಗೊಂಡು ಉದ್ಯೋಗಕ್ಕೆ ಹೋಗುವಂತ ಒಂದು ಕಾಲಕ್ಕೆ ಒಂದು ಮುನ್ನುಡಿ ಬರೆಯುವಂತ ದಿನ ಶಾಲೆ ಆರಂಭ ಅಂದ್ರೆ
0: ಅಲ್ಲಿಂದ ಶುರುವಾಗತ್ತೆ.
1: ಹೌದು,
0: ಶಾಲೆಯ ಒಂದು ಶಿಕ್ಷಕರು ಅಥವಾ ಟೀಚರ್ಸ್ ಹೋಮ್ವರ್ಕ್ ಕೊಟ್ಟಿದ್ರೆ ಖಂಡಿತ ಅದನ್ನು ಮುಗಿಸಿ ಆದಷ್ಟು ನಿಮ್ಮ ಒಂದು ನೋಟ್ಬುಕ್ಗಳು, ಟೆಕ್ಸ್ಟ್ ಬುಕ್ಗಳು ಮತ್ತು ಯೂನಿಫಾರಮು, ಸ್ಕೂಲ್ ಬ್ಯಾಗು, ಶೂ, ಯೂನಿಫಾರಮು, ಸಾಕ್ಸ್ ಇವೆಲ್ಲ ಸ್ವಚ್ಛ ಮಾಡಿಕೊಂಡು ರೆಡಿಯಾಗಿ ಇಟ್ಕೋಬೇಕು. ಏನು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಯಾವ ತರ ಸಿಪಾಯಿ ತಯಾರಾಗಿರ್ತಾರೋ ಆ ತರ ತಯಾರಾಗಿ ನೀವು ಎಲ್ಲ ರೆಡಿಯಾಗಿರ್ಬೇಕು. ಶಾಲೆ ದಿನ ಆವಾಗ ಓಡೋಡಿ ಬುಕ್ ತಗೊಂಡು ಬರೋದು, ಆವಾಗ ಏನು ಹೋಮ್ವರ್ಕ್ ಕಂಪ್ಲೀಟ್ ಮಾಡೋಕೆ ನೋಡೋದು, ಆವಾಗ ಬ್ಯಾಗ್ ತಗೊಂಡು ಬರಕ್ಕೆ ಹೋಗೋದು, ಆವಾಗ ಬೈಂಡ್ ಹಾಕೋದು, ಆವಾಗ ಎಲ್ಲ ನಾವು ಯೂನಿಫಾರ್ಮ್ ಒಗೆಯೋದು, ಆವಾಗ ಐರನ್ ಮಾಡೋದು, ಬೆಳಗ್ಗೆ ಎದ್ದು ಎಲ್ಲ ತಲೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಕೆಲವ್ರಿಗೆ. ಹಂಗ ಆಗ್ಬಿಡುತ್ತೆ. ಒಂದ್ ವಾರ, ಒಂದ್ 10 ದಿನ ಇದ್ದಾಗ್ಲೇನೆ ಈಗಿಂದಾನೆ ಎಲ್ಲ ತಯಾರಿನ ಮಾಡ್ಕೊಂಡು ಎಲ್ಲ ಬ್ಯಾಗ್ ಅನ್ನು ಜೋಡಿಸಿ ಅವತ್ತಿನ ದಿನ ಬ್ಯಾಗ್ ಎತ್ಕೊಂಡು ಅಂದವಾಗಿ ಸ್ಕೂಲ್ಗೆ ಮೊದಲನೇ ದಿನ ಖುಷಿ ಖುಷಿಯಾಗಿ ಸಂತೋಷವಾಗಿ ಹೋಗ್ಬೇಕು. ಏನಂತೀರ
1: ನೀವು? ಹೇಳ್ತಾ ಇರೋ ಶಾಲೆಗಳು ಖಾಸಗಿ ಶಾಲೆಗಳಲ್ಲಿ ಇದೆಲ್ಲ ನಡೆಯುತ್ತೆ, ಆದ್ರೆ ಹಳ್ಳಿಗಳ ಕಡೆಗಳಲ್ಲಿ ಟೀಚರ್ಸೇ ಹೋಗಿ ಮಕ್ಕಳನ್ನ ಕರ್ಕೊಂಡ್ಬಂದು ಕೂರಿಸ್ಕೋಬೇಕು.
0: ಅದು ಹಿಂದಿನ ಕಾಲ,
1: ಈಗಲೂ ಕೆಲವು ಕಡೆಗಳಲ್ಲಿ ಇದೆ. ಅಂದ್ರೆ ಹೌದು, ಒಂದು ಡಿಸಿಪ್ಲಿನ್ ಬೇಕು, ಶಿಸ್ತು ಬೇಕು. ಶಾಲೆಗೆ ಹೋಗ್ತೀವಿ ಅಂದ್ರೆ ಅದಕ್ಕೊಂದು ಪೂರ್ವ ತಯಾರಿ ಬೇಕು. ಆದ್ರೆ ಒಂದೊಂದ್ಸಲ ಏನಾಗುತ್ತೆ, ಒಂದಿನ ಎರಡು ದಿನ ಕಳೆದ್ಮೇಲೂ ಕೂಡ ನಮ್ಮ ಶಾಲೆಗಳಲ್ಲಿ ಅವಕಾಶ ಕೊಡ್ತಾರೆ ಎಲ್ಲ ಸಿದ್ಧ ಮಾಡ್ಕೊಂಡು ಬರೋದಕ್ಕೆ. ಆ ಥರದ್ದು ಇದೆ, ಈ ಥರದ್ದು ಇದೆ. ಒಟ್ಟಾರೆ ಏನಪ್ಪ ಖುಷಿ ಅಂದ್ರೆ ಮಕ್ಕಳು ರಜೆಯನ್ನ ಪೂರೈಸಿ ಶಾಲೆಗೆ ಹೋಗೋದಕ್ಕೆ ಸಿದ್ಧ ಆಗ್ಬೇಕು, ಸಿದ್ಧ ಆಗ್ತಾ ಇದ್ದಾರೆ. ಕೆಲವರು ಸ್ಟಾರ್ಟ್ ಕೂಡ ಆಗಿರಬಹುದು ಒಂದಷ್ಟು ಸ್ಕೂಲ್ಗಳು. ಹಾಗಾಗಿ ಒಂದು ಇನ್ನೊಂದು 6 ತಿಂಗಳು 3 ತಿಂಗಳು ಮಕ್ಕಳು ಫುಲ್ ಸೀರಿಯಸ್ ಆಗಿ ಸ್ಟಡಿ ಕಡೆ ಗಮನ ಕೊಡ್ತಾರೆ.
0: ಇನ್ನೊಂದು ನೆನಪಾಗುತ್ತೆ,
1: ನಮ್ಮ ಕೇಳುಗರು ಒಂದು ಪತ್ರ ಬರೆದಿದ್ದಾರೆ.
0: ಏನಂತ
1: ಅವ್ರೇನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಕಳೆದ ಮಂಗಳವಾರ ಒಂದು ಕಥೆ 4-5 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ ಪ್ರಸಾರ ಆಯ್ತು. ವಾಸ್ತವತೆಗೆ ಕನ್ನಡಿ ಹಿಡಿದ ಕಥೆ ಅಮ್ಮನಾಗುವುದೆಂದ್ರೆ ಅಂತ. ಇಂತಹ ಕಥೆಗಳು ಇನ್ನಷ್ಟು ಬರಲಿ ಅಂತ ಕೇಳ್ತಾರೆ. ಆಮೇಲೆ ಜನಪದ ಗೀತೆಗಳ ಪ್ರಸಾರ ವಿವಿಧ ಭಾರತಿಯಲ್ಲಿ ಇಲ್ಲ, ದಯವಿಟ್ಟು ಜನಪದ ಗೀತೆಗಳನ್ನು ಕೂಡ ಪ್ರಸಾರ ಮಾಡಿ ಅಂತಾರೆ.
0: ನೋಡಿ, ಇವ್ರು ಹೇಳಿದಾಗೆ ನಾವು ಪ್ರಸಾರ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತೀವಿ. ಆದರೂ ಕೂಡ ಇವ್ರಿಗೊಂದು ವಿಷಯ ಹೇಳೋದಾದರೆ, ಬೆಂಗಳೂರು ಮುಖ್ಯವಾಹಿನಿಯಲ್ಲಿ ಸಾಯಂಕಾಲ 6:50 ಕೃಷಿರಂಗ ಏನು ಪ್ರಸಾರ ಆಗುತ್ತೆ, ಕೃಷಿರಂಗದಲ್ಲಿ ನಾವು ಜಾನಪದ ಗೀತೆಗಳನ್ನು ಪ್ರಸಾರ ಮಾಡ್ತೀವಿ. ಕೃಷಿರಂಗ ಮುಗಿದ ತಕ್ಷಣ ನಾವು ಜಾನಪದ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಆದಷ್ಟು ಕೂಡ ಅಲ್ಲಿ ಜನಪದ ಗೀತೆಗಳಿಗೆ ನಾವು ವಿಶೇಷವಾದಂಥ ಒಂದು ಸಮಯವನ್ನು ನಿಗದಿ ಮಾಡಿದ್ದೀವಿ. ಆದರೂ ಸಹ ನಮ್ಮಲ್ಲಿ ಕೂಡ ಜನಪದ ಗೀತೆಗಳನ್ನು ಮುಂದಿನ ದಿನಗಳಲ್ಲಿ ಪ್ರಸಾರ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಳೋಣ. ಏನಂತೀರ ನೀವು?
1: ಖಂಡಿತ, ಸ್ವಲ್ಪ ಇವ್ರು ಹೇಳ್ದಂಗೆ ನಮ್ಮಲ್ಲಿ ಹೆಚ್ಚು ಜನಪದ ಗೀತೆಗಳು ಹೋಗ್ತಾ ಇಲ್ಲ. ಬುಧವಾರ ಮಾತ್ರ ಮಿಕ್ಸ್ ಮೆಲೋಡೀಸ್ ನಲ್ಲಿ ಎಲ್ಲ ಒಂದೋ ಎರಡೋ ಹೋಗಬಹುದು. ಹಾಗಾಗಿ ಮುಂದಿನ ದಿನದಲ್ಲಿ ನಾವು ಇದ್ರ ಕಡೆ ಗಮನ ಹರಿಸೋಣ,
0: ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಸಾರ ಮಾಡೋದಕ್ಕೆ ನಾವು ಅನುವು ಮಾಡ್ಕೊಳ್ಳೋಣ.
1: ಲಕ್ಷ್ಮಿ ಅಂತ ಕೋಲಾರದಿಂದ ಒಂದು ಮೇಲ್ ಕಳಿಸಿದ್ದಾರೆ. ನಮಸ್ಕಾರ, ವಿವಿಧ ಭಾರತಿ ಸ್ಪಂದನ ಕಾರ್ಯಕ್ರಮಕ್ಕೆ ನಾನು ಮೊದಲನೇ ಪತ್ರ ಬರೀತಾ ಇದ್ದೀನಿ.
0: ತುಂಬಾ ಸಂತೋಷ, ನೀವು ಮೊದಲನೇ ಪತ್ರ ನಮ್ಮ ಸ್ಪಂದನಕ್ಕೆ ಬರೆದಿದ್ದೀರಾ. ನಿಮ್ಗೆ ನಮ್ಮ ನಿಲಯದ ಪರವಾಗಿ ಸ್ವಾಗತ. ಮುಂದಿನ ದಿನಗಳಲ್ಲಿ ಹೀಗೆ ಬರೀತಾ ಇರಿ.
1: ಹೌದು, ಅವ್ರು ಹೇಳ್ತಾರೆ ನಾನು ಬೆಂಗಳೂರಿನಲ್ಲಿ ಇರೋದು, ನನ್ನ ಫ್ರೆಂಡು ಬೇರೆ ಊರಿನಲ್ಲಿ ಇದ್ದಾರೆ, ಆದ್ರೆ ವಿವಿಧ ಭಾರತಿ

0: ಿಂದಾಗಿ ನಾವಿಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ.
1: ಹೇಗೆ ಭಾರತಿ ಅವರಿಬ್ಬರ ಮಧ್ಯೆ ಸಂಪರ್ಕ ಕೊಂಡಿಯಾಗಿ ಏರ್ಪಟ್ಟಿದೆ.
0: ಅವರು ಅಂದ್ರೆ ಇವ್ರ ಫ್ರೆಂಡು ರೇಡಿಯೋ ಕೇಳ್ಕೊಂಡು ಮೆಸೇಜ್ ಕಳಿಸ್ತಾರೆ. ಅವ್ರ ಮೆಸೇಜ್ ಅಂದ್ರೆ ಅವ್ರ ಹೆಸರು ಅವ್ರ ಮೆಸೇಜ್ ಅನ್ನೆಲ್ಲ ನಾನು ರೇಡಿಯೋದಲ್ಲಿ ಕೇಳುವಾಗ ನನಗೆ ಖುಷಿ ಆಗುತ್ತೆ. ಅವರೇ ನನಗೆ ರೇಡಿಯೋ ಕೇಳುವಂತ ಹುಚ್ಚನ್ನ ಹತ್ಸಿದ್ದು. ನಾವು ಒಂದೊಂದ್ಸಲ ಇದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ತುಂಬಾ ತಮಾಷೆಯಾಗಿ ಮಾತಾಡ್ತಾ ಇರ್ತೇವೆ. ನನ್ನ ಗೆಳತಿಯನ್ನ ಯಾವಾಗ್ಲೂ ನನ್ನ ಜೊತೆ ಇರೋ ಹಾಗೆ ಮಾಡಿದ ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಲಕ್ಷ್ಮಿ ಹೇಳ್ತಾ ಇದ್ದಾರೆ.
1: ನೋಡಿ, ಇವರ ಒಂದು ಸಂದೇಶಕ್ಕೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸೋಣ ನಮ್ಮ ವಿವಿಧ ಭಾರತಿಯ ಪರವಾಗಿ. ಇವರು ಹೊಸದಾಗಿ ನಮಗೆ ಸೇರ್ಪಡೆಯಾಗಿ ಹೊಸದಾಗಿ ನಮಗೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಇದೇ ರೀತಿ ನಮ್ಮ ಹೊಸ ಹೊಸ ಕೇಳುಗರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದರೆ ಇನ್ನೂ ನಮಗೆ ಕಾರ್ಯಕ್ರಮ ಉತ್ತಮವಾಗಿ ಮಾಡೋದಕ್ಕೆ ಒಂಥರ ಅನುಕೂಲ ಆಗುತ್ತೆ.
0: ಬಟ್ ಲಕ್ಷ್ಮಿ ಅವರು ಅವ್ರ ಫ್ರೆಂಡ್ ಹೆಸರು ಅವ್ರ ಊರನ್ನು ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತಲ್ವಾ?
1: ಅದಕ್ಕೆ ಈ ಸಂದರ್ಭದಲ್ಲಿ ಹೇಳೋಣ, ಪ್ರತಿಯೊಬ್ಬರು ತಾವು ಕಳಿಸುವಂತಹ ಒಂದು ಸಂದೇಶದ ಜೊತೆಗೆ ತಮ್ಮ ಹೆಸರು ಮತ್ತು ವಿಳಾಸವನ್ನು ಸ್ಪಷ್ಟವಾಗಿ ನಮ್ಗೆ ತಿಳಿಸಿದ್ರೆ ನಾವು ಕಾರ್ಯಕ್ರಮದಲ್ಲಿ ಅವರ ಒಂದು ಹೆಸರು ಮತ್ತು ಊರನ್ನ ತಿಳಿಸೋದಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ನಮಗೂ ಚೆನ್ನಾಗಿ ಗೊತ್ತಾಗುತ್ತೆ ರಾಜ್ಯದ ಯಾವ ಯಾವ ಭಾಗಗಳಿಂದ ಇವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ, ಯಾವ ಯಾವ ಭಾಗದಲ್ಲಿ ನಮ್ಮ ವಿವಿಧ ಭಾರತಿ ಕೇಳುಗರು ಇದ್ದಾರೆ ಅನ್ನೋದು ಕೂಡ ನಮಗೆ ಒಂದು ನಿಖರತೆ ಸಿಗುತ್ತೆ.
0: ಕರೆಕ್ಟ್. ಸೊ ಅವ್ರಿಗೆ ಒಂದ್ ವೇಳೆ ನಾವು ಹೆಸರನ್ನ ಆನ್ ಏರ್ ಹೇಳೋದ್ ಬೇಡ ಅಂದ್ರೆ ಕೊನೆ ಪಕ್ಷ ನಮ್ಗೆ ಅವ್ರು ಬರೀಲಿ, ನಮ್ಮ ಹೆಸರು ಹೇಳಬೇಡಿ ಅಂತ ಹೇಳಿದ್ರೆ ಪರವಾಗಿಲ್ಲ, ನಾವು ಅವ್ರ ಹೆಸರನ್ನ ಹಾಗೆ ಇಟ್ಕೊಂಡಿರ್ತೀವಿ. ಹಾಗಾಗಿ ನೀವು ಧೈರ್ಯವಾಗಿ ನಮ್ ಜೊತೆ ಎಲ್ಲ ವಿಷಯಗಳನ್ನು ಕೂಡ ಹಂಚ್ಕೊಳ್ಬಹುದು. ಇನ್ನು ನಮ್ಗೆ ಪತ್ರ ಬರೆದಿದ್ದಾರೆ ಅಂದ್ರೆ ಮೇಲ್ ಕಳಿಸಿದ್ದಾರೆ, ಯಾರು ಗೊತ್ತಾ, ಆದಿನಾರಾಯಣ ರೆಡ್ಡಿ ಅಂತ ಬಿಡದಿಯಿಂದ, ಚಿಕ್ಕಪ್ಪ ಶಾರದ ರಾಮೇಶ್ವರ. ಇವ್ರೇನ್ ಹೇಳ್ತಾ ಇದ್ರೆ ಅಂದ್ರೆ, ನೋಡಿ ನಾವು ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀವಿ, ಅವಾಗ ನೀವು ನಮ್ಮ ಹತ್ರ ಈ ಹಾಡಿಲ್ಲ ಆ ಹಾಡಿಲ್ಲ ಇಲ್ಲ ಇಲ್ಲ ಇಲ್ಲ ಅಂತ ತುಂಬಾ ಹಾಡುಗಳನ್ನ ಹೇಳ್ತೀರಿ. ಆದ್ರೆ ನಾವು ಬೇರೆ ಬೇರೆ ಸ್ಟೇಷನ್ ಅಲ್ಲಿ ಕೇಳಿದ್ರೆ ಇಂತಹ ಬಹಳಷ್ಟು ಹಾಡುಗಳು ಇದೆ. ಆಕಾಶವಾಣಿ ಅಂದ್ರೆ ಎಲ್ಲ ಒಂದೇ ಅಲ್ವಾ, ನೀವ್ ಯಾಕೆ ಅಲ್ಲಿಂದ ತರಿಸ್ಕೊಳ್ಳಲ್ಲ, ಇದ್ರ ಬಗ್ಗೆ ನಾವು ಬಹಳಷ್ಟು ಸಲ ನಿಮ್ ಗಮನಕ್ಕೆ ತಂದಿದ್ದೀವಿ, ದಯವಿಟ್ಟು ಬೇರೆ ಬೇರೆ ಹಾಡುಗಳನ್ನ ತರಿಸ್ಕೊಳ್ಳಿ ಅಂತಾರೆ.
1: ನೋಡಿ, ಇವ್ರಿಗೆ ಒಂದು ವಿಷಯವನ್ನು ಕೇಳಬೇಕು, ದಯವಿಟ್ಟು ನೀವು ಗಮನಿಸಿದಂತಹ ಹಾಡು ಯಾವ ಹಾಡು ನಮ್ಮಲ್ಲಿ ಇಲ್ಲ ಅಂತ ನೀವು ಗಮನಿಸಿದಿರಿ, ಖಂಡಿತ ಅದನ್ನೆಲ್ಲ ಪಟ್ಟಿ ಮಾಡಿ ನಮಗೆ ಸಂದೇಶದ ಮುಖಾಂತರ, ಇಮೇಲ್ ಮುಖಾಂತರ ಅಥವಾ ಪತ್ರದ ಮುಖಾಂತರ ನಮಗೆ ತಲುಪಿಸಿ, ನಾವು ಆ ಪಟ್ಟಿಯನ್ನು ಸಂಬಂಧಪಟ್ಟ ಏನು ನಮ್ಮ ಧ್ವನಿ ಭಂಡಾರಕ್ಕೆ ಕಳಿಸಿ ಅಲ್ಲಿ ನಾವೆಲ್ಲ ಹಾಡುಗಳನ್ನು ತರಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಈಗಾಗಲೇ ಸುಮಾರು ನಮ್ಮ ಕೇಳುಗರು ಇದೇ ರೀತಿಯ ಒಂದು ಪತ್ರದ ಮುಖಾಂತರ
0: ಹೇಳಿದ್ರು,
1: ಪಟ್ಟಿಯನ್ನು ಕಳಿಸಿದರೆ ಆ ಎಲ್ಲ ಹಾಡುಗಳನ್ನು ನಾವು ತರಿಸ್ಕೊಂಡು ಪ್ರಸಾರ ಮಾಡ್ತಾ ಇದ್ದೀವಿ. ಯಾವ್ಯಾವ ಹಾಡುಗಳು ಇಲ್ಲ ಅಂತ ಇವ್ರ ಗಮನಕ್ಕೆ ಬಂದಿದೆ ಅವುಗಳನ್ನೆಲ್ಲ ಒಂದು ಪಟ್ಟಿ ಮಾಡಿ ನಮ್ಗೆ ಕೊಡ್ಲಿ ಅಂತ ಹೇಳಿ ಇವ್ರು ತಿಳಿಸೋಣ.
0: ಎಸ್, ಆದಿನಾರಾಯಣ ರೆಡ್ಡಿ, ಚಿಕ್ಕಪ್ಪ ಶಾರದಾ ರಾಮೇಶ್ವರ. ನಿಮ್ಗೆ ಯಾವ ಹಾಡು ಕೇಳಿದಾಗ ನಿಮ್ಗೆ ಯಾವ ಹಾಡು ಇಲ್ಲ ಅಂತ ಅನ್ಸಿದೆ, ಆ ಹಾಡುಗಳ ಪಟ್ಟಿಯನ್ನ ನೀವು ನಮಗೆ ಕಳಿಸ್ಕೊಟ್ರೆ ಆ ಹಾಡುಗಳನ್ನ ನಾವು ತರಿಸಿ ಪ್ರಸಾರ ಮಾಡುವಂತ ಪ್ರಯತ್ನವನ್ನ ನಾವು ಮಾಡ್ತೇವೆ.
1: ಖಂಡಿತ.

0: ಅಸಂಖ್ಯಾತ ಜನ ವಿವಿಧ ಭಾರತಿಯನ್ನ ಕೇಳ್ತಾ ಇದ್ದಾರೆ. ಇಲ್ಲಿ ಮಾತ್ರ ಅಲ್ಲ, ಬೇರೆ ದೇಶಗಳಲ್ಲೂ ಕೂಡ ವಿವಿಧ ಭಾರತಿಯನ್ನ ಕೇಳಿ ಆನಂದಿಸುವಂತಹ ಜನ ಇದ್ದಾರೆ. ಸಾಧ್ಯ ಆದ್ರೆ ಒಂದು ಪ್ರತಿಕ್ರಿಯೆಯನ್ನ ನಮಗೆ ಈ ಸ್ಪಂದನ ವಿಭಾಗಕ್ಕೆ ಕಳಿಸಿ. ನಿಮ್ಮಲ್ಲಿ ಕೂಡ ಒಂದು ಅಮೂಲ್ಯವಾದ ಒಂದು ಸಲಹೆ ಸೂಚನೆಗಳಿರಬಹುದು, ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಹೇಳಬೇಕು ಅಂತ ಇರಬಹುದು, ಒಂದು ಪ್ರಯತ್ನವನ್ನ ಮಾಡಿ ಅಂತ ನಾವು ಅವರಲ್ಲಿ ಮನವಿ ಮಾಡ್ಕೊಳ್ಳೋಣ.
1: ಈಗ ಪ್ರತಿಯೊಬ್ಬರಿಗೂ ಒಂದೊಂದು ವಿಷಯ ಗೊತ್ತಿರುತ್ತೆ. ನೀವು ಸ್ಪಂದನಾ ಕಾರ್ಯಕ್ರಮಕ್ಕೆ ಪತ್ರದ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಏನು ನೀವು ಸಂದೇಶಗಳನ್ನು ಅಥವಾ ಪತ್ರಗಳನ್ನು ಬರೆದು ನಮ್ಗೆ ಕಳಿಸ್ತೀರಾ, ಜೊತೆಗೆ ಸಣ್ಣ ಸಣ್ಣ ಒಂದು ವಿಷಯಗಳನ್ನು ಕೂಡ ತಿಳಿಸಿ, ಆ ವಿಷಯಗಳನ್ನು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಂಡು ಇನ್ನೂ ಉತ್ತಮ ರೀತಿಯಲ್ಲಿ ಸ್ಪಂದನ ಕಾರ್ಯಕ್ರಮವನ್ನು ರೂಪಿಸೋಣ.
0: ಅಂದ್ರೆ ಅದು ಪರಿಸರಕ್ಕೆ ಸಂಬಂಧಪಟ್ಟಂತಹ ವಿಷಯ ಇರಬಹುದು, ಸ್ವಚ್ಛತೆ ಇರಬಹುದು, ಶಿಕ್ಷಣ ಇರಬಹುದು, ಏನೋ ಒಂದು ಈ ತರದೊಂದು ವಿಷಯವನ್ನ ನಾನು ಹೇಳಿದ್ರೆ ಅದು ರೇಡಿಯೋದಲ್ಲಿ ನಾಲ್ಕಾರು ಜನಕ್ಕೆ ತಲುಪಲಿ ಅನ್ನುವಂತ ಒಂದು ಉದ್ದೇಶದಿಂದ ನಿಮ್ಗೇನಾದ್ರೂ ವಿಚಾರಗಳು ಗೊತ್ತಾದ್ರೆ ಅದನ್ನು ಕೂಡ ನೀವು ನಮ್ಮ ಜೊತೆಗೆ ಹಂಚಿಕೊಳ್ಬಹುದು. ಯಾಕಂದ್ರೆ ಇದು ಸ್ಪಂದನ, ನಮ್ಮ ನಿಮ್ಮ ಸ್ಪಂದನ, ಸ್ಪಂದನೆ ಪ್ರತಿ ಸ್ಪಂದನೆಯಲ್ಲಿ ಆಗ್ತಾ ಇರುವಂತಹ ಕಾರ್ಯಕ್ರಮ ಇದು. ಹಾಗಾಗಿ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ನಾವು ನಮ್ಮ ಈ ದಿನದ ಸ್ಪಂದನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣವಾ?
1: ಖಂಡಿತ ಮಾಡೋಣ.
0: ಎಲ್ಲರಿಗೂ
1: ನಮಸ್ಕಾರಗಳು.

0: ಇದುವರೆಗೂ ಸ್ಪಂದನ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಸ್ತುತಿ ಕೆವಿ ಕೃಷ್ಣಪ್ಪ, ಚಂದು. ಸಮಯ ಆಗಿದೆ 2:30. ಕೇಳಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟ, 18 June ಮತದಾನ. 13,52,987 ಕೋಟಿ ರೂಪಾಯಿ ವಾರ್ಷಿಕ ಸಾಲ ಯೋಜನೆ ಬಿಡುಗಡೆ ಮಾಡಲು ಬ್ಯಾಂಕರ್ಗಳ ಸಭೆ ನಿರ್ಧಾರ. ನವದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ನವದೆಹಲಿಯಲ್ಲಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51ನೇ ಸಭೆ, ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ. ನದಿಗೆ ಸಂಸ್ಕರಿಸದ ತ್ಯಾಜ್ಯ ಹರಿಸಿದರೆ ಕ್ರಿಮಿನಲ್ ಮೊಕದ್ದಮೆ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ರಾಜ್ಯಸಭಾ ಚುನಾವಣೆಯ ದಿನಾಂಕ ಘೋಷಣೆ ಬೆನ್ನಲ್ಲೇ ವಿಧಾನ ಪರಿಷತ್ ಚುನಾವಣೆಗೆ ದಿನಾಂಕ ಪ್ರಕಟಗೊಂಡಿದೆ. 26 ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ 18 ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ನ 3, ಬಿಜೆಪಿಯ 3, ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. 1 ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು, ನಾಮಪತ್ರ ಸಲ್ಲಿಕೆಗೆ 8 ಕೊನೆಯ ದಿನವಾಗಿದೆ. 9 ನಾಮಪತ್ರ ಪರಿಶೀಲನೆ ನಡೆಯಲಿದ್ದು, ನಾಮಪತ್ರ ಹಿಂಪಡೆಯಲು 11 ಕೊನೆಯ ದಿನವಾಗಿದೆ. ಮತದಾನ 18 ನಡೆಯಲಿದ್ದು, ಅಂದೇ ಫಲಿತಾಂಶ ಪ್ರಕಟಗೊಳ್ಳಲಿದೆ.

0: ಬಿಕೆ ಹರಿಪ್ರಸಾದ್, ನಸೀರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯಕ್, ಎನ್ ನಾಗರಾಜು, ಸುನಿಲ್ ವಲ್ಯಾಪುರೆ ಮತ್ತು ಗೋವಿಂದರಾಜು ಅವರ ಅಧಿಕಾರಾವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ವಿಧಾನಸೌಧದಲ್ಲಿಂದು 175ನೇ ರಾಜ್ಯಮಟ್ಟದ ಬ್ಯಾಂಕರ್ಗಳ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಒಟ್ಟು 13,52,987 ಕೋಟಿ ರೂಪಾಯಿ ಮೊತ್ತದ ರಾಜ್ಯ ವಾರ್ಷಿಕ ಸಾಲ ಯೋಜನೆಯನ್ನು ಬಿಡುಗಡೆ ಮಾಡಲು ನಿರ್ಧರಿಸಲಾಯಿತು. ಆದ್ಯತಾ ವಲಯಕ್ಕೆ 503,264 ಕೋಟಿ ರೂಪಾಯಿ, ಕೃಷಿ ವಲಯಕ್ಕೆ 250,548 ಕೋಟಿ ರೂಪಾಯಿ, ಎಂಎಸ್ಎಂಇ ವಲಯಕ್ಕೆ 227,208 ಕೋಟಿ ರೂಪಾಯಿ, ಶಿಕ್ಷಣಕ್ಕೆ 2,528 ಕೋಟಿ ರೂಪಾಯಿ, ಆದ್ಯತಾ ವಸತಿ ಯೋಜನೆಗೆ 9,465 ಕೋಟಿ ರೂಪಾಯಿ ಹಂಚಿಕೆ ಮಾಡಲು ನಿರ್ಧರಿಸಲಾಗಿದೆ. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಎಲ್ಲಾ ಬ್ಯಾಂಕರ್ಗಳಿಗೆ ತಕ್ಷಣವೇ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬ ಬಿಸಿ ಸಖಿಯನ್ನು ಹಾಗೂ ದೀರ್ಘಾವಧಿಯಲ್ಲಿ ಪ್ರತಿ ಗ್ರಾಮಕ್ಕೆ ಒಬ್ಬ ಬಿಸಿ ಸಖಿ ಖಚಿತಪಡಿಸುವಂತೆ ತಿಳಿಸಿದ್ದಾರೆ. ಮನೆ ಇಲ್ಲದವರಿಗೆ ಆಶ್ರಯ ಒದಗಿಸಲು ಗೃಹ ಸಾಲಗಳನ್ನು ಆದ್ಯತೆಯ ಮೇರೆಗೆ ಮಂಜೂರು ಮಾಡುವಂತೆ ಸೂಚಿಸಿದ್ದಾರೆ. ನವದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಐಸಿಸಿ ಕಚೇರಿಯ ಇಂದಿರಾ ಭವನದಲ್ಲಿಂದು ಮಹತ್ವದ ಚರ್ಚೆ ನಡೆಸಿದ್ದಾರೆ. ಇದಕ್ಕೂ ಮೊದಲು ಮುಖ್ಯಮಂತ್ರಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಎಂದು ಮುಖ್ಯಮಂತ್ರಿ ಕಚೇರಿ ತಿಳಿಸಿದೆ. ಹೈಕಮಾಂಡ್ ಜೊತೆಗಿನ ಇಂದಿನ ಸಭೆಯಲ್ಲಿ ಪ್ರಮುಖವಾಗಿ ರಾಜ್ಯಸಭಾ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ ಹಾಗೂ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತಂತೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಚುನಾವಣೆ ಹಾಗೂ ಸಂಪುಟ ಪುನರ್ರಚನೆ ಬೇಡಿಕೆ, ಪಕ್ಷ ಬಲವರ್ಧನೆ ಕುರಿತಂತೆ ಇಂದು ಹೈಕಮಾಂಡ್ ಜೊತೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂವಿ ಪಾಟೀಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಯಕತ್ವ ಬದಲಾವಣೆಯ ಸಾಧ್ಯತೆಯನ್ನು ತಳ್ಳಿಹಾಕಿದ್ದಾರೆ. ಪ್ರಮುಖವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜಕೀಯ ಹೋರಾಟ ನಡೆಸುವ ಸಿದ್ಧತೆ ಹಾಗೂ ಇತರೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51ನೇ ಸಭೆ ನವದೆಹಲಿಯಲ್ಲಿ ಇಂದು ನಡೆಯಲಿದೆ. ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷ ಎಸ್ಕೆ ಹಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆಯುವ ಸಭೆಯಲ್ಲಿ ಪ್ರಮುಖವಾಗಿ ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ ನಡೆಯಲಿದೆ. ಸಭೆಯಲ್ಲಿ ತಮಿಳುನಾಡು, ಕೇರಳಂ, ಕರ್ನಾಟಕ, ಪುದುಚೇರಿ ರಾಜ್ಯಗಳ ನಡುವೆ ಕಾವೇರಿ ನದಿ ನೀರು ಹಂಚಿಕೆ ಕುರಿತಂತೆ ಚರ್ಚೆ ನಡೆಯಲಿದೆ. ಕುರುವೈ ಕೃಷಿ ಋತುವಿಗೆ ಮುಂಚಿತವಾಗಿ ತಮಿಳುನಾಡಿನ ರೈತರು ನೀರಿನ ಲಭ್ಯತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವುದರಿಂದ ಈ ಸಭೆ ಮಹತ್ವದ್ದಾಗಿದೆ. ಭತ್ತದ ಕೃಷಿ ಋತುವಿಗೆ ತಮಿಳುನಾಡು ಸಾಂಪ್ರದಾಯಿಕವಾಗಿ ನೀರು ಬಿಡುಗಡೆ ಮಾಡುವಂತೆ ಒತ್ತಾಯಿಸುವುದರಿಂದ ಈ ಸಭೆ ಮಹತ್ವ ಪಡೆದುಕೊಂಡಿದೆ. ಸುಪ್ರೀಂಕೋರ್ಟ್ ನಿರ್ದೇಶನದ ಅನುಸಾರ ಕೇಂದ್ರ ಸರ್ಕಾರ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಮತ್ತು ನೀರು ನಿಯಂತ್ರಣ ಸಮಿತಿಯನ್ನು ರಚಿಸಿದೆ. ಮುಂಬರುವ ರಾಜ್ಯಸಭಾ ಚುನಾವಣೆಯ ಬಗ್ಗೆ ವರಿಷ್ಠರೊಂದಿಗೆ ಚರ್ಚಿಸಲು ಮುಖ್ಯಮಂತ್ರಿಗಳು ಹಾಗೂ ನಾಯಕರು ದೆಹಲಿಗೆ ತೆರಳಿದ್ದಾರೆ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಸ್ಕರಿಸದೆ ನದಿಗೆ ತ್ಯಾಜ್ಯ ಹರಿಸಿದರೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಮಾನವ ವನ್ಯಜೀವಿ ಸಂಘರ್ಷ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ ಅವರು, ವನ್ಯಜೀವಿಗಳ ಸಂಚಾರದ ಬಗ್ಗೆ ನಿಗಾ ಇಡಲು ಡ್ರೋನ್ ಸೇರಿದಂತೆ ಅತ್ಯಾಧುನಿಕ ಉಪಕರಣಗಳನ್ನು ಬಳಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಓಕಳೀಪುರಂ ಅಷ್ಟಪಥ ಕಾರಿಡಾರ್ನ ಚೆನ್ನೈ ರೈಲ್ವೆ ಕೆಳಭಾಗದಲ್ಲಿ ಬಾಕಿ ಇರುವ ಕಾಮಗಾರಿಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ಕೇಂದ್ರ ನಗರಪಾಲಿಕೆ ಹಾಗೂ ಪಶ್ಚಿಮ ನಗರಪಾಲಿಕೆ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು ಈ ಸೂಚನೆ ನೀಡಿದ್ದಾರೆ. ಪಾದಾಚಾರಿ ಮಾರ್ಗದ ಕಾಮಗಾರಿಗಳನ್ನು ಕೂಡಲೇ ಆರಂಭಿಸಿ ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಶಿವಾನಂದ ವೃತ್ತದ ಸಮೀಪದ ಮಾಧವನಗರ ರೈಲ್ವೆ ಕೆಳಸೇತುವೆ ಬಳಿ ಪರಿಶೀಲನೆ ನಡೆಸಿದ ವೇಳೆ ಮಳೆ ನೀರು ಹರಿವಿಗಾಗಿ ಅಳವಡಿಸಲಾಗಿರುವ ಗ್ರೇಟಿಂಗ್ಗಳನ್ನು ಸದಾ ಸ್ವಚ್ಛವಾಗಿರುವಂತೆ ತಿಳಿಸಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದ ಸೂಚನೆಯಂತೆ ಶಿವಮೊಗ್ಗ ಜಿಲ್ಲೆಯ ಆಯ್ದ ಗ್ರಾಮಗಳಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪಿಎಂ ಜನಮನ್ ಹಾಗೂ ಡಿಎ ಜೆಜಿಯುಎ ಯೋಜನೆಗಳಡಿಯಲ್ಲಿ ಜನಭಾಗಿದಾರಿ, ಎಲ್ಲರಿಗಿಂತ ದೂರ, ಎಲ್ಲರಿಗಿಂತ ಮೊದಲು ಮಾಹಿತಿ, ಶಿಕ್ಷಣ ಮತ್ತು ಸಂವಹನ ಅಭಿಯಾನ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಎಂದು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎನ್ ಹೇಮಂತ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯ ವಿರುಪಿನಕೊಪ್ಪ ಹಾಗೂ ಸದಾಶಿವಪುರ ಗ್ರಾಮಗಳಲ್ಲಿ ಈ ಅಭಿಯಾನವನ್ನು ಸಕ್ರಿಯವಾಗಿ ನಡೆಸಲಾಗಿತ್ತು. ಅಭಿಯಾನದ ಅಂಗವಾಗಿ ಬುಡಕಟ್ಟು ಸಮುದಾಯದ ಜನರಿಗಾಗಿ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಕೇಂದ್ರ ವಿದೇಶಾಂಗ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಾಂಸ್ಕೃತಿಕ ರಾಜತಾಂತ್ರಿಕ ಸಂಸ್ಥೆಯಾದ ICCR ಹಾಗೂ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಡುವೆ ನವದೆಹಲಿಯಲ್ಲಿ ಐತಿಹಾಸಿಕ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ಮತ್ತು ICCR ನಡುವಿನ ಪಾಲುದಾರಿಕೆಯನ್ನು ಹೆಚ್ಚು ಅರ್ಥಪೂರ್ಣವಾಗಿಸುವ, ಸಕ್ರಿಯವಾಗಿ ಭಾಗವಹಿಸಲು ಹೆಚ್ಚಿನ ಪ್ರಯೋಜನಗಳನ್ನು ಪರಿಚಯಿಸುವುದು ಈ ಒಪ್ಪಂದದ ಉದ್ದೇಶವಾಗಿದೆ. ವಿದೇಶಗಳಲ್ಲಿ ಸಾಂಸ್ಕೃತಿಕ ರಾಜತಾಂತ್ರಿಕ ಆದೇಶಗಳನ್ನು ಪೂರೈಸುವಲ್ಲಿ ಹಾಗೂ ICCR ಅನ್ನು ಬಲಪಡಿಸಲು ಇದು ಸಹಾಯಕವಾಗಲಿದೆ. ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷದ ರಾಜಕೀಯ ಗಿಮಿಕ್ ಮಾತ್ರವೇ ಹೊರತು ಬಡವರ ಬದುಕಿನ ಬಗ್ಗೆ ಇರುವ ನಿಜವಾದ ಕಾಳಜಿಯಲ್ಲ ಎಂದು ಮತ್ತೊಮ್ಮೆ ಜಗಜ್ಜಾಹಿರಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಸರ್ಕಾರ ಈಗ ಏಕಾಏಕಿ ಫಲಾನುಭವಿಗಳ ಮರು ಪರಿಶೀಲನೆ, ಮರು ನೋಂದಣಿ, ವಿಶೇಷ ಅಭಿಯಾನ ಎಂಬ ಹೊಸ ನಾಟಕ ಆರಂಭಿಸಿದೆ ಎಂದು ದೂರಿದ್ದಾರೆ. ಜಿಬಿಎ ಸ್ಥಳೀಯ ಸಂಸ್ಥೆ ಚುನಾವಣೆ ನಂತರವೂ ಈ ಗ್ಯಾರಂಟಿ ಯೋಜನೆಗಳು ಇರಲಿದೆಯೇ ಎಂದು ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿಂದು ಕನ್ನಡದ ಅತಿ ಪ್ರಾಚೀನ ಹಲ್ಮಿಡಿ ಶಾಸನದ ಪ್ರತಿಕೃತಿಗೆ 5 ನದಿಗಳ ಜಲ ಹಾಗೂ ಕ್ಷೀರಾಭಿಷೇಕ ನಡೆಸಲಾಯಿತು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಕನ್ನಡಪರ ಹೋರಾಟಗಾರರಾದ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು, ಅಶೋಕ ಚಂದರಗಿ ಮೊದಲಾದ ಮುಖಂಡರು ಪಾಲ್ಗೊಂಡಿದ್ದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ವಾಟಾಳ್ ನಾಗರಾಜ್, ಗಡಿ ವಿಷಯದ ಮಹಾಜನ್ ವರದಿ ಅಂತಿಮ ಹಾಗೂ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವೆಂದು ಬೆಳಗಾವಿ ಮಹಾನಗರ ಪಾಲಿಕೆ ನಿರ್ಣಯ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಜೂನ್ 4 ನಿರ್ಣಯ ಅಂಗೀಕಾರವಾಗದಿದ್ದರೆ ಬೆಂಗಳೂರಿನಲ್ಲಿ ಕನ್ನಡಪರ ಸಂಘಟನೆಗಳಿಂದ ಕ್ರಾಂತಿಕಾರಕ ಹೋರಾಟ ನಡೆಸುವ ಮತ್ತು ಕರ್ನಾಟಕ ಬಂದ್ ಮಾಡುವ ನಿರ್ಣಯ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಬಳಿಕ ನಿರ್ಣಯ ಅಂಗೀಕಾರಕ್ಕೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟ, ಜೂನ್ 18 ಮತದಾನ. 13,52,987 ಕೋಟಿ ರೂಪಾಯಿ ವಾರ್ಷಿಕ ಸಾಲ ಯೋಜನೆ ಬಿಡುಗಡೆ ಮಾಡಲು ಬ್ಯಾಂಕರ್ಗಳ ಸಭೆ ನಿರ್ಧಾರ. ನವದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ನವದೆಹಲಿಯಲ್ಲಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51 ಸಭೆ, ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ. ನದಿಗೆ ಸಂಸ್ಕರಿಸದ ತ್ಯಾಜ್ಯ ಹರಿಸಿದರೆ ಕ್ರಿಮಿನಲ್ ಮೊಕದ್ದಮೆ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
4: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
5: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲಾ.
6: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
7: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
8: ನುಡಿದಂತೆ ನಡೆದ 3 ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
9: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 2:45. ಈಗ ಚಿತ್ರತಾನ ಕಾರ್ಯಕ್ರಮ, ಒಂದೇ ಚಿತ್ರದ ಹಾಡುಗಳನ್ನು ಕೇಳುವಂತಹ ಸಮಯ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಚಿತ್ರ ಕಲ್ಲರಳಿ ಹೂವಾಗಿ. ಈ ಕಲ್ಲರಳಿ ಹೂವಾಗಿ ಚಿತ್ರವನ್ನು 2006 TS ನಾಗಾಭರಣ ಅವರು ನಿರ್ದೇಶನದಲ್ಲಿ ಮೂಡಿಬಂತು. ಈ ಚಿತ್ರದಲ್ಲಿ ವಿಜಯ್ ರಾಘವೇಂದ್ರ, ಉಮಾಶಂಕರಿ, ಅನಂತ್ ನಾಗ್, ಭಾರತಿ ಅವರು, ಅಂಬರೀಶ್, ಅವಿನಾಶ್ ಅವರು ನಟಿಸಿದ್ದಾರೆ. ಇನ್ನು ಈ ಒಂದು ಚಿತ್ರವು ಬಿಎಲ್ ವೇಣು ಅವರ ಕಲ್ಲರಳಿ ಹೂವಾಗಿ ಕಾದಂಬರಿಯನ್ನು ಆಧರಿಸಿದ್ದಾಗಿದೆ. ಈ ಚಿತ್ರದ ಎಲ್ಲಾ ಗೀತೆಗಳಿಗೆ ಹಂಸಲೇಖ ಅವರು ಸಂಗೀತ ನಿರ್ದೇಶನ ಮಾಡಿದ್ದು ಹೇಮಂತ್ ಕುಮಾರ್, ಕುನಾಲ್ ಗಾಂಜಾವಾಲ, ಚಿತ್ರ ಶಂಕರ್ ಮಹದೇವನ್, ನಂದಿತಾ, ರಾಜೇಶ್ ಕೃಷ್ಣನ್, ಜಯತೀರ್ಥ ಅವರು ಧ್ವನಿಯಾಗಿದ್ದಾರೆ. ಇದೀಗ ಕೇಳೋಣ ಕಲ್ಲರಳಿ ಹೂವಾಗಿ ಚಿತ್ರದ ಗೀತೆಗಳನ್ನು.

ಸಮಯವಾಗಿದೆ 2:59:30. ಇದುವರೆಗೂ ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಹಾಡುಗಳನ್ನು ಕೇಳಿದಿರಿ. 3 ಗಂಟೆಯಿಂದ 4 ಗಂಟೆಯವರೆಗೆ ಹಿಂದಿ ಕಾರ್ಯಕ್ರಮದಲ್ಲಿ ಸಖಿ ಸಹೇಲಿ ಮತ್ತು ಇತರೆ ಕಾರ್ಯಕ್ರಮಗಳನ್ನು ಕೇಳಿ, ಆನಂತರ 4 ಗಂಟೆಯಿಂದ 5 ಗಂಟೆಯವರೆಗೆ ಕೇಳುವಿರಿ ಪರಿಮಳ ಮುಕ್ತ ಮಾತು.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 4:01. ನೀವು ಕೇಳುವಿರಿ ಪರಿಮಳ. ಮುಕ್ತ ಮಾತು. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಅತಿಥಿ ನಮ್ಮ ಜೊತೆ ಇದ್ದಾರೆ. ಅವರ ಜೊತೆ ನಮ್ಮ ಇಂದಿನ ಮುಕ್ತ ಮಾತು ನಡೆಯುತ್ತೆ. ಆತ್ಮೀಯ ಕೇಳುಗರೆ, ಪ್ರತಿಭೆ ಅನ್ನೋದು ಯಾರಪ್ಪನ ಸ್ವತ್ತು ಅಲ್ಲ, ಅದು ಕಷ್ಟಪಟ್ಟು ಮೇಲೆ ಬಂದವರಿಗೆ ಸಿಗೋ ಗೆಲುವಿನ ಮುತ್ತು. ಹೌದು, ಇವತ್ತು ಯೂಟ್ಯೂಬ್ ಓಪನ್ ಮಾಡಿದ್ರು ಇವರೇ, ಇನ್ಸ್ಟಾಗ್ರಾಮ್ ರೀಲ್ಸ್ ಸ್ಕ್ರಾಲ್ ಮಾಡಿದ್ರು ಇವರೇ. ತಮ್ಮ ಅದ್ಭುತವಾದ ನಟನೆಯ ಮೂಲಕವಾಗಿ ಬರೋಬ್ಬರಿ 70+ ಶಾರ್ಟ್ ಮೂವಿಗಳಲ್ಲಿ ವೈವಿಧ್ಯಮಯ ಪಾತ್ರಗಳಿಗೆ ಜೀವ ತುಂಬಿ ಇವತ್ತು ಕನ್ನಡಿಗರ ಡಿಜಿಟಲ್ ಸ್ಕ್ರೀನ್ ಆಕ್ರಮಿಸಿಕೊಂಡಿರೋ ಸೆನ್ಸೇಷನ್ ಇವರು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಅವರ ಮುದ್ದಾದ ಮಾತು ಮತ್ತು ನಗುವಿನಿಂದಲೇ ಇಡೀ ಉತ್ತರ ಕರ್ನಾಟಕದ ಮನೆ ಮಗಳು ಅನಿಸ್ಕೊಂಡಿರುವಂತಹ ಹೆಮ್ಮೆಯ ನಟಿ ಭೂಮಿಕಾ ದೇಶಪಾಂಡೆ ಅವರು ಇವತ್ತು ನಮ್ಮ ಜೊತೆ ಆಗಿದ್ದಾರೆ. ಭೂಮಿಕಾ ಅವರೇ, ನಮ್ಮ ಪರಿಮಳ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ತುಂಬ ಹೃದಯದ ಸ್ವಾಗತ.
1: ಥ್ಯಾಂಕ್ ಯು. ಹೇಗಿದ್ದೀರಾ?
0: ನಾನು ಆರಾಮಿದ್ದೀನಿ ಮೇಡಮ್, ನೀವೇ ಹೇಗಿದ್ದೀರಿ?
1: ನಾನು ತುಂಬಾ ಚೆನ್ನಾಗಿದ್ದೀನಿ.
0: ಹೌದಾ? ನಿಮ್ಮನ್ನ ಆನ್ ಸ್ಕ್ರೀನ್ ನೋಡಿ ಖುಷಿ ಪಟ್ಟಿರೋ ನಮ್ಮ ಕೇಳುಗರಿಗೆ ಇವತ್ತು ರೇಡಿಯೋದಲ್ಲಿ ನಿಮ್ ಧ್ವನಿ ಕೇಳಿಸಿದೆ, ಹೇಗನ್ನಿಸಿದೆ ನಿಮ್ಗೆ?
1: ನಾನು ಆಕ್ಚುಲಿ ಬಿಗಿನಿಂಗ್ ನಲ್ಲಿ ನಾನು ರೇಡಿಯೋ ಜಾಕಿ ಆಗ್ಬೇಕು ಅಂತ ಅನ್ಕೊಂಡು ಇಂಟರ್ವ್ಯೂನು ಕೊಟ್ಟಿದ್ದೆ. ಅದಾದ್ಮೇಲೆ ಹೇಳಿದ್ನಲ್ಲ, ಅದೆಲ್ಲೆಲ್ಲೋ ಎಲ್ಲೆಲ್ಲೋ ಹೋಗಿ ಆಕ್ಟ್ರೆಸ್ ಆಗೋದೆ. ಬಟ್ ನಂಗೆ ನಟನಿಗಿನ್ನ ಜಾಸ್ತಿ ಮಾತಾಡೋದು ಅಂದ್ರೆ ತುಂಬಾ ಪ್ರೀತಿ. ಆಂಕರಿಂಗು ಹಿಂಗೆ ಆಜೆ ಮಾಡೋದೆಲ್ಲ ತುಂಬಾ ಇಷ್ಟ.
0: ಓಹೋ, ಹಾಗಾದ್ರೆ ನಿಮ್ಗೆ ಮಾಧ್ಯಮ ಅನ್ನೋದು ತುಂಬಾ ಹೋಗುತ್ತೆ.
1: ಎಸ್.
0: ಹಾ, ಈಗ ಆರಂಭಿಸೋಣ ಕಾರ್ಯಕ್ರಮವನ್ನ. ಮೇಡಮ್, ನಿಮ್ಗೆ ನಟನೆಯಲ್ಲಿ ಆಸಕ್ತಿ ಮೂಡಿದ ಹೇಗೆ? ನಟಿ ಆಗ್ಲೇಬೇಕು ಅಂತ ಏನಾದ್ರೂ ಕನಸ್ಕೊಂಡಿದ್ರಾ?
1: ಖಂಡಿತವಾಗ್ಲೂ ಇಲ್ಲ. ನಾನು 5th ಸ್ಟ್ಯಾಂಡರ್ಡ್ ಇರುವಾಗ ನಂದು ಪ್ರಿನ್ಸಿಪಲ್ ಅಂದ್ರೆ ನಮ್ಮ ಮನೇಲೆಲ್ಲ ಈ ತರ ಬೇಡ ಅಂದ್ರೆ ತುಂಬಾ ಆರ್ಥೋಡಾಕ್ಸ್ ಫ್ಯಾಮಿಲಿ, ನಾನು ಬ್ರಾಹ್ಮಣ ಕುಟುಂಬದಿಂದ ಬರೋದ್ರಿಂದ ಆರ್ಥೋಡಾಕ್ಸ್ ಫ್ಯಾಮಿಲಿ. ಸೊ ಹೆಂಗೆ ಅಂದ್ರೆ ಎಜುಕೇಶನ್ ಮುಗಿದ ತಕ್ಷಣ ಮದ್ವೆ ಮಾಡ್ಬಿಡ್ಬೇಕು ಅನ್ನೋ ಒಂದು ಆ ಒಂದು ವಾತಾವರಣದಲ್ಲಿ ಬೆಳೆದವಳು ನಾನು. ಸೊ ಆಕ್ಟಿಂಗು ಇದು ಮೀಡಿಯಾಗಳು ಇದೆಲ್ಲ ಯಾವತ್ತಿಗೂ ಪರ್ಮಿಷನ್ ಇರಲಿಲ್ಲ. ಸೊ 5th ಕ್ಲಾಸ್ ಅಲ್ಲಿ ನನ್ನ ಪ್ರಿನ್ಸಿಪಲ್ ಫೋರ್ಸ್ ಮಾಡಿ ಡ್ರಾಮಾಗಳಲ್ಲಿ ಹೋಗ್ಬೇಕು ಅವಳು ಅಂತ ಹೇಳಿ ಕಳ್ಸಿದ್ದು. ಅಲ್ಲಿಂದ ಶುರು ಆಗಿದ್ದು ರಂಗಭೂಮಿಯಲ್ಲಿ ನನ್ನ ನಟನೆಯ ಒಂದು ವೃತ್ತಿ ಅಂತ ತಗೊಂಡಿರ್ಲಿಲ್ಲ, ಬಟ್ ಹಾಗೆ ಶುರು ಆಯ್ತು, ಹವ್ಯಾಸವಾಗಿ ಶುರು ಆಗಿದ್ದ ಅವತ್ತಿಗೆ. ಸೊ ಅಲ್ಲಿಂದ ರಂಗಭೂಮಿಗಳಲ್ಲಿ ಮಾಡ್ತಾ ಬಂದೆ. ಅಂಡ್ ನಟನೆ ಕೂಡ ಇರ್ಲಿಲ್ಲ, ನಾನು ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್ ಓದಿದ್ದು. ಆಗ್ಲೇ ಹೇಳ್ದಂಗೆ ನನ್ಗೆ ಬಂದಿಲ್ಲ ನ್ಯೂಸ್ ಆಂಕರ್ ಆಗ್ಬೇಕು ಇಲ್ಲ ಆರ್ಜಿ ಆಗ್ಬೇಕು ಅನ್ನೋದೇ ನಂಗೆ ಹುಚ್ಚಿದ್ದು. ಬಿಕಾಸ್ ಹೇಳ್ದಂಗೆ ಮಾತು ನನ್ನ ಬಂಡವಾಳ, ಬಟ್ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇದ್ದಿದ್ದನ್ನ ಹಾಗೆ ಮತ್ತೆ ನಂದು ವೆಯ್ಟ್ ಲಾಸ್ ಜರ್ನಿ ಆಗಿದ್ದಿದ್ರಿಂದ ನಾನು ಜರ್ನಲಿಸಂ ಮಾಡುವಾಗ ಜಿ ಕನ್ನಡದಲ್ಲಿ ಇಂಟರ್ನ್ಶಿಪ್ ಮಾಡಿದ್ದು. ಸೊ ಕಾಂಟ್ಯಾಕ್ಟ್ಸ್ ಇತ್ತು, ಎಲ್ಲ ಸ್ಟೇಟಸ್ ನೋಡೋರು ಆಗಿದ್ದೋಳು ಈಗ ಸಣ್ಣ ಆಗೋದ್ಲಲ್ಲ ಅದೆಲ್ಲ ಇತ್ತು. ರಂಗಭೂಮಿ ಬ್ಯಾಕ್ ಗ್ರೌಂಡ್ ಇದ್ದಿದ್ರಿಂದ ಅವಕಾಶಗಳು ತಾನಾಗೆ ಬರಕ್ ಶುರು ಆಯ್ತು. ಬಿಟ್ಟು ನಾನು ಇಲ್ಲಿವರೆಗೂ ನಟನೆ ನನ್ನ ವೃತ್ತಿಯಾಗಿ ತಗೋಬೇಕಂತ ಅನ್ಕೊಂಡು ಇರ್ಲಿಲ್ಲ, ನಾನು ಟ್ರೈ ಕೂಡ ಮಾಡ್ಲಿಲ್ಲ. ಅದಾಗದೆ ಆಪರ್ಚುನಿಟೀಸ್ ಬರಕ್ ಶುರು ಆಯ್ತು, ನಾನು ಮಾಡಕ್ ಶುರು ಮಾಡಿದೆ.
0: ತುಂಬಾ ಖುಷಿ ಆಯ್ತು ಮ್ಯಾಮ್. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ನೀವು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದಾಗ ಅನುಭವ ಹೇಗಿತ್ತು? ಮತ್ತೆ 70+ ಶಾರ್ಟ್ ಮೂವಿಗಳನ್ನ ನಡೆಸಿದೀರಾ, ಅದು ಸುಲಭದ ಮಾತಲ್ಲ, ಈ ಜರ್ನಿ ಹೇಗಿತ್ತು ಅಂತ ಹೇಳ್ಬೋದಾ?
1: ಫಸ್ಟ್ ಟೈಮ್ ಫೇಸ್ ಮಾಡಿದಾಗ ಹಂಗೆ ತೀರಾ ಭಯ ಅಂತ ಇರ್ಲಿಲ್ಲ, ಬಿಕಾಸ್ ನಾವು ರಂಗಭೂಮಿಯಲ್ಲಿ ಕೆಲಸ ಮಾಡುವಾಗ ಹಂಗೆ ಓಪನ್ ನಲ್ಲಿ ಪಬ್ಲಿಕ್ ನಲ್ಲಿ ನಾವು ಆಕ್ಟ್ ಮಾಡ್ತೀವಿ, ಅಲ್ಲಿ ಒಂದು ಡೈಲಾಗ್ ಕೂಡ ಮರೆಯೋ ಹಾಗಿಲ್ಲ. ಇಲ್ಲಿ ಕ್ಯಾಮ್ರಾ ಆದ್ರೂ ನಮ್ಗೆ ಕಟ್ ಹೇಳಿ ಡೈಲಾಗ್ ತಪ್ಪಿದ್ರು ಕೂಡ ಮತ್ತೆ ಇನ್ನೊಂದ್ಸಲ ಮಾಡೋ ಅವಕಾಶ ಇರುತ್ತೆ. ಬಟ್ ರಂಗಭೂಮಿಯಲ್ಲಿ ಹಾಗಲ್ಲ, ಸ್ಟೇಜ್ ಮೇಲೆ ಒಂದ್ಸಲ ಎಂಟರ್ ಆದ್ರೆ ಅಷ್ಟು ಜನ ಕ್ರೌಡ್ ಮುಂದೆ ಮಾತು ತಪ್ಪಿದ್ರು ತಪ್ಪಿದ್ದೇನೆ ನಾವು, ಅಷ್ಟೇ ಬಿಟ್ರೆ ಅಲ್ಲಿ ಏನು ಕರೆಕ್ಷನ್ಸ್ ನಮ್ಗೆ ಆಪ್ಷನ್ಸ್ ಇರಲ್ಲ. ಸೊ ಭಯ ಅನ್ನೋದು ಇರ್ಲಿಲ್ಲ ಲೈವ್ ಅಲ್ಲಿ ಅಷ್ಟು ಜನ ಮುಂದೆ ಆಕ್ಟ್ ಮಾಡಿದ್ರಿಂದ ಇರ್ಲಿಲ್ಲ ಫಸ್ಟ್ ಟೈಮ್ ಮಾಡುವಾಗ. ಬಟ್ ಸ್ಟಿಲ್ ಏನೇ ಭಯ ಇರ್ಲಿಲ್ಲ, ಹಂಗೆ ಓವರ್ ಭಯ ಇರ್ಲಿಲ್ಲ ಅಂದ್ರೂ ಒಂದ್ ಮೈನರ್ ಅಂದ್ರೆ ಫಸ್ಟ್ ಟೈಮ್ ಹಿಂಗೆ ಶುರು ಮಾಡ್ತಾ ಇದ್ದೀನಿ ಮುಂದೆ ಹೇಗ್ ಹೋಗ್ಬೋದು ಅನ್ನೋದು ಒಂದಂತೂ ಇತ್ತು. ಫಸ್ಟ್ ಟೈಮ್ ನಾನು ಮಾಡಿದ್ದು ಸೋಲ್ಮೇಟ್ಗೆ, ಸೋಲ್ಮೇಟ್ ಅಂತ ಹೇಳಿ ಬೆಂಗಳೂರಿನಲ್ಲೇ ಮಾಡಿದ್ದು, ಮನು ಮತ್ತೆ ಹರ್ಷ ಅಂತ ಹೇಳಿದ್ರು ಡೈರೆಕ್ಟರ್ಸ್. ಸೊ ಅವ್ರು ನಂಗೆ ತುಂಬಾ ಚೆನ್ನಾಗಿ ಫಸ್ಟ್ ಆಕ್ಚುಲಿ ನಾನು ಮಿಸ್ ಹೊಡೆದೆ, ಒಂದು ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಸ್ವಲ್ಪ ಎಮೋಷನ್ಸ್ ಗಳಲ್ಲಿ ಮಿಸ್ ಹೊಡೆದಾಗ ಅವರೇ ಪರ್ಟಿಕ್ಯುಲರ್ ನಿಂತು ಹೇಳ್ಕೊಟ್ಟು ಹೀಗ್ ಮಾಡಿ ಅಂತ ಹೇಳಿ ಮಾಡಿಸಿದ್ರು. ಒಂದ್ ಸ್ವಲ್ಪ ಕಸಿವಿಸಿ ಇತ್ತು. ಅಂಡ್ ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಹೋಗ್ತಾ ಅದೇ ಲಾಸ್ಟ್, ಅದಾದ್ಮೇಲೆ ನಂಗೆ ಯಾವತ್ತು ಹಿಂಗೆ ಭಯ ಅಥವಾ ಇನ್ನೊಂದು ಆ ತರ ಬರ್ಲಿಲ್ಲ, ಏನು ಬರ್ಲಿಲ್ಲ.
0: ಒಟ್ನೊಳಗೆ ಆರಂಭದಲ್ಲಿ ಸ್ವಲ್ಪ ಅಂದ್ರೆ ಫಸ್ಟ್ ಟೈಮ್ ಫೇಸ್ ಮಾಡಿದಾಗ ಸ್ವಲ್ಪ ಇದಾಯ್ತಲ್ಲ ನಿಮ್ಗು
1: ಸ್ವಲ್ಪ ಒಂಥರ ಹೆಂಗೆ ಏನು, ಯಾಕಂದ್ರೆ ಅದೇ ಹೇಳಿದಲ್ಲ ಲೈವ್ ಅಲ್ಲಿ ಮಾಡೋದಕ್ಕೂ ಕ್ಯಾಮ್ರಾ ಮುಂದೆ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ.
0: ಹೌದು ಹೌದು.
1: ಅದು ಇತ್ತು ಸ್ವಲ್ಪ ಕಸಿಬಿಸಿ ಇತ್ತು, ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಹೋಗ್ತಾ ಅಂದ್ರೆ ಅದೇ ಹೇಳ್ತಾರಲ್ಲ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ, ಹಾಗೆ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗ್ತಾ ಆಗ್ತಾ ಆಗ್ತಾ ಗೊತ್ತಾಗಕ್ ಶುರು ಆಗ್ಬಿಡ್ತು. ಆಮೇಲೆ ಭಯ ಅನ್ನೋದು ಸ್ವಲ್ಪ ಕಮ್ಮಿ ಆಯ್ತು.
0: ಮೇಡಮ್ ಮಾತನ್ನ ಮುಂದುವರ್ಸೋಣ, ಅದಕ್ಕೂ ಮುಂಚೆ ಒಂದು ಗೀತೆಯನ್ನ ಕೇಳ್ಕೊಂಬರೋಣ. ಎಸ್, ಈಗ ಕೇಳಿ ಕಾಂತಾರ ಚಿತ್ರದ ಗೀತೆಯನ್ನ ಡಿ ಸಿ ವೆಂಕಟೇಶ್ ಅವರ ಧ್ವನಿಯಲ್ಲಿ, ತ್ರಿಲೋಕ್ ತ್ರಿವಿಕ್ರಮ್ ಅವರ ಸಾಹಿತ್ಯಕ್ಕೆ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಆತ್ಮೀಯ ಕೇಳುಗರೆ, ಪರಿಮಳ ಕಾರ್ಯಕ್ರಮದಲ್ಲಿ ನಟಿ ಭೂಮಿಕಾ ದೇಶಪಾಂಡೆ ಅವ್ರ ಜೊತೆ ನಾವು ಮಾತಾಡ್ತಾ ಇದ್ವಿ. ಹಲೋ.
1: ಹಲೋ.
0: ಹಾ ಮೇಡಮ್, ನಮಸ್ತೆ, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
1: ಥ್ಯಾಂಕ್ ಯು.
0: ಹಾ ಮೇಡಮ್, ನಿಮ್ಮನ್ನ ಜನ ಉತ್ತರ ಕರ್ನಾಟಕದ ಮನೆ ಮಗಳು ಅಂತಾನೆ ಪ್ರೀತಿಯಿಂದ ಕರೀತಾರೆ. ಈ ಬಿರುದು ಅಥವಾ ಈ ಸಾಲು ನಿಮ್ ಕಿವಿಗೆ ಬಿದ್ದಾಗ ಒಬ್ಬ ಕಲಾವಿದೆಯಾಗಿ ನಿಮ್ಗೆ ಸಿಗುವಂತ ತೃಪ್ತಿ ಎಂತದ್ದು?
1: ಸಿಕ್ಕಾಪಟ್ಟೆ. ನಾನು ಬೇಸಿಕಲಿ ಉತ್ತರ ಕರ್ನಾಟಕದವಳಲ್ಲ.
0: ಅಂದ್ರೆ ನಿಮ್ದು ದೇಶಪಾಂಡೆ ಅಂತ ಹೆಸರು ಇರೋದ್ರಿಂದ ಎಲ್ಲರೂ ಆ ಭಾಗದವ್ರೆ ಅನ್ಕೊಳ್ತಾರೆ ತಕ್ಷಣ.
1: ಆಕ್ಚುಲಿ ನಾನು ಬೆಂಗಳೂರಲ್ಲಿ ಓದುವಾಗ ದೇಶಪಾಂಡೆ ಅನ್ನೋದನ್ನ ಕ್ಯಾರಿ ಮಾಡ್ತಾ ಇರ್ಲಿಲ್ಲ. ಅದಕ್ಕೊಂದು ರೀಸನ್ ಇದೆ. ನಮ್ಮ ಅಜ್ಜಿದ ತಾತ ಎಲ್ಲ ಆನ್ಸೆಸ್ಟರ್ಸ್ ನಿಧಿ ಆ ಕಡೆ ಇದಾರೆ. ಬಟ್ ನನ್ನ ಅಜ್ಜಿ ನನ್ನ ತಾತ ಬೇರೆಯವ್ರನ್ನ ಮದ್ವೆ ಆದ್ರು ಅಂತ ಹೇಳಿ ಅಜ್ಜಿ ಬಿಟ್ಟು ಬಂದ್ಬಿಟ್ರು. ಸೊ ನಾನೇ ಬೇಡ ಅಂದ್ಮೇಲೆ ನಿನ್ ಸರ್ನೇಮ್ ಯಾಕೆ ಅಂತ ಕ್ಯಾರಿ ಮಾಡಿರ್ಲಿಲ್ಲ. ನಾನು ಅಲ್ಲಿವರೆಗೂ ಅಪ್ಪನ ಹೆಸರು ಭೂಮಿಕಾ ಮಂಜುನಾಥ್ ಅಂತ ಕ್ಯಾರಿ ಮಾಡ್ತಾ ಇದ್ದಿದ್ದು. ಬಟ್ ಉತ್ತರ ಕರ್ನಾಟಕ ಹೋದ್ಮೇಲೆ ಆ ಭಾಗದಲ್ಲಿ ಸ್ವಲ್ಪ ಈ ಸರ್ನೇಮ್ಸ್ಗೆಲ್ಲ ಪ್ರಯಾರಿಟೀಸ್ ಜಾಸ್ತಿ ಇದೆ. ಆವಾಗ ಕೇಳಿದಾಗ ನನ್ಗೆ ನನ್ನ ಅಪ್ಪ ಹೇಳಿದ್ ನೆನ್ಪಿತ್ತು, ಇದು ಹಿಂಗೆ ನಾವ್ ಈ ಕಡೆಯಿಂದ ಬಂದವರು ಅಂತ ಹೇಳಿ. ಸೊ ನಾನ್ ಅದು ಅಫಿಷಿಯಲಿ ಇವಾಗ ನನ್ನ ರೆಕಾರ್ಡ್ಸ್ ಅಲ್ಲಿ ಎಲ್ಲೂ ನೀವ್ ನೋಡಿದ್ರೆ ದೇಶಪಾಂಡೆ ಅನ್ನೋದು ಬರುವುದಿಲ್ಲ. ನಾನ್ ಅಲ್ಲಿ ಉತ್ತರ ಕರ್ನಾಟಕ ಆಕ್ಟ್ ಮಾಡಕ್ ಶುರು ಮಾಡಿದ್ಮೇಲೆ ಸರಿ ಸರ್ನೇಮ್ ನ ಕ್ಯಾರಿ ಮಾಡೋಣ ಅಂತ ಹೇಳಿ ಸರ್ನೇಮ್ ನ ನಾನೇ ಕ್ಯಾರಿ ಮಾಡಕ್ ಶುರು ಮಾಡಿದ್ದು. ನೀವ್ ಹೇಳ್ದಂಗ್ ಮನೆ ಮಗಳು ಅಂತ ಕರೆದಾಗ ಖಂಡಿತವಾಗ್ಲೂ ಸಿಕ್ಕಾಪಟ್ಟೆ ಪ್ರೀತಿ ಅಂದ್ರೆ ಅದೊಂಥರ ಖುಷಿ ಆಗತ್ತೆ. ಬಿಕಾಸ್ ನಮ್ ಬೆಂಗಳೂರಲ್ಲಿ ನಾನ್ ಹುಟ್ಟಿ ಬೆಳೆದಿದ್ದು ಓದಿದ್ದು ಎಲ್ಲ ಬೆಂಗಳೂರಲ್ಲೇ. ಇಲ್ಲಿ ಹೆಂಗೆ ಅಂದ್ರೆ ಪಕ್ಕದ ಮನೆಯಲ್ಲಿ ನಾವ್ ಯಾರು ಇರ್ತೀವಿ ಅನ್ನೋ ಪರಿಚಯ ಕೂಡ ನಮ್ಗಿರೋದಿಲ್ಲ. ಆ ಒಂದು ಮೈಂಡ್ ಸೆಟ್ ನಲ್ಲಿ ನಾವು ಬೆಳೆದವರು. ಅಲ್ಲಿ ಹೋದಾಗ ಪ್ರತಿಯೊಂದು ಮನೆಗಳಲ್ಲೂ ಅಷ್ಟೇ ಕಂಡಿಡ್ದಾಗ, ಇವತ್ತಿಗೂ ಬೆಂಗಳೂರು ನಾನು ಉತ್ತರ ಕರ್ನಾಟಕ ಹೋಗ್ತೀನಿ ಅಂತ ಹೇಳಿದ್ರೆ ಎಷ್ಟೋ ಜನ ಕಾಯ್ತಾ ಇರ್ತಾರೆ, ನಮ್ಮ ಮನೇಲಿ ಬಂದು ಉಳ್ಕೊಳ್ಳಿ, ಹೋಟ್ಲ್ಗಳಿಗೆ ಹೋಗ್ಬೇಡಿ, ಇಷ್ಟು ಲೆವೆಲ್ಗೆ ಪ್ರೀತಿ ವಿಶ್ವಾಸ. ಅಥವಾ ಅಲ್ಲಿಂದ ನಂಗೆ ವಾಪಸ್ ಬರುವಾಗ ಸ್ವೀಟ್ಸ್ ಕಳ್ಸೋದಿರ್ಬೋದು, ರೊಟ್ಟಿ ಕಳ್ಸೋದಿರ್ಬೋದು, ಇಷ್ಟರ ಮಟ್ಟಿಗೆ ಪ್ರೀತಿ ಕೊಡ್ತಾರೆ ಅಂದ್ರೆ ಖಂಡಿತವಾಗ್ಲೂ. ಸಿ ನಾವ್ ಆಸ್ ಅ ಆಕ್ಟ್ರೆಸ್ ಏನ್ ಹೆಸರು ಮಾಡ್ತೀವಿ ಫಿಲಂ ಫೀಲ್ಡ್ ನಲ್ಲಿ ಅಥವಾ ನಮ್ಮ ನಟನೆಯಲ್ಲಿ ಅನ್ನೋದಕ್ಕಿಂತ ಜನರ ಪ್ರೀತಿ ಎಷ್ಟು ಗಳಿಸ್ತೀವಿ ಅನ್ನೋದು ನನ್ಗಂತೂ ಪರ್ಟಿಕ್ಯುಲರ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ಅದನ್ನ ಕೇಳಿಸ್ಕೊಂಡಾಗೆಲ್ಲ ಖಂಡಿತವಾಗ್ಲೂ ಹೆವಿ ಖುಷಿ ಆಗುತ್ತೆ.

0: ಉತ್ತರ ಕರ್ನಾಟಕ ಮನೆ ಮಗಳು ಅನ್ನೋದಕ್ಕಿಂತ ಆಕ್ಚುಲಿ ಬಿಗಿನಿಂಗ್ ಅಲ್ಲಿ ಉತ್ತರ ಕರ್ನಾಟಕ ಕ್ರಶ್ ಅಂತ ಅನ್ನೋರು.
1: ಹೌದು ಹೌದು, ಅದನ್ನು ಕೇಳಬೇಕು ಅನ್ಕೊಂಡೆ, ನೀವೇ ಹೇಳ್ಬಿಟ್ರಿ.
0: ಯಾ ಅದೇನಂದ್ರೆ ಬೆಂಗಳೂರಿಂದ ಆ ಕಡೆ ಹೋಗಿ ಆ ಕಡೆಯಿಂದ ಈ ಕಡೆ ಬೆಂಗಳೂರಿಗೆ ಬಂದು ಕೆಲಸ ಸೆಟಲ್ ಆಗೋರು ಮ್ಯಾಕ್ಸಿಮಮ್ ಅದೇ 100 out of 1 ಅಂತ ಇಟ್ಕೊಂಡ್ರೆ 99% ನಿಮ್ಗೆ ಅದೇ ಇರ್ತಾರೆ. ಬಟ್ ಬೆಂಗಳೂರಲ್ಲಿಂದ ಉತ್ತರ ಕರ್ನಾಟಕ ಹೋಗಿ ಕೆರಿಯರ್ ನ ಬಿಲ್ಡ್ ಮಾಡೋದು ಅಂದ್ರೆ ಮೋಸ್ಟ್ಲಿ ನಾನು ಒಬ್ಬಳೇ ಅನ್ಕೋತೀನಿ, ನಟನೆಯಲ್ಲಿ ಸ್ಪೆಷಲಿ.
1: ಹೌದು ಹೌದು.
0: ಸೊ ನನ್ಗೆ ಅದೇ ಬೆಂಗಳೂರು ಹುಡುಗಿ ಇಲ್ಲಿ ಬಂದ್ ಆಕ್ಟ್ ಮಾಡ್ತೀಯಲ್ಲ, ಅದು ಸ್ವಲ್ಪ ಅಲ್ಲಿ ಒಂದೆರಡು ಸಿನಿಮಾಗಳಲ್ಲಿ ವೆಸ್ಟರ್ನ್ ವೇರ್ಸ್ ಮಾಡರ್ನ್ ಅಂದ್ರೆ ಒಂದ್ ಪರ್ಟಿಕ್ಯುಲರ್ ಡ್ರೆಸ್ಸಸ್ ಎಲ್ಲ ಹಾಕಿದಾಗ ಚೆನ್ನಾಗಿ ಕಾಣ್ತಿದ್ರೆ ಏನಾದ್ರು ಕ್ರಶ್ ಕ್ರಶ್ ಕ್ರಶ್ ಅಂತ ಶುರು ಆಗೋಯ್ತು. ಸೊ ಅಲ್ಲಿಂದ ಕ್ಯಾರಿ ಫಾರ್ವರ್ಡ್ ಆಗಿದ್ದು ಇವಾಗ ಉತ್ತರ ಕರ್ನಾಟಕದ ಮನೆ ಮಗಳು ಅಂದ್ರೆ ಭೂಮಿಕಾ ಅನ್ನೋದು ಫಸ್ಟ್ ಕ್ಲಿಯರ್ ಆಗಿ ಎಲ್ಲರೂ ತಲೆಗೂ ಬರುತ್ತೆ, ಅದು ಹೆವಿ ಅಂದ್ರೆ ಹೆವಿ ಖುಷಿ ಇದೆ.
1: ಹೌದು ಮೇಡಮ್, ಕಲ್ಪನಾ ಅವರ ನಂತರ ನೀವೇ ಅನ್ಸುತ್ತೆ ಅಷ್ಟು ಅಂದ್ರೆ ಉತ್ತರ ಕರ್ನಾಟಕದಲ್ಲಿ.
0: ಒಂದೊಂದಲ್ಲ ಅದು ಬೇಜಾರಾಗುತ್ತೆ, ನಾನೇ ಕೆಲವೊಂದು ಆಪರ್ಚುನಿಟೀಸ್ ಬಂದಾಗ ಅವರಿಗೆ ಟೀಮ್ಗೆ ಹೇಳ್ತಾ ಇರ್ತೀನಿ ಯಾವ್ದು ದಯವಿಟ್ಟು ಕೊಡ್ಬೇಡ್ರಪ್ಪ ನನ್ನ. ಇನ್ ಜನರಲ್ ಅಂದಾಗ ನನ್ನ ಪರ್ಸನಲ್ ನೇಚರ್ ನನ್ ನಗ್ತಾನೆ ಇರ್ತೀನಿ, ನಗಸ್ತಾನೆ ಇರ್ತೀನಿ, ನಗ್ತಾನೆ ಇರ್ತೀನಿ.
1: ಹೌದು ಹೌದು.
0: ಸೊ ಅಳೋದು ಅಂದ್ರೆ ಸಾಕು, ಭೂಮಿಕಾ ಅನ್ನೋದು ನೆನ್ಪಾಗ್ಬಿಡ್ತಾರೆ ನನ್ಗೆ. ಯಾಕ್ರಪ್ಪ ನನ್ಗೆ ಹಂಗೆ ನೀವ್ ಹೇಳ್ದಂಗೆ ಕಲ್ಪನಾ ಅಥವಾ ಶ್ರುತಿ ಮ್ಯಾಮು ಹಿಂಗೆ ಹೇಳ್ದಾಗ ನನ್ ಒಂದೊಂದ್ಸಲ ಹೇಳ್ತೀನಿ ದಯವಿಟ್ಟು ಕತೆಗಳನ್ನ ಅಳಿಸೋ ಕತೆಗಳನ್ನ ಬರೆಯಕ್ ಹೋಗ್ಬಿಡಿ, ನಂದು ಸಾಕಾಗಿದೆ, ನಂದು ಬೇರೆ ಜಾನರ್ ತೋರಿಸ್ಬೇಕಿದೆ ಜನಕ್ಕೆ ಆಕ್ಟಿಂಗ್ ಅಲ್ಲಿ ಅಂತ ಅಂತಿರ್ತೀನಿ. ಸೊ ಯೆಸ್, ಅದು ಸಿಕ್ಕಾಪಡೆ ಖುಷಿ ಇದೆ ನಂಗೆ.
1: ಸಂತೋಷ ಮ್ಯಾಮ್. ಹಾಗೇನೇ ನೀವು ವಿದ್ಯಾಭ್ಯಾಸ ಅಂತ ತಗೊಂಡಾಗ ಜರ್ನಲಿಸಂ ಚೂಸ್ ಮಾಡ್ಕೋತೀರಿ, ಅದ್ ಯಾಕೆ ಆ ಒಂದು ಪರ್ಟಿಕ್ಯುಲರ್ ಇದು ಸಬ್ಜೆಕ್ಟ್ ನೇ ತಗೊಂಡ್ರಿ ಅಂತ ನನಗೊಂದು ಕ್ಯೂರಿಯಾಸಿಟಿ ಇದೆ.
0: ನನ್ಗೆ ಮೊದ್ಲಿಂದಾನು ಒಂದು ಅದೇನೋ ಗೊತ್ತಿಲ್ಲ, ಅದು ಹಠ ಅಂತಿರೋ ಆಟಿಟ್ಯೂಡ್ ಅಂತಿರೋ ತುಂಬಾನೇ ನಿಮ್ಗೆ ಆಗಲ್ಲ ಅಂದ್ರೆ ಸಾಕು ನಾನ್ ಮಾಡೇ ತೋರಿಸ್ತೀನಿ ಅನ್ನೋ ಒಂದ್ ಕೆಟಗರಿ. ಹಾಗಂತ ಎಲ್ಲಾನು ಮಾಡ್ತೀನಿ ಅಂತ ಅಲ್ಲ, ಕೆಲವೊಂದು ಪರ್ಟಿಕ್ಯುಲರ್ಲಿ ನಂಗೆ ಸ್ಟ್ರೈಕ್ ಆಗ್ತವೆ, ಮತ್ತೆ ಡೇರಿಂಗ್ ಜಾಸ್ತಿ. ನಾನು ಅದೇ ಅಂತಾರಲ್ಲ ಡೂ ಆರ್ ಡೈ ಅನ್ನೋ ಮೈಂಡ್ ಸೆಟ್ ನನ್ ಜಾಸ್ತಿ. ರಿಸ್ಕ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಏನಾರ ಮಾಡ್ತೀವಿ ಅಥವಾ ಸೋಲ್ತೀವಿ, ಎರಡ್ರಲ್ ಒಂದೇ ಆಗೋದು. ಸೊ ರಿಸ್ಕ್ ತಗೊಳ್ಳೋದು ನಂಗೆ ತುಂಬಾ ಇಷ್ಟ. ಜರ್ನಲಿಸಂ ಅಂತ ಬಂದ್ರೆ ನನ್ ಜರ್ನಲಿಸಂ ಮಾಡುವಾಗ್ಲೂ ಅಷ್ಟು ನಾ ಕೆಲವೊಂದೆಲ್ಲ ಸ್ಟಿಂಗ್ ಆಪರೇಷನ್ಸ್ ಎಲ್ಲ ಹೋಗಿದ್ದೀನಿ ನಾನು ಕೂಡ ಜೊತೆಗೆ. ಹಿಂಗ್ ರಿಸ್ಕ್ ತಗೊಳ್ಳೋದ್ರೆ ಹೆವಿ ಖುಷಿ ನಂಗೆ, ಏನೋ ಒಂಥರ ಥ್ರಿಲ್. ಸೊ ಹಾಗಾಗಿ ಪರ್ಟಿಕ್ಯುಲರ್ ಜರ್ನಲಿಸಂ ಅಂದ್ರೆ ಅದೇ, ಎಸ್ಪೆಷಲಿ ನಾನು ಇನ್ ಕೇಸ್ ಏನಾದ್ರೂ ಆ ಫೀಲ್ಡ್ ನಲ್ಲಿ ಕಂಟಿನ್ಯೂ ಮಾಡಿದ್ರೆ ಕೆರಿಯರ್ ನ ಕ್ರೈಮ್ ಡಿಪಾರ್ಟ್ಮೆಂಟ್ ನಲ್ಲೇ ಇರ್ತಾ ಇದ್ದೆ. ಸೊ ಆತರ ಹೋಗಿ ಎವಡಿ ಮೇಲೆಲ್ಲ ಮಾತಾಡ್ಸೋದು ಅಥವಾ ಈ ತರ ನನ್ಗೆ ಮಾಡೋದಂದ್ರೆ ರಿಸ್ಕ್ ತಗೊಳ್ಳೋದಂದ್ರೆ ಇಷ್ಟ. ಹಾಗಾಗಿ ಜರ್ನಲಿಸಂ ನಾನು ಆಪ್ ಮಾಡ್ಕೊಂಡಿದ್ದು.
1: ಓಕೆ ಓಕೆ ಓಕೆ.
0: ಅಂಡ್ ಆಲ್ಸೋ ಕ್ರಿಯೇಟಿವಿಟಿ ನಿಮ್ಗೆ ಅಲ್ಲಿ ಒಂದು ಆಪ್ಷನ್ ಇರುತ್ತೆ.
1: ಹೌದು.
0: ಅಂಡ್ ಅದೇ ಅಣ್ಣಲ್ಲ, ನನ್ಗೆ ಇದ್ದ ನಿಬ್ದಂಗ್ ಹೇಳುವಂತಹ ನೇಚರ್ ನಂದು. ಸೊ ಅಲ್ಲಿ ಬಂದ್ ನಂಗೆ ಪರ್ಸನಲಿ ಕೂಡ ನಾನು ಹಾಗೆ, ಈವನ್ ಪ್ರೊಫೆಷನಲಿ ಕೂಡ ನಾನು ಅದನ್ನೇ ಮಾಡ್ತಿದ್ರೆ ನನ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ. ಸೊ ಹಾಗಾಗಿ ಅದನ್ನ ಮಾಡ್ಬೋದು ಅಂತ ಹೇಳಿ ಆ ಕಡೆ ಹೋದೆ. ಬಟ್ ಅದನ್ನ ಮಾಡಕ್ ಆಗ್ಲಿಲ್ಲ ಅಷ್ಟೇ.
1: ಆದ್ರೆ ತಕ್ಷಣ ನಿಮ್ಗೆ ನಟನೆಯ ಅವಕಾಶ ಸಿಕ್ತು.
0: ಹೌದು, ನನ್ಗೆ ಇದು ಅನ್ಎಕ್ಸ್ಪೆಕ್ಟೆಡ್. ನಾನ್ ನಟನೆಯಲ್ಲಿ ಇರ್ತೀನಿ ಅಥವಾ ಹಿಂಗೆ ಆದ್ರೆ ಒಂದ್ ಪರ್ಟಿಕ್ಯುಲರ್ ಆಗಿ ಹೆಸರನ್ನು ಮಾಡ್ಕೋತೀನಿ ಅನ್ನ ನಾನು ಯಾವತ್ತು ತಲೆಯಲ್ಲಿ ಇರಲಿಲ್ಲ ಅಥವಾ ನನ್ನ ಇಂಟೆನ್ಷನ್ ಕೂಡ ಇರಲಿಲ್ಲ. ಜರ್ನಲಿಸಂ ನಲ್ಲಿ ಇದ್ರೆ ಮೇ ಬಿ ಒಂದ್ ನನ್ ಸರ್ಕಲ್ ಅಲ್ಲಿ ಅಷ್ಟೇ ನನ್ಗೆ ಗೊತ್ತಿರ್ತಿದ್ದೆ, ಬಿಟ್ರೆ ಹೊರಗಿನವರಿಗೆ ನಾ ಗೊತ್ತಿರ್ತಿದ್ನೋ ಇಲ್ವೋ ನಂಗೆ ಗೊತ್ತಿಲ್ಲ. ಸೊ ಈ ರೀತಿಯಲ್ಲಿ ಹೋಗ್ತೀನಿ ಅನ್ನೋದು ಅದೇನೋ ವಿರಿಲಿಖಿತ.
1: ಹೌದು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದಂದ್ರೆ ವಿದ್ಯಾಭ್ಯಾಸ ಮುಗಿದ ನಂತರ ನೀವು ಫಾರಿನ್ಗೆ ಹೋಗ್ತಿರಲ್ವಾ?
0: ಇಲ್ಲ, ನಾನು ಅದಕ್ಕೆ ಮುಂಚೆ ಅಂದ್ರೆ ಜರ್ನಲಿಸಂ ಮುಂಚೆ ನಾನು ಹೋಗಿದ್ದು, ಅದು ನಾನು ಪರ್ಸನಲಿ ಹೋಗಿದ್ದು, ನಾನು ಪ್ರೊಫೆಷನಲಿ ಹೋಗಿದ್ದಲ್ಲ ಅದು. ಸೊ ಪರ್ಸನಲಿ ಹೋಗಿದ್ದು ಅಷ್ಟೇ.
1: ಹೌದಾ, ಓಕೆ ಓಕೆ ಓಕೆ ಮೇಡಮ್. ಈಗ ಒಂದು ಗೀತೆಯನ್ನ ಕೇಳ್ಕೊಂಡ್ ಬರೋಣ, ಆನಂತರ ನಿಮ್ ಜೊತೆ ಮಾತಾಡ್ತೀನಿ. ಓಕೆ ಮ್ಯಾಮ್, ಈಗ ಕೇಳಿ ಲೂಸಿಯ ಚಿತ್ರದ ಗೀತೆಯನ್ನ. ನವೀನ್ ಸಜ್ಜು ಅವರ ಧ್ವನಿಯಲ್ಲಿ, ಪೂರ್ಣಚಂದ್ರ ತೇಜಸ್ವಿ ಅವರ ಸಾಹಿತ್ಯಕ್ಕೆ ಅವರದ್ದೇ ಸಂಗೀತ ನಿರ್ದೇಶನ ಇರುವಂತಹ ಗೀತೆಯನ್ನ.

0: ಪರಿಮಳ ಕಾರ್ಯಕ್ರಮದಲ್ಲಿ ನಾವು ನಟಿ ಭೂಮಿಕಾ ದೇಶಪಾಂಡೆ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಮತ್ತೆ ನಮ್ಮ ಮಾತನ್ನ ಮುಂದುವರಿಸ್ತಾ ಹೋಗೋಣ. ಹೆಲೋ ಮೇಡಮ್. ಹಾ ಮೇಡಮ್, ಈಗ ನೀವು ಹೇಳಿದ್ರಿ ಅಂದ್ರೆ ಜರ್ನಲಿಸಂ ಏನಕ್ಕೆ ತಗೊಂಡೆ ಅಂತ ಹೇಳಿದ್ರಿ. ಆ ನಂತರದಲ್ಲಿ ನೀವು ಫಿಟ್ನೆಸ್ ಕೋಚ್ ಸಹ ಹೌದು, ಫಿಟ್ನೆಸ್ ಕೋಚ್ ಹೇಗಾದ್ರಿ ಅದ್ರ ಕುರಿತಾಗಿ ಹೇಳೋದಾದ್ರೆ?
1: ಎಗೇನ್ ಅಲ್ಲಿಗೂ ವಾಪಸ್ ಬಂದ್ರೆ ಅದು ಕೂಡ ಅನ್ಎಕ್ಸ್ಪೆಕ್ಟೆಡ್. ಬಿಕಾಸ್ ನನ್ ದಪ್ಪ ಇದ್ದೆ, 84 kilos ಇದ್ದೆ. ಸೊ ಅಲ್ಲಿಂದ ನಂಗೆ ರಂಗಭೂಮಿಯಲ್ಲೇ ನನ್ನ ಒನ್ ಆಫ್ ದ ಕೋ ಆರ್ಟಿಸ್ಟ್, ಅವಳು ವೆಯ್ಟ್ ಲಾಸ್ ಮಾಡ್ಕೊಂಡ್ಳು. ಅವಳು ವೆಯ್ಟ್ ಲಾಸ್ ಮಾಡೋದನ್ನ ನೋಡಿ ನಾನು ಮತ್ತೆ ಕೇಳಿದಾಗ ಅವಳು ನನಗೆ ಗೈಡ್ ಮಾಡಿದ್ಲು, ಅವಳು ನನ್ ಕೋಚ್ ಅಂದ್ರೆ ಏನಿದ ಅವಾಗ ನಾನು ಅವಳು ಕೋಚು. ಸೊ ಅವನ್ ಹೆಲ್ಪ್ ಇಂದ, ಡಯಟ್ ಇಂದ, ಬೇಸಿಕಲಿ ಡಯಟ್ ಇಂದ ನನ್ ವೆಯ್ಟ್ ಲಾಸ್ ಮಾಡ್ಕೊಂಡು 50 kilos ಬಂದೆ. ಸೊ 50 kilos ಬಂದ್ಮೇಲೆ ಸುಮಾರು ಜನ ನನ್ ಹೇಳಲ್ಲ, ಪೋಸ್ಟ್ ಮಾಡ್ತಿದ್ದೆ ಎಲ್ಲಾ ಕಡೆ, ಬಿಫೋರ್ ಆಫ್ಟರ್ ಫೋಟೋಸ್ ಹೋಗೋದು. ಅಲ್ಲಿಂದ ನನ್ ಆಕ್ಟಿಂಗ್ ಅನ್ನೋದ್ ಒಂದ್ ಶುರು ಆಯ್ತು. ಆಕ್ಟಿಂಗ್ ಶುರು ಆದಾಗ ಕೇಳಕ್ ಶುರು ಮಾಡಿದ್ರು, ಹೇಗ್ ಸಣ್ಣ ಆದ್ರಿ, ಹೇಗ್ ಸಣ್ಣ ಆದ್ರಿ ಅಂತೆಲ್ಲ ಕೇಳಕ್ ಶುರು ಮಾಡಿದಾಗ ಅವ್ರನ್ನೆಲ್ಲ ನನ್ ಕೋಚಿಗ್ ನಾನ್ ಕನೆಕ್ಟ್ ಮಾಡ್ತಾ ಇದ್ದೆ, ಇವನೇ ಮಾಡ್ಸಿದ್ದು, ಇವನೇ ಮಾಡ್ಸಿದ್ದ ಅಂತ. ಸೊ ಅವ್ನು ಒಂದಿನ ನಂಗೆ ಹೇಳಿದ್ದು, ನೀನೇ ಯಾಕೆ ಇಷ್ಟು ಜನ ನಿನ್ ಕಡೆಯಿಂದ ಬಂದ್ ಕೇಳ್ತಾ ಇದ್ದಾರೆ ಅಂದ್ರೆ, ನೀನೇ ಯಾಕೆ ಕೋಚ್ ಮಾಡಕ್ ಶುರು ಮಾಡಬಾರ್ದು? ಬಿಕಾಸ್ ನಮ್ಮಲ್ಲಿ ಬರೀ ಹೆಂಗೆ ಅಂದ್ರೆ ವೆಯ್ಟ್ ಲಾಸ್ ಅಷ್ಟೇ ಅಲ್ಲ, ಎಷ್ಟೋ ಕಾಯಿಲೆಗಳು, ಥೈರಾಯ್ಡ್, ಬಿಪಿ, ಶುಗರ್, ತುಂಬಾ ಜನ ಇವತ್ತಿನ ದಿನಕ್ಕೆ PCOD ಹೆಣ್ಮಕ್ಳಿಗೆ, ಇದನ್ನೆಲ್ಲ ಪ್ರಾಬ್ಲಮ್ ಇಟ್ಕೊಂಡ್ ಬಂದಾಗ ಹೆಣ್ಮಕ್ಳು ಕೆಲವರು ಹೆಸಿಟೇಟ್ ಮಾಡ್ತಾರೆ ಗಂಡ್ ಮಕ್ಳ ಹತ್ರ ಮಾತಾಡೋದಕ್ಕೆ. ಸೊ ನೀನೇ ಯಾಕೆ ಮಾಡಬಾರ್ದು ಅಂತ ಹೇಳಿ, ಅದಾದ್ಮೇಲೆ ನಾನು ಕೋರ್ಸ್ ಮಾಡ್ಕೊಂಡೆ ರಾಜಸ್ಥಾನ್ ಯೂನಿವರ್ಸಿಟಿನಲ್ಲಿ, NFDA ನ್ಯೂಟ್ರಿಷನ್ ಮತ್ತೆ ಡಯಟಿಷಿಯನ್ ಕೋರ್ಸ್ ಮಾಡ್ಕೊಂಡು ನನ್ ಕೋಚಿಂಗ್ ಅನ್ನೋದು ಶುರು ಆಗಿದ್ದೆ ಅಲ್ಲಿ. ಅದನ್ನು ಕೂಡ ಅನ್ಎಕ್ಸ್ಪೆಕ್ಟೆಡ್.
0: ಅಂದ್ರೆ ನಟಿಯಾಗಿ ಎಂಟ್ರಿ ಕೊಟ್ಟಿದ್ದು ಹಾಗೆ ಆಯ್ತು, ಮತ್ತೆ ಫಿಟ್ನೆಸ್

0: ಕೋಚ್ ಆಗಿದ್ದು ಹೌದು.
1: ಕೋಚ್ ಕೂಡ ಹಾಗೆ ಆಯ್ತು. ಫಿಟ್ನೆಸ್ ಅಂದ್ರೆ ನನ್ನ ಜಿಮ್ ಅಲ್ಲಿ ಹೇಳ್ಕೊಡೋದಿಲ್ಲ, ಬೇಸಿಕಲಿ ನಾನು ಡಯಟ್ ಪ್ಲಾನ್ಸ್ ನ
0: ಕೊಡ್ತೀನಿ. ಅದೇ ತುಂಬಾ ಜನ ಗೊತ್ತಿರಲಿಲ್ಲ ಅನ್ಸುತ್ತೆ ನೀವು ಡಯಟಿಷಿಯನ್ ಅಂತ ಅನ್ಸುತ್ತೆ ಅಲ್ವಾ?
1: ಹೌದು, ಎಲ್ಲರೂ ನಾನು ಜಿಮ್ ಅಲ್ಲಿ ವರ್ಕ್ಔಟ್ ಮಾಡ್ತೀನಿ ಅಂತ ಅನ್ಕೋತಾರೆ, ಬಟ್ ಆಕ್ಚುಲಿ ನಾನು ಜಿಮ್ ಅಲ್ಲಿ ನಾನು ಪರ್ಸನಲಿ ವರ್ಕ್ಔಟ್ ಮಾಡ್ತೀನಿ ಇವಾಗ, ಅದೂ ಅಷ್ಟೇ ಬಿಟ್ರೆ ಅವಾಗೆಲ್ಲ ನಾನು ಡಯಟ್ ಅಲ್ಲೇ ಮಾಡಿದ್ದು. ಸೊ ಬೇಸಿಕಲಿ ವೆಯ್ಟ್ ಲಾಸ್ ಗೆ ಅಥವಾ ಹೆಲ್ತ್ ಇಶ್ಯೂಸ್ ಗೆ ಡಯಟ್ ಕೊಡ್ತೀನಿ. ಸೊ ನಾನು ಡಯಟಿಷಿಯನ್.
0: ಓಕೆ ಓಕೆ ಮೇಡಮ್, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಕ್ರಿಯೇಷನ್ ತುಂಬಾ ಅದ್ಭುತವಾಗಿ ಮೂಡಿಬರುತ್ತೆ ನಿಮ್ದು, ಅದಕ್ಕೆ ಹೇಗೆ ಕಂಟೆಂಟ್ ತಯಾರಿ ಮಾಡ್ತಾ ಹೋಗ್ತೀರಿ ಅಂದ್ರೆ ಒಬ್ಬೊಬ್ಬರದ ಒಂದೊಂದು ಸ್ಟೈಲ್ ಇರುತ್ತೆ, ಆದ್ರೆ ನಿಮ್ದು ನಿಮ್ಮ ವಿಡಿಯೋಸ್ಗಳಲ್ಲಿ ಬಹುತೇಕ ತುಂಬಾ ಚೆನ್ನಾಗಿ ರೀಚ್ ಸಿಗುತ್ತೆ, ಹೇಗದು ಅಂತ?
1: ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಏನಂದ್ರೆ ನಾವು ಅಪೋಸಿಟ್ ವ್ಯಕ್ತಿ ಕನೆಕ್ಟ್, ಈಗ ನೋಡಿ ಡ್ಯಾನ್ಸ್ ಸಾಂಗ್ಸ್ ಅಥವಾ ಸಿನಿಮಾಗಳ ಬಗ್ಗೆ ಎಲ್ಲಾನೂ ಮಾಡ್ತಾರೆ. ನಾನು ನಟಿಯಾಗ ಅದನ್ನ ನನ್ನ ಆಕ್ಟಿಂಗ್ ಮಾಡುವಾಗ ನನ್ನ ಶಾರ್ಟ್ ಫಿಲ್ಮ್ಸ್ ಗಳಲ್ಲಿ ನಾನು ಮಾಡಿರ್ತೀನಿ, ಬಟ್ ಪರ್ಸನಲಿ ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಏನಾದ್ರೂ ಪೋಸ್ಟ್ ಮಾಡ್ತೀನಿ ಕಂಟೆಂಟ್ಸ್ ಅಂತ ಬಂದಾಗ, ನಾನ್ ಒಂದ್ ವ್ಯಕ್ತಿ ಕನೆಕ್ಟ್ ಆಗ್ಬೇಕು ಅಂದ್ರೆ ಆ ವ್ಯಕ್ತಿ ಲೈಫ್ ನಲ್ಲಿ ಏನಾದ್ರೂ ನಡೆದಿರೋದ್ ಬಗ್ಗೆ ನಾನು ಮಾತಾಡಿದ್ರೆ ಈಸಿಲಿ ಕನೆಕ್ಟ್ ಆಗ್ತೇನೆ. ಸೊ ನಾನ್ ಇದನ್ನೇ ನನ್ ಲೈಫ್ ಅಂತ ಬಂದಾಗ ಚೈಲ್ಡ್ಹುಡ್ ನಂದು ಮೆಮೊರೀಸ್ ಇರ್ಬೋದು, ಅಥವಾ ಸ್ಕೂಲ್ ನಲ್ಲಿ ಆದಂತಹ ಏನೋ ಒಂದು ಎಕ್ಸ್ಪೀರಿಯನ್ಸ್ ಇರ್ಬೋದು, ಕಾಲೇಜು ಅಥವಾ ಇವಾಗ ವರ್ಕ್ ಮಾಡ್ತಿರುವಾಗ ಇರ್ಬೋದು, ಫ್ರೆಂಡ್ಸ್ ಗಳ ಜೊತೆ ಇರ್ಬೋದು, ಅಥವಾ ಪರ್ಸನಲ್ ರಿಲೇಶನ್ಶಿಪ್ ಅಂತ ಬಂದಾಗಿರ್ಬೋದು, ನಮ್ಮಲ್ಲಿ ಎಷ್ಟೋ ಎಕ್ಸ್ಪೀರಿಯನ್ಸಸ್ ಇರುತ್ತೆ. ಆ ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ನಂಗೆ ಒಬ್ಳಿಗೆ ಆಗಿರಲ್ಲ, ಇಷ್ಟು ಪ್ರಪಂಚದಲ್ಲಿ ಎಲ್ಲೋ ಎಷ್ಟೋ ಜನಗಳ ಆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾನ್ ಯಾವಾಗ ಅದ್ರ ಬಗ್ಗೆ ಮಾತಾಡ್ತೀನೋ ಅಲ್ಲಿ ಯಾವ್ದೋ ಒಂದ್ ವ್ಯಕ್ತಿ ಅವ್ರ ಲೈಫ್ ಅಲ್ಲಿ ಆಗಿರೋದಕ್ಕೆ ಇಲ್ಲಿ ಕನೆಕ್ಟ್ ಆಗ್ತಾರೆ. ನಾನ್ ಬೇಸಿಕಲಿ ಕಂಟೆಂಟ್ ನಾನ್ ಇವಾಗ ನಾರ್ಮಲ್ ಆಗಿ ಏನೋ ಮಾತಾಡ್ತಾ ಇರ್ತೀನಿ, ನನ್ನ ತಲೆಗೆ ಬರುತ್ತೆ ಓಕೆ ಇದ್ರ ಬಗ್ಗೆ ಮಾಡ್ಬೋದಲ್ಲ ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಆಗಿದ್ದನ್ನ ಅಲ್ಕೊಂಡ್ ಬರಿತೀನಿ, ನಾನೇ ಬರಿತೀನಿ ನನ್ನ ಕಂಟೆಂಟ್ ಎಲ್ಲದಕ್ಕೂ, ನಾನೇನ್ ಮಾಡಿರ್ತೀನಿ ಅದೆಲ್ಲ ನಾನೇ ಬರೆಯೋದಕ್ಕೂ.
0: ನಿಮ್ದೇ ಸ್ಕ್ರಿಪ್ಟ್? ಒಂದ್ ಸ್ಕ್ರಿಪ್ಟ್
1: ಹೌದು, ನಾನೇ ಸ್ಕ್ರಿಪ್ಟ್ ಬರಿತೀನಿ ಅದಕ್ಕೆ.
0: ಓಕೆ,
1: ಸೊ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲ, ಸೊ ಅದ್ರ ಮೇಲೆ ಕುತ್ಕೊಂಡು ಸ್ವಲ್ಪ ಅಂದ್ರೆ ಒಂದ್ಸಲ ಈ ಇದು ಮಾಡ್ಬೇಕು ಅಂತ ಬಂದಾಗ ಅದ್ರ ಬಗ್ಗೆ ಕುತ್ಕೊಂಡು ಬರೆಯೋದು, ಅದನ್ನ ಒಂದ್ ವಾರ ತನಕ ತಲೆಯಲ್ಲಿ ಓಡ್ತಾ ಇರುತ್ತೆ, ಏನ್ ಚೇಂಜ್ ಮಾಡ್ಬೋದು ಏನ್ ಚೇಂಜ್ ಮಾಡ್ಬೋದು ಅಂತ ಬರ್ದಿಟ್ಕೊಂಡಿರ್ತೀನಿ. ಅಲ್ಲಿ ಚೇಂಜಸ್ ಮಾಡಿ ಫೈನಲ್ ಔಟ್ಪುಟ್ ಅನ್ನ ರೀಲ್ ಅಂತ ಮಾಡಿ ನಾನ್ ಪೋಸ್ಟ್ ಮಾಡ್ತೀನಿ. ಹಾಗಾಗಿ ಅದೇ ಅಂದಲ್ಲ, ಎಲ್ಲೋ ಒಂದ್ ಕಡೆ ಯಾರಿಗೋ ಲವ್ ಫೇಲ್ಯೂರ್ ಆಗಿತ್ತ ಅವ್ರು ಕನೆಕ್ಟ್ ಆಗ್ತಾರೆ,
0: ಯಾರೋ
1: ಆಗಿರತ್ತ ಅವ್ರು ಕನೆಕ್ಟ್ ಆಗ್ತಾರೆ, ಯಾರಿಗೋ ಮೋಸ ಆಗಿರತ್ತ ಅವ್ರು ಕನೆಕ್ಟ್ ಆಗ್ತಾರೆ. ಹಾಗೆ ಇರತ್ತಲ್ವ ಲೈಫ್ ಎಕ್ಸ್ಪೀರಿಯನ್ಸಸ್ ಇವೆಲ್ಲ ಪ್ರತಿಯೊಬ್ರು ಲೈಫ್ ಅಲ್ಲೂ ನಡೆಯೋದು.
0: ಹೌದು ಹೌದು,
1: ಹಾಗಾಗಿ ಅದಕ್ಕೆ ನನ್ ಮೊದ್ಲಿಂದಾನು ಇರೋದು ಹಂಗೆ ಪರ್ಸನಲಿ ಕನೆಕ್ಟ್ ಆಗ್ಬೇಕು, ಆದಾಗ ಅಷ್ಟೇ ಜನಕ್ಕೆ ನಮ್ ಬಗ್ಗೆ ಒಂದ್ ಒಳ್ಳೆ ಅಭಿಪ್ರಾಯನೋ ಅಥವಾ ನಮ್ ಮೇಲೆ ಒಂದ್ ಪ್ರೀತಿನೋ ಮೂಡೋದವರಿಗೆ. ಹಾಗೆ
0: ಎಷ್ಟೊಂದ್ ಜನ ಕಂಟೆಂಟ್ ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತಾರೆ, ಆದ್ರೆ ನಮ್ಮಲ್ಲೇ ಕಂಟೆಂಟ್ ಇರುತ್ತೆ.
1: ಎಕ್ಸಾಕ್ಟ್ಲಿ, ಬೆಳಗಿಂದ ಸಂಜೆವರೆಗೂ ನೀವು ಮಲ್ಕೊಳ್ಳೋ ಅಷ್ಟರಲ್ಲಿ ಏನೇನೋ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ, ಏನೇನೋ ನೋಡಿರ್ತೀರಾ, ಯಾರೋ ಇನ್ಯಾರೋ ಕುತ್ಕೊಂಡು. ಮತ್ತೆ ನನ್ಗೆ ಹೆಂಗೆ ಅಂದ್ರೆ ಅನ್ನೋನ್ ಪರ್ಸನ್ಸ್ ಜೊತೆ ಕೂತ್ ಮಾತಾಡೋದು ಅಂದ್ರೆ ತುಂಬಾ ಇಷ್ಟ. ನಾನ್ ಎಲ್ಲೇ ಹೋದ್ರು ಯಾರೇ ಇದ್ರು ನಾರ್ಮಲ್ ಮಾತಾಡ್ತಿರ್ತೀನಿ, ಅವ್ರಲ್ಲಿರೋ ಎಕ್ಸ್ಪೀರಿಯನ್ಸ್ ಬೇರೆ, ಅವ್ರು ನೋಡಿರೋ ಲೈಫ್ ಬೇರೆ ಇರುತ್ತೆ. ಯಾವ ಏಜ್ ಗ್ರೂಪ್ಸ್ ತುಂಬಾ ಜನ, ಕೆಲವ್ರು ಒಂದ್ಸಲ ವಯಸ್ಸಾದವ್ರು ಸಿಗ್ತಾರೆ, ಕೆಲವೊಂದ್ಸಲ ನಮ್ಮ ಏಜ್ ಅವ್ರು ಸಿಗ್ತಾರೆ, ಇನ್ನು ಕೆಲವೊಂದ್ಸಲ ಚಿಕ್ಕವರಿಂದಾನು ಏನೇನೋ ವಿಷಯಗಳು ಬರ್ತವೆ. ಸೊ ಕಲಿಕೆ ಎಲ್ಲ ಅಟ್ ದ ಎಂಡ್ ನೀವು ಕಲಿತಾನೆ ಇರ್ತೀರಾ, ಅಪ್ಗ್ರೇಡ್ ಆಗ್ತಾನೆ ಇರ್ತೀರಾ, ಅಲ್ಲಿ ನಾನು ಯೂಸ್ ಮಾಡ್ಕೋತೀನಿ ಆ ಕಂಟೆಂಟ್ಸ್ ನ.
0: ಓಕೆ ಓಕೆ, ಚೆನ್ನಾಗಿ ಹೇಳಿದ್ರಿ ಮೇಡಮ್ ಕಂಟೆಂಟ್ ಕ್ರಿಯೇಷನ್ ಕುರಿತಾಗಿ. ಈಗ ಒಂದು ಗೀತೆಯನ್ನ ಕೇಳ್ಕೊಂಬರೋಣ, ಆ ನಂತರ ಮಾತ್ ಮುಂದುವರ್ಸೋಣ. ಓಕೆ ಮೇಡಮ್, ಈಗ ಕೇಳಿ ಡ್ರಾಮಾ ಚಿತ್ರದ ಗೀತೆಯನ್ನ ಹರಿಕೃಷ್ಣ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆ.

0: ಕೇಳ್ತಿದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಪರಿಮಳ ಕಾರ್ಯಕ್ರಮದಲ್ಲಿ ಭೂಮಿಕ ಅವ್ರ ಜೊತೆ ನಾವು ಮಾತಾಡ್ತಾ ಇದ್ವಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನೀವು 70 ಶಾರ್ಟ್ ಫಿಲಮ್ಗಳು ಮಾಡಿದ್ದೀರಿ, ಈ ಪೈಕಿ ನಿಮಗೆ ಅತಿ ಹೆಚ್ಚು ಇಷ್ಟ ಆದಂತಹ ಪಾತ್ರ ಯಾವುದು ಅಷ್ಟು ಸಿನಿಮಾಗಳಲ್ಲಿ?
1: ತುಂಬಾ ಇಷ್ಟ ಅಂದ್ರೆ ಸಿ ಎಲ್ಲಾನು ನನ್ ಫೇವರೇಟ್ಸ್, ಬಟ್ ಎಲ್ಲದಕ್ಕಿಂತ ತುಂಬಾ ಜಾಸ್ತಿ ಫೇವರೇಟ್ ಅಂತ ಬಂದ್ರೆ ಎರಡು, ಒಂದು ಶರಣಾಗತಿ ಅಂತ, ಇನ್ನೊಂದು ಹರಾಮ್ಕೋರ್ ದುನಿಯಾ ಅಂತ. ಥರ್ಡ್ ಅಂತ ಹೇಳ್ತೀನಿ ಅಂದ್ರೆ ಸಾವಿತ್ರಿ. ಈ ಮೂರು ನನ್ ತುಂಬಾನೇ ಹೇಳಿದ್ನಲ್ಲ 1, 2, 3 ಅಕಾರ್ಡಿಂಗ್ಲಿ ಹೇಳಿದೀನಿ ನಿಮ್ಗೆ. ನಂಗೆ ತುಂಬಾ ಅಂದ್ರೆ ತುಂಬಾ ಕನೆಕ್ಟ್ ಆಗುವಂತಹ ಕ್ಯಾರೆಕ್ಟರ್ಸ್ ಇದು. ಮೊದಲನೇದು ಯಾವ್ದು ಹೇಳಿದೆ ನಾನು, ಶರಣಾಗತಿ ಅಂತ ಬಂದ್ರೆ ಒಂದು ತಾಯಿ ತನ್ನ ಮಗುವಿಗೋಸ್ಕರ ಏನೆಲ್ಲ ರಿಸ್ಕ್ ತಗೋತಾಳೆ ಅಂದ್ರೆ ಹೆಂಗೆ ಹೇಳಿದ್ರೆ, ನಾನೇ ಎಷ್ಟೋ ಸಲ ರೀಲ್ಗಳಲ್ಲಿ ಮಾಡಿದೀನಿ, ಒಂದ್ ಹೆಣ್ಣಿಗೆ ಒಂದು ತವ್ರ ಮನೆ ಚೆನ್ನಾಗಿರ್ಬೇಕು ಇಲ್ಲ ಗಂಡನ ಮನೆ ಚೆನ್ನಾಗಿರ್ಬೇಕು, ಎರಡೂ ಇಲ್ಲ ಅಂದ್ರೆ ಜೀವನ ನರ್ಕ ಅನ್ನೋದು ನಮ್ ಸೊಸೈಟಿನಲ್ಲಂತೂ ಖಂಡಿತವಾಗ್ಲೂ ಆಗ್ತಾ ಇದೆ ಅದು. ಸೊ ಅಲ್ಲಿ ಗಂಡ ಮೋಸ ಮಾಡಿ ಹೋದಾಗ ಹೆಂಡತಿ ಹೆಣ್ಣು ತನ್ನ ಮಗುವನ್ನ ಉಳಿಸ್ಕೊಳ್ಳಿಕ್ಕೆ ಒಂದು ವೇಷ್ಯಾಗಿ ತನ್ನ ಮೈಯನ್ನ ಕೂಡ ಮಾರ್ಕೊಳ್ಳುವಂತಹ ಪರಿಸ್ಥಿತಿ ಬಂದ್ರೂ ಕೂಡ ಅವ್ಳು ರೆಡಿಯಾಗಿ ನಿಲ್ತಾಳೆ ಅನ್ನುವಂತಹ ಕತೆ ಅದು ಶರಣಾಗತಿ. ಸೊ ಅದು ನಂಗ್ ಪರ್ಸನಲಿ ತುಂಬಾ ಕನೆಕ್ಟ್ ಆಗಿದ್ದು. ಅಂಡ್ ಸೆಕೆಂಡ್ ಹರಾಮ್ಕೋ ದುನಿಯಾ ಬಂದು ಹುಚ್ಚರ್ ಕ್ಯಾರೆಕ್ಟರ್ ಅಂದ್ರೆ ನಾನು ಅದ್ರಲ್ಲಿ ಮೆಂಟಲಿ ಡಿಸೇಬಲ್ಡ್ ಇರ್ತೇನೆ. ಅದು ನಂಗೆ ಪ್ರಿಯಾಂಕಾ ಚೋಪ್ರಾ ಅವ್ರದ್ದು ಆಕ್ಟಿಂಗ್ ನೋಡಿ ನಂಗಲ್ಲಿ ತುಂಬಾ ಯಾವಾಗ್ಲೂ ಅನ್ಸ್ತಿತ್ತು ನಂಗೆ ಈ ತರ ಒಂದ್ ಪ್ಲೇ ಮಾಡ್ಬೇಕು ಅಂತ ಹೇಳಿ. ಸೊ ಅದು ಆಕ್ಚುಲಿ ಫಸ್ಟ್ ಅದಕ್ಕೆ ಹೆಸರಿಟ್ಟಿದ್ರೆ ಹುಚ್ಚರು ಕತೆ ಅಂತ ಹೇಳಿದ್ವಿ, ಬಟ್ ಅದಾದ್ಮೇಲೆ ಅದು ಚೆನ್ನಾಗಿ ಮ್ಯಾಚ್ ಆಗಲ್ಲ ಅಂಡ್ ಆ ತರ ಕರೆಯೋದು ಬೇಡ ಅಂತ ಹೇಳಿ ಅದನ್ನ ಹರಾಮ್ಕೋರ್ ದುನಿಯಾ ಅಂತ ಮಾಡಿದ್ದು. ಅಲ್ಲೂ ಹೀಗೆ ಅದೇ, ಅದ್ರಲ್ಲಿ ಸ್ಪೆಷಲಿ ನಂಗೆ ಆಕ್ಟಿಂಗ್ ಗೆ ತುಂಬಾ ಪರ್ಫಾರ್ಮೆನ್ಸ್ ಜಾಸ್ತಿ ಸ್ಪೇಸ್ ಇದ್ದಿದ್ರಿಂದ ನನ್ಗೆ ಆ ಕ್ಯಾರೆಕ್ಟರ್ ಅದು ಹೆಂಗೆ ಅಂದ್ರೆ, ಆ ಕ್ಯಾರೆಕ್ಟರ್ ಒಂದ್ ವಾರ ಏನೋ ಶೂಟಿಂಗ್ ಮಾಡಿದೀವಿ ನಾವು ನಿಂಗರಾಜ್ ಸಿಂಗ್ ಅಡಿ ಅವ್ರ ಜೊತೆಗೆ ಜಮ್ಖಂಡಿನಲ್ಲಿ ಒಂದ್ ವಾರ ಬೆಳಿಗ್ಗೆ 3 ಗಂಟೆ 4 ಗಂಟೆಗೆ ಅಂದ್ರೆ ಎದ್ದು ರೆಡಿ ಆಗಿ 5:30-6 ಗಂಟೆಗೆ ಶೂಟಿಂಗ್ ಶುರು ಆದ್ರೆ ಮತ್ತೆ ವಾಪಸ್ ರಾತ್ರಿ 12 ಗಂಟೆ ತನಕನು ಶೂಟಿಂಗ್ ಇರ್ತಿತ್ತು. ರೋಡ್ಗಳಲ್ಲಿ ಮೋರಿಗಳಲ್ಲಿ ಸತ್ತವ್ರ ಬಟ್ಟೆಗಳನ್ನೆಲ್ಲ ಹಾಕೊಂಡು ಈ ತರ ಎಲ್ಲ ಶೂಟ್ ಮಾಡಿದೀವಿ, ಅದನ್ನ ತುಂಬಾ ಕಷ್ಟಪಟ್ಟಿದ್ವಿ ಅದಕ್ಕೆ. ಸೊ ಅದಾದ್ಮೇಲೆ ಒಂದ್ ವಾರ ಆಲ್ಮೋಸ್ಟ್ ನಾನು ಅದೇ ಕ್ಯಾರೆಕ್ಟರ್ ಅಂದ್ರೆ ನನ್ನ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಅದೇ ಕ್ಯಾರೆಕ್ಟರ್ ಇರ್ತಿತ್ತು. ಒಂದ್ ವಾರ ತನಕ ಅಷ್ಟು ಪ್ರಾಕ್ಟೀಸ್ ಮಾಡಿದ್ದೆ ಆ ಕ್ಯಾರೆಕ್ಟರ್ಗೆ. ಸೊ ಅದು ಒಂದು. ಅಂಡ್ ಮೂರನೇದು ಅಂತ ಬಂದ್ರೆ ಸಾವಿತ್ರಿ ಅನ್ನೋದು ಒಂದು ವೇಶ್ಯ ಕತೆ.
0: ಹೌದು ನೋಡಿದ್ದೆ.
1: ಯಾವ್ದೇ ಒಂದು ಹೆಣ್ಣು ಕೂಡ ಪರ್ಪಸ್ಫುಲಿ

0: ಹೋಗಿ ವೇಶ್ಯಾಗಬೇಕು ಅಂತ ಆಗೋದಿಲ್ಲ, ಬಟ್ ಅನಿವಾರ್ಯ ಕಾರಣಗಳಿಂದ ವೇಶ್ಯಾಗಿ ತನ್ನ ಬದುಕನ್ನ ನಡೆಸೋದಕ್ಕೆ ಊಟ ಮಾಡೋದಕ್ಕೆ ಮೂರು ಹೊತ್ತು ಅಟ್ ಲೀಸ್ಟ್ ವೇಶ್ಯ ಅಂದ್ರೆ ಆ ಕೆಲಸವನ್ನ ಪ್ರವೃತ್ತಿಯನ್ನ ಆಪ್ ಮಾಡ್ಕೋತಾರೆ ಅನ್ನೋದ್ರ ಬಗ್ಗೆ ಇದಂತಹ ಕತೆ. ಅವಳಿಗೆ ರಾಮನ್ ದರ್ಶನ ಆಗ್ಬೇಕಿರೋ ಅಂದ್ರೆ ಅಯೋಧ್ಯೆಗೆ ಹೋಗ್ಬೇಕು, ಆ ಟೈಮಲ್ಲಿ ಅಯೋಧ್ಯೆ ಬೇರೆ ಇದಾಗಿತ್ತು, ಓಪನಿಂಗ್ ಆಗಿತ್ತು. ಎಸ್, ಸೊ ಅವೆರಡೂ ಮ್ಯಾಚ್ ಮಾಡ್ಕೊಂಡು ಮಾಡಿದಂತಹ ಕತೆ ಅದು. ಸೊ ಅದು ಮೂರು ಕತೆಗಳು ನನ್ಗೆ ತುಂಬಾ ಅಂದ್ರೆ ಲೈಫ್ ಟೈಮ್ ಇನ್ ಮುಂದೆ ಇನ್ ಎಷ್ಟೇ ಕತೆಗಳು ಮಾಡಿದ್ರು ಈ ಮೂರು ಯಾವತ್ತು ಈ ಲೈನಲ್ಲೇ ಇರುತ್ತೆ, ಅಷ್ಟು ತುಂಬಾ ಹತ್ತಿರ ಆದಂತಹ ಕತೆ.
1: ಓ, ತುಂಬಾ ಚೆನ್ನಾಗಿ ಹೇಳಿದ್ರೆ ಮೇಡಮ್. ಹಾಗೇನೆ ನಿಮ್ ಶೂಟಿಂಗ್ ಸೆಟ್ ನಲ್ಲಿ ಆದಂತಹ ಸಿಹಿ ಅಥವಾ ಕಹಿ ಅನುಭವವನ್ನು ಹಂಚ್ಕೊಳ್ಬಹುದಾ?
0: ಖಂಡಿತವಾಗ್ಲು. ಕಹಿ ಅಂತ ಬಂದ್ರೆ ಫಸ್ಟ್ ಕಹಿ ಹೇಳ್ಬಿಡ್ತೀನಿ, ಆಮೇಲೆ ಸಿಹಿ ಹೋಗೋಣ. ಕಹಿ ಅಂತ ಬಂದ್ರೆ ಏನಾಗುತ್ತೆ ಅಂದ್ರೆ, ನಾನ್ ಸ್ಪೆಷಲಿ ಆ ಕಡೆ ಎಲ್ಲ ಶೂಟ್ ಮಾಡ್ತಿರುವಾಗ ಕೆಲವೊಂದ್ಸಲ ಈ ಫೋಟೋ ತಕ್ಕೊಳಕ್ಕೆ ಅಥವಾ ನಮ್ ಜೊತೆ ಮಾತಾಡಕ್ಕೆ ಅಂತ ಬರ್ತಾರೆ. ನಾವು ಎಸ್, ನಾವು ಪಬ್ಲಿಕ್ ಫಿಗರು ಅಥವಾ ಪಬ್ಲಿಕ್ಲಿ ನಾವು ಸ್ವಲ್ಪ ಚೆನ್ನಾಗಿ ಮಾತಾಡ್ಬೇಕು ಅದೆಲ್ಲ ನಾನು ಒಪ್ಕೋತೀನಿ, ಆದ್ರೆ ಒಂದ್ ಸರ್ಟನ್ ಲಿಮಿಟ್ ವರ್ಗು ಅಷ್ಟೇ ಇರುತ್ತೆ ನಮ್ಗೆ. ಒಂದ್ಸಲ ಹೀಗೆ ನಾನು ಶೂಟ್ ಮಾಡ್ತಾ ಇದ್ವಿ, ಒಬ್ರು ಬಂದ್ರು, ಆ ಅಣ್ಣ ಕುಡ್ದ್ಬಿಟ್ಟಿದ್ದಾನೆ ಫುಲ್ಲು, ಬಂದು ಫೋಟೋ ತಕೊಂಡ್ರು, ತಕೊಂಡ್ಮೇಲೆ ಸೀದಾ ನನ್ ಹೆಗ್ಲ ಮೇಲೆ ಕೈ ಹಾಕಕ್ ಬಂದ್ರು. ನನ್ಗೆ ಸಿ ಅದೇ ಹೇಳಿದ್ವಲ್ಲ, ಒಂದ್ ಹೆಣ್ ಮಕ್ಕಳಾಗಿ ನಮ್ಗೊಂದ್ ಸರ್ಟ್ ಹ್ಯಾಂಡ್ ಶೇಕ್ ಮಾಡುವಾಗ್ಲೂ ಕೂಡ ನಾವ್ ಒಂದೊಂದ್ಸಲ ಹಿಂಜರಿತೀವಿ, ಅಂದ್ರೆ ಅದ್ ನಮ್ಗೆ ಕಂಫರ್ಟ್ ಇರೋದಿಲ್ಲ ಮಾಡೋದಕ್ಕೆ. ಎಲ್ಲರ ಜೊತೆಗೂ ಹ್ಯಾಂಡ್ ಶೇಕ್ ಮಾಡ್ಕೊಂಡು ನಿಂತ್ಕೊಳ್ಳಿ ಅಂತ ಹೇಳಿದ್ರೆ ನಮ್ಗೆ ಅದು ಆಗದೇ ಇಲ್ಲ ನಮ್ಗೆ. ಸೊ ಅವ್ರು ಸೀದಾ ಕೈ ಹೆಗ್ಲ ಮೇಲೆ ಕೈ ಹಾಕ್ಲಿಕ್ ಬಂದ್ರು. ಅಲ್ಲಿ ಅಂದ್ರೆ ಒಂಥರ ಏನೋ ಆ ಮೂಮೆಂಟ್ ಅಲ್ಲಿ ನಂಗೆ ತುಂಬಾ ಒಂಥರ ಗಾಬರಿ ಇರ್ಬೋದು ಅಥವಾ ಅಸಹ್ಯ ಅನ್ಸ್ಬೋದು, ಆತರ ಒಂದು ಇನ್ಸಿಡೆಂಟ್. ಅಂಡ್ ಆಲ್ಸೋ ನನ್ನ ಹರಾಮ್ ಕೋರ್ ದುನಿಯಾ ಶೂಟ್ ಮಾಡಿದಾಗ, ಆಕ್ಚುಲಿ ಶೂಟಿಂಗ್ ಅಷ್ಟೇ ಅದು, ಅದರಲ್ಲಿ ಅದೇ ಅವಳು ಮೆಂಟಲಿ ಡಿಸೇಬಲ್ಡ್ ಇರ್ತಾಳೆ. ಸೊ ಅವಳ ಮೇಲೆ ರೇಪ್ ಅಟೆಂಪ್ಟ್ ಆಗುವಂತಹ ಒಂದ್ ಸೀನು, ಆ ಸೀನ್ ಅಲ್ಲಿ ಆಕ್ಚುಲಿ ನಾವು ಶೂಟಿಂಗ್ ಮಾಡ್ತಾ ಇದೀವಿ, ಬಟ್ ನಂಗೆ ಆ ಸೀನ್ ಅಲ್ಲಿ ಹೆಂಗೆ ಅಂದ್ರೆ ಪರ್ಸ್ನಲಿ ಒಂದ್ ರೀತಿನಲ್ಲಿ ನಾನು ತುಂಬಾ ಹೆದರ್ಕೊಳಕ್ ಶುರು ಮಾಡ್ಬಿಟ್ಟೆ. ಬಿಕಾಸ್ ನಾನ್ ಮಾಡ್ತಾರ ಶೂಟಿಂಗ್ ಅಷ್ಟೇ, ನಾನು ಯಾವ ಮೂಮೆಂಟ್ ಅಲ್ಲಿ ಬೇಕಾದ್ರೂ ಅದನ್ನ ನಿಲ್ಲಿಸಬಹುದಲ್ಲಿ. ಆದ್ರೆ ಎಷ್ಟೋ ಹೆಣ್ಮಕ್ಳು ಮೇಲೆ ಆಗುವಂತಹ ರೇಪ್ ಕೇಸಸ್ ನಲ್ಲಿ ನನ್ಗೆ ಅಲ್ಲಿ ಕನೆಕ್ಟ್ ಆಗೋಯ್ತು, ಅಂದ್ರೆ ಹೆಣ್ಮಕ್ಳು ಎಷ್ಟು ಸ್ಟ್ರಗಲ್ ಮಾಡ್ತಾರೆ ಆ ಒಂದ್ ಮೂಮೆಂಟ್ ನಲ್ಲಿ ಅನ್ನೋ ಒಂದು, ಅದು ಸ್ಟ್ರೈಕ್ ಆಗಿ ಸ್ವಲ್ಪ ಹೊತ್ತು ಗ್ಯಾಪ್ ತಗೊಂಡು ನಾನು ಮತ್ತೆ ಆಮೇಲೆ ವಾಪಸ್ ಹತ್ತಿದೀನಿ ಕೂಡ. ಅದ್ ಮಾಡುವಾಗ ಅಳು ಕೂಡ ಬಂದಿದೆ, ಅದಾದ್ಮೇಲೆ ಸ್ವಲ್ಪ ಗ್ಯಾಪ್ ತಗೊಂಡು ರಿಲ್ಯಾಕ್ಸ್ ಆದ್ಮೇಲೆ ಮತ್ತೆ ವಾಪಸ್ ಶೂಟಿಂಗ್ ಶುರು ಮಾಡಿದ್ವಿ. ಇವೆರಡೂ ನಂಗೆ ಯಾವಾಗ್ಲೂ ಮೆಮೊರೇಬಲ್ ಇರುತ್ತೆ. ಅಂಡ್ ಸಿಹಿ ಅಂತ ಬಂದ್ರೆ ಅಂತೂ ಅದು ಎಷ್ಟೋ ಎಷ್ಟೊಂದಿದೆ. ಈಗ ನಾವು ಎಲ್ಲೋ ಹೋದಾಗ ರೆಕಗ್ನೇಷನ್ ಇರ್ಬೋದು, ಒಂದ್ಸಲ ಹೀಗೆ ಕುತ್ಕೊಂಡು ಹೊರಟಿದ್ವಿ ವಾಪಸ್ಸು, ಗಾಡಿಲಿ ಹೋಗ್ತಾ ಇದ್ದೀನಿ ನಾನು ಅಣ್ಣನ ಜೊತೆ ಕುತ್ಕೊಂಡು, ಒಂದು ಲೇಡಿ ತುಂಬಾ ದೂರದಿಂದ ಓಡ್ ಬರ್ತಾನೆ ಇದಾರೆ, ಒಂದ್ ಲಾಂಗ್ ಡಿಸ್ಟೆನ್ಸ್ ವರ್ಗೂ ಓಡ್ಕೊಂಡು ಬರ್ತಾನೆ ಇದ್ರು ಅವರು. ಮೋಸ್ಟ್ಲಿ ಫೋಟೋಗೆ ಬರ್ತಾ ಇದಾರೆ ಅಂತ ಗಾಡಿ ನಿಲ್ಸಿ ಅವ್ರ ಹತ್ರ ಮಾತಾಡಕ್ ಶುರು ಮಾಡಿದಾಗ ಸೀದಾ ಅವಳು ಕಾಲಿಗೆ ಬಿಳಕ್ ಬರಕ್ ಶುರು ಮಾಡಿದ್ಲು. ಅಯ್ಯೋ ಏನವ ಅಂತ ಕೇಳಿದಾಗ ಅವಳು ನಂದು ಒಂದ್ ಸಿನಿಮಾ ನೋಡಿದ್ಲಂತೆ, ಕುಡುಕನ ಹೆಂಡತಿ ಅಂತ ಒಂದ್ ಕತೆ ಮಾಡಿದ್ವಿ. ಅದರ್ನಲ್ಲಿ ಕುಡುಕ ಗಂಡನ ಹೆಣ್ಮಕ್ಳು ಇರ್ತಾರಲ್ಲ, ಅವ್ರು ಕುಡುಕ ಸತ್ತಾಗ ಅವ್ನ್ ಹೆಣ್ಮಕ್ಳು ಏನೆಲ್ಲ ಫೇಸ್ ಮಾಡ್ತಾರೆ ಅನ್ನೋ ಸ್ಟೋರಿ ಅದು. ಸೊ ಅವಳ್ ಬಂದ್ ಹೇಳಿದ್ದು ಅವಳಿಗೆ ಇಬ್ರು ಹೆಣ್ಮಕ್ಳು ಅವ್ರ ಗಂಡ ಕುಡ್ದು ಕುಡ್ದು ಕುಡ್ದು ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾನೆ. ಸೊ ಅವಳು ಆ ಮೂವಿ ನೋಡಿ ಇನ್ಸ್ಪೈರ್ ಆಗಿ ನಾನು ಇಲ್ಲ ಬದುಕ್ತೀನಿ, ನಾನು ನನ್ ಮಕ್ಳನ್ನ ಇಟ್ಕೊಂಡು ಬದುಕ್ತೀನಿ ಅಂತ ಗಾರೆ ಕೆಲಸ ಮಾಡಿ ಇಬ್ರು ಮಕ್ಳನ್ನು ಸಾಕ್ತಾ ಇದ್ಲು. ನೀನ್ ನಂಗೆ ಇನ್ಸ್ಪಿರೇಷನ್ ಅಕ್ಕ ಅಂದಾಗ, ಇದು ಇಂಥವೆಲ್ಲ ಕೇಳಿದಾಗ ಅಂದ್ರೆ ನಮ್ ಕತೆಗಳು ನಾವು ಮಾಡೋ ಆಕ್ಟಿಂಗ್ಗಳು ಯಾರ್ದೋ ಒಂದ್ ಲೈಫಿಗೆ ಇನ್ಸ್ಪಿರೇಷನ್ ಆಗತ್ತಲ್ಲ, ಈ ತರ ಇನ್ಸಿಡೆಂಟ್ಸ್ ತುಂಬಾ ಖುಷಿ ಆಗತ್ತೆ. ಅದು ಪರ್ಸನಲಿ ಕೇಳಿದಾಗ ಬೇಜಾರ್ ಹೌದು ಹಂಗಾಯ್ತು ಅಂತ, ಬಟ್ ಅವ್ರ ಇನ್ಸ್ಪಿರೇಷನ್ ಆಗಿ ನಮನ್ ತಗೊಂಡಾಗ ಖುಷಿ ಅನ್ಸುತ್ತೆ. ಅಂಡ್ ಫನ್ ಅಂತೂ ಅನ್ಲಿಮಿಟೆಡ್ ಹೇಳಿದ್ರಲ್ಲ, ತರ್ಲೆ ಮಾಡ್ಕೊಂಡು ಮತ್ತೆ ಹೆಂಗಿರ್ತಿತ್ತು ಶೂಟಿಂಗ್ ಸ್ಪಾಟ್ಸ್ ಅಲ್ಲಿ, ನಾನು ಒಬ್ಳೆ ಹುಡುಗಿ, ನಾನು ಜಮಖಂಡಿಯಲ್ಲಿ ಜಾಸ್ತಿ ಶೂಟ್ ಮಾಡ್ತಿದ್ರಿಂದ ಅಲ್ಲೊಂದ್ 10-15 ಜನ ಎಲ್ಲ ಗಂಡಸ್ರಿ ನಮ್ ಟೀಮ್ ಅಲ್ಲಿ ಇರ್ತಿದ್ರು, ನಾನು ಒಬ್ಳೆ ಹೆಂಗಂದ್ರೆ ಒಂಥರ ಈ ಹಿಂದಿನಲ್ಲಿ ಹೇಳ್ತಾರಲ್ಲ ಲಾಡ್ಲಿ ಅಂತ, ಹಂಗೆ ನಾನು ಆಡಿದ್ದೆ ಆಟ, ನಾನು ಮಾಡಿದ್ದೆ ಇದು ಅನ್ನೋ ತರ. ಸೊ ಫುಲ್ ಮಜಾ ಮಾಡ್ತಿದ್ವಿ, ಹೆವಿ ರೇಗಿಸ್ಕೊಂಡು ಹೋಗಿ ಆಡಿಸ್ಕೊಂಡು, ಈ ತರ ತುಂಬಾ ಫನ್ ಇರ್ತಿತ್ತಲ್ಲಿ.
1: ಮೇಡಮ್, ಹಂಗೇನೆ ನೀವು ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚಾಗಿ ಕೆಟ್ಟ ಕಮೆಂಟ್ಸ್ಗಳು ಬರುತ್ತೆ, ಮತ್ತೆ ಒಳ್ಳೇದು ಬರುತ್ತೆ ಕೆಟ್ಟದು ಬರುತ್ತೆ. ಕೆಟ್ಟ ಕಮೆಂಟ್ಸ್ಗಳನ್ನ ಬಂದಂತ ಸಂದರ್ಭದಲ್ಲಿ ಅದನ್ನ ಹೇಗೆ ಸ್ವೀಕರಿಸ್ತೀರಿ ನೀವು?
0: ಬಿಗಿನಿಂಗ್ ನಲ್ಲಿ ನಂಗೆ ತುಂಬಾ ಬೇಜಾರಾಗ್ಬಿಡೋದು, ಅಳ್ಕೊಂಡು ಕೂತ್ಬಿಡುವೆ. ಬಿಕಾಸ್ ನಮ್ದಲ್ದಿರೋ ಕ್ಯಾರೆಕ್ಟರ್ಗಳನ್ನ ಅವರು ಮಾತಾಡ್ತಾರೆ ಅದ್ರ ಬಗ್ಗೆ, ಎಸ್ಪೆಷಲಿ ಅದೊಂದು ಮೈಂಡ್ ಸೆಟ್ ಇದೆ ನಮ್ಮಲ್ಲಿ, ಹೆಣ್ಮಕ್ಳನ್ನ ಕುಗ್ಗಿಸ್ಬೇಕು ಅಥವಾ ಅವರನ್ನ ವೀಕ್ ಮಾಡ್ಬೇಕು ಅಂದ್ರೆ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬಿಡ್ರಿ. ಅಂಡ್ ವಿಚ್ ಇಸ್ ವೆರಿ ಫ್ಯಾಕ್ಟ್ ಆಲ್ಸೋ, ನಾನೇ ಎಷ್ಟೋ ಸಲ ಕುಗ್ಗೋಗ್ಬಿಟ್ಟಿದ್ದೀನಿ ಕ್ಯಾರೆಕ್ಟರ್ಗಳ ಬಗ್ಗೆ ಅಂತ ಬಂದಾಗ. ಇತ್ತೀಚೆಗಂತೂ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಪಾಸಿಟಿವಿಟಿಗಿನ್ನ ಜಾಸ್ತಿ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಾ ಇದೆ. ಸೊ ಅದ್ರಲ್ಲೂ ಈಗ ಹುಡುಗರು ಅಥವಾ ಹುಡುಗಿರು ಅಂತ ಬಂದ್ರೆ, ಹುಡುಗರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದು ನೀವು ಕಮೆಂಟ್ಸ್ಗಳಲ್ಲಿ ಓಪನ್ ಮಾಡಿ ನೋಡಿದ್ರೆ ತುಂಬಾ ರೇರ್, ವೆರಿ ರೇರ್. ಹೆಣ್ಮಕ್ಳು ಅಂತ ಬಂದ್ರೆ ಫಸ್ಟ್ ಈಕೆಗೆ ಎಷ್ಟ್ ನನ್ನನ್ನು ಸೇರ್ಸ್ ನಾನು ಹೇಳ್ಕೊತೀನಿ, ಕಷ್ಟ

0: ಹೊರತು ದುಡ್ದು ನಾವ್ ಆರಾಮ್ಸೆ ಸೆಟ್ಲ್ ಮಾಡ್ಕೊಂಡು ನಮ್ ಲೈಫ್ ಅನ್ನ ಬದುಕ್ತಿವಿ ಅನ್ನೋ ಹೆಣ್ಮಕ್ಳು ತುಂಬಾ ಜನ ಇದಾರೆ.
1: ಹೌದು,
0: ಅಂತವರಿಗೂ ಕೂಡ ನೀವು ಹೆಂಗೆ ಅಂದ್ರೆ ಇವಳ್ ಬಿಡ ಅವಳ್ ಬಿಡ ಬರೀ ಕ್ಯಾರೆಕ್ಟರ್ ಬಗ್ಗೆ ಬಂದ್ ಮಾತಾಡಿದಾಗ ಅದೇನಕ್ಕೆ ಅಷ್ಟು ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಾ ಇದೆ, ಯಾಕೆ ಮೈಂಡ್ ಸೆಟ್ಗಳು ಇಷ್ಟು ವೀಕ್ ಆಗ್ತಾ ಇದೆ ಅಥವಾ ಇಷ್ಟು ವರ್ಸ್ಟ್ ಆಗ್ತಾ ಇದೆ ಅನ್ನೋದ್ರ ಈಗ್ಲೂ ಗೊತ್ತಿಲ್ಲ. ಬಟ್ ಯಸ್, ನಾನು ಅದನ್ನ ತುಂಬಾ ನೆಗೆಟಿವ್ಲಿ ಮೊದ್ಲು ತಗೋತಿದ್ದೆ, ಬಟ್ ಇವತ್ತಿಗೆ ಅದು ಪ್ರಾಕ್ಟೀಸ್ ಆಗಿ ಆಗಿ ಹೆಂಗೆ ಅಂದ್ರೆ ಏನ ಖಾಲಿ ಕೂತವ್ರು ಅಷ್ಟೇ ಕಮೆಂಟ್ಗಳು ಮಾಡ್ತಾರೆ, ದೊಡ್ಡ ದೊಡ್ಡವ್ರು ಇವಾಗ ಫಾರ್ ಎಕ್ಸಾಂಪಲ್ ನಮ್ ಸಿನಿಮಾ ಇಂಡಸ್ಟ್ರಿ ಅಂತ ತಗೊಂಡ್ರೆ ಯಶ್ ಸರ್ ಇರ್ಬೋದು, ಸುದೀಪ್ ಸರ್ ಇರ್ಬೋದು, ದರ್ಶನ್ ಸರ್ ಇರ್ಬೋದು, ಇವ್ರು ಯಾರು ಬಂದು ನೆಗೆಟಿವ್ ಕಮೆಂಟ್ ಯಾರ ಬಗ್ಗೆನೂ ಹಾಕಲ್ಲ, ಯಾರ ಬಗ್ಗೆ ಮಾತು ಆಡಲ್ಲ.
1: ಹೌದು,
0: ಸಕ್ಸಸ್ ಆದವ್ರು ಅವ್ರಿಗೆ ಗೊತ್ತಲ್ಲ ಅವ್ರು ಯಾರು ಮಾತಾಡಲ್ಲ, ಯಾರೋ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಕೆಲಸ ಇಲ್ಲದೆ ಖಾಲಿ ಕೂತಿರೋರ್ ವಯಸ್ಸು. ಅಷ್ಟಾಗಿ ತಲೆ ಕೆಡ್ಸ್ಕೊಳ್ಳೋದು ಇವತ್ತಿಗೆ ಬಿಟ್ಬಿಟ್ಟಿದೀನಿ, ತಲೆ ಕೆಡ್ಸ್ಕೊಳಲ್ಲ. ಬಟ್ ಸ್ಟಿಲ್ ಒಂದೊಂದ್ಸಲ ತೀರಾ ವರ್ಸ್ ಆಗಿ ಮಾತಾಡಿದಾಗ ಖಂಡಿತವಾಗ್ಲೂ ಹರ್ಟ್ ಆಗುತ್ತೆ. ಅವ್ರ ಮನೇಲೂ ಹೆಣ್ಮಕ್ಳು ಇರ್ತಾರೆ ಅನ್ನೋದನ್ನ ಮರ್ತೋಗಿ ಮಾತಾಡ್ತಾರೆ ಜನ, ಅದ್ ಹೆಂಗೆ ಅನ್ನೋದು ನನ್ಗೂ ಕ್ವಶನ್ ಮಾರ್ಕ್ ಇದೆ.
1: ಹೌದು, ಕೆಲವ್ರಿಗೆ ಅದ್ ಯಾಕೆ ಆತರ ಮಾಡ್ತಾರೆ ಅಂತ ನಿಜಕ್ಕೂ ಅದು ಯಕ್ಷ ಪ್ರಶ್ನೆ. ಅದು
0: ಅದ್ ಏನ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನೆಗೆಟಿವ್ ಮಾತಾಡಿದ್ರೆ ಗೊತ್ತಿಲ್ಲ, ಅದೇ ಪಾಸಿಟಿವ್ ಮಾತಾಡಿದಾಗ ನಿಮ್ಮಲ್ಲಿ ಒಂದು ವೈಬ್ ಕ್ರಿಯೇಟ್ ಆಗುತ್ತೆ. ಆ ವೈಬ್ ಬಂದ್ಬಿಟ್ಟು ನಿಮ್ ನೆಗೆಟಿವ್ ಯಾಕೆ ಮಾತಾಡ್ತಾರೆ, ಯಾಕೆ ಕಮೆಂಟ್ ಹಾಕ್ತಾರೆ, ಅದು ಹಿಂದೆ ಮುಂದೆ ಗೊತ್ತಿರಲ್ಲ ವಿಷಯ. ಹಿಂದೆ ಮುಂದೆ ಏನೇನೋ ಗೊತ್ತಿಲ್ಲ ನಂದೇ. ಫಾರ್ ಎಕ್ಸಾಂಪಲ್, ನಾನ್ ಇವಾಗ ರೆಗ್ಯುಲರ್ ಆಗಿ ಟೀಮ್ ಏನ್ ವರ್ಕ್ ಮಾಡ್ತಿದ್ದೆ ಅದ್ ಮಾಡದೆ ಹೊರಗ್ ಬಂದಾಗ ನನ್ಗೇನೆ ಒಂದ್ ವರ್ಷ ಅಂತೂ ಆಲ್ಮೋಸ್ಟ್ 1 ವರ್ಷ ತಗೋತು ನನ್ಗೆ ಆ ನೆಗೆಟಿವಿಟಿ ಇಂದ ಹೊರಗ್ ಬರಕ್ಕೆ. ಸೊ ಅಷ್ಟು ನೆಗೆಟಿವಿಟಿ ಯಾಕೆ ಸ್ಪ್ರೆಡ್ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಯಾವಾಗ ಹೋಗ್ತಿವಿ, ಯಾವಾಗ ಇರ್ತೀವಿ, ಏನಾಗುತ್ತೆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಏನಿರ್ತೀವಿ ಅನ್ನೋದೇ ಗೊತ್ತಿಲ್ಲ. ಸಾಧ್ಯವಾದಷ್ಟು ಪಾಸಿಟಿವ್ ಅಲ್ಲಿ ಇರೋಣ ಅನ್ನೋ ಮೈಂಡ್ ಸೆಟ್ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ.
1: ಹೌದು ಹೌದು. ಹಾ ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಮೆಂಟ್ಗಳನ್ನ ಹೆಂಗ್ ತಗೋಬೇಕು ಅನ್ನೋದ್ರ ಬಗ್ಗೆ. ಹಾಗೇನೆ ನಿಮ್ಮ ಪೋಸ್ಟ್ಗಳನ್ನ ನೋಡಿದಾಗ ಮತ್ತೆ ನಿಮ್ಮ ಸೋಷಿಯಲ್ ಮೀಡಿಯಾನ ನಾನು ಗಮನಿಸ್ದೆ ನೆನ್ನೆಲ್ಲ, ಆಗ ಗಮನಿಸಿದಾಗ ನನಗೆ ಗಮನಕ್ಕೆ ಬಂದಿದ್ದು ನೀವು ಬ್ಯೂಟಿ ಪ್ರಾಡಕ್ಟ್ ಆಗಿರ್ಬೋದು, ಬೆಟ್ಟಿಂಗ್ ಗೇಮ್ಗಳಾಗಿರ್ಬೋದು, ಹೆಚ್ಚಾಗಿ ನೀವು ಪ್ರಮೋಟ್ ಮಾಡಿದ್ದೆಲ್ಲೂ ನಾನು ನೋಡಿಲ್ಲ ಜಾಸ್ತಿ. ಖಂಡಿತ ನಿಮ್ಮನ್ನು ಈ ಅವ್ರ ಅಪ್ರೋಚ್ ಮಾಡೇ ಮಾಡಿರ್ತಾರೆ, ಆದರೆ ನೀವು ಏಕೆ ಆ ರೀತಿಯ ಪ್ರಮೋಷನ್ಗಳನ್ನು ಮಾಡೋದಿಲ್ಲ, ಇದ್ರ ಬಗ್ಗೆ ಹೇಳ್ಬೋದಾ?
0: ಎಸ್, ಇವಾಗ ಇವಾಗಷ್ಟೇ ಅವಾಗ್ಲೇ ನಾನು ಹೇಳಿದೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದು ಬೇಡ ಅಂತ, ಅಂಡ್ ಬ್ಯೂಟಿ ಪ್ರಾಡಕ್ಟ್ಸ್ ಅನ್ನು ಬೇಡ ಅಂತ ಹೇಳ್ದೆ. ಬಿಕಾಸ್ ಬ್ಯೂಟಿ ಅನ್ನೋದು ನೀವ್ ಒಳಗಿಂದ ಎಷ್ಟು ಒಳ್ಳೆಯವರಾಗಿರ್ತೀರಾ ಅನ್ನೋದು ನಿಮ್ ಮುಖದ ಮೇಲೆ ಕಾಣುತ್ತೆ. ನಾನೊಂದು ಹೇಳ್ತಿ, ಅದು ನಮ್ ಕನ್ನಡದಲ್ಲಿ ಒಂದು ಗಾನೆ ಮಾಡಿದೆ ಕೇಳಿದೀರಾ, ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಅಂತ. ನೀವ್ ಏನೇನೋ ನಿಮ್ ಒಳಗ್ ನಿಮ್ ಕೆಟ್ಟ ಥಾಟ್ಸ್, ಕೆಟ್ಟ ಕೆಲಸಗಳನ್ನ ಮಾಡ್ಕೊಂಡ್ ಬಂದು ನಾನ್ ಜಸ್ಟ್ ಮುಂದೆ ಹೋಗಿ ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ಕಾಣಿಸ್ತಾ ಇದೀನಿ ಅಂದ್ರೆ ದಟ್ ಈಸ್ ನಾಟ್ ಬ್ಯೂಟಿ ಅಲ್ವಾ? ಅಲ್ಲ ಅಲ್ವಾ, ಇಂಟರ್ನಲ್ಲಿ ನೀವ್ ಎಷ್ಟು ಒಳ್ಳೆಯವರಾಗಿರ್ತೀರಾ ಅಥವಾ ಇಂಟರ್ನಲ್ಲಿ ನೀವ್ ಒಬ್ಬರಿಗೆ ಎಷ್ಟು ಒಳ್ಳೇದ್ ಮಾಡ್ತೀರಾ, ಒಳ್ಳೇದ್ ಬಯಸ್ತೀರಾ ಅನ್ನೋದು ನನ್ ಪ್ರಕಾರ ಬ್ಯೂಟಿ. ಸೊ ಫೇಸ್ ಅಥವಾ ಫಿಸಿಕಲ್ ಅಪಿಯರೆನ್ಸ್ ಗೆ ನಾನ್ ಅಷ್ಟೊಂದು ಪ್ರಯಾರಿಟಿ ಕೊಡಲ್ಲ, ಅಂಡ್ ಅದನ್ನ ಪ್ರಮೋಟ್ ಕೂಡ ಮಾಡಲ್ಲ. ಬಿಕಾಸ್ ಕಲರ್ ಅಥವಾ ಶೇಪು ಅಥವಾ ಇನ್ನೊಂದು ಮತ್ತೊಂದು, ನಾನು ಫಿಟ್ ಆಗಿರಿ ಅನ್ನೋದನ್ನ ಖಂಡಿತವಾಗ್ಲೂ ಪ್ರಮೋಟ್ ಮಾಡ್ತೀನಿ. ಬಿಕಾಸ್ ನಿಮ್ ಹೆಲ್ತ್ಗೋಸ್ಕರ ಫಿಟ್ ಆಗಿರಿ, ನೀವು ಹೊರಗಿನ ಅಪಿಯರೆನ್ಸ್ ಗೆ ಜನನ ಅಟ್ರಾಕ್ಟ್ ಮಾಡ್ಬೇಕು ಫಿಟ್ ಆಗಿರಿ ಅನ್ನೋದನ್ನ ನಾನ್ ಹೇಳಲ್ಲ. ನಿಮ್ ಹೆಲ್ತ್ಗೋಸ್ಕರ, ನಿಮ್ ಕಾಯಿಲೆಗಳಿಂದ ನೀವು ದೂರ ಇರೋಕೋಸ್ಕರ ಫಿಟ್ ಆಗಿ ಅಂತ ಹೇಳ್ತೀನಿ. ಅಂಡ್ ಬ್ಯೂಟಿ ಪ್ರಾಡಕ್ಟ್ಸ್ ಅಂತ ಬಂದಾಗ ಜಸ್ಟ್ ಒಂದ್ ನಮಗೆ ಇಲ್ದೇ ಇರುವಂತಹ ವ್ಯಾಲ್ಯೂ ಒಂದ್ ಬ್ಯೂಟಿ ಪ್ರಾಡಕ್ಟ್ ಅನ್ನ ಹಾಕೊಂಡ್ ಮೇಲೆ ನಮ್ಗೆ ಆ ವ್ಯಾಲ್ಯೂ ಬರುತ್ತೆ ಅಂದ್ರೆ ಅಂದ್ರೆ ವ್ಯಾಲ್ಯೂ ಯಾರಿಗೆ, ಆ ಬ್ಯೂಟಿ ಪ್ರಾಡಕ್ಟ್ ಗ ಅಥವಾ ನಮಿಗ? ಸೊ ಅಟ್ ದ ಎಂಡ್ ನಮಗೆ ವ್ಯಾಲ್ಯೂ ನಮ್ಮ ಒಂದ್ ಪರ್ಸನಾಲಿಟಿಗ್ ವ್ಯಾಲ್ಯೂ. ಸೊ ಹಾಗಾಗಿ ನಾನು ಬ್ಯೂಟಿ ಪ್ರಾಡಕ್ಟ್ಸ್ ನ ಇನ್ ಜನರಲ್ ನಾನು ಮಾಡಿರೋ ಅಷ್ಟು ಶಾರ್ಟ್ ಫಿಲ್ಮ್ಸ್ ನಲ್ಲಿ ಒಂದಕ್ಕೂ ಮೇಕಪ್ ಹಾಕಿಲ್ಲ. ನಾನು ಯಾವತ್ತು ಮೇಕಪ್ ಲೆಸ್ ಯಾ ಸಮ್ ಟೈಮ್ಸ್ ಕೊಲಾಬರೇಷನ್ ಅಂತ ಕರೆದಾಗ ಆ ಮೇಕಪ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಗೆ ಅವರಿಗೆ ಬೇಕು ಅಂದ್ರೆ ಈ ಕೆಲವು ಬ್ರೈಡಲ್ ಶೂಟ್ಸ್ ಈ ತರ ಮಾಡಿದಾಗ ಅಷ್ಟು ನಾನು ಹಾಕಿದ್ದೀನಿ, ಬಿಟ್ರೆ ನನ್ನ ಸಿನಿಮಾಗಳಿಗೆ ಯಾವ್ದಕ್ಕೂ ನನ್ ಮೇಕಪ್ಸ್ ನ ಯೂಸ್ ಮಾಡಿಲ್ಲ. ಹಾಗಾಗಿ ನಾನು ಪ್ರಮೋಟ್ ಮಾಡಲ್ಲ ಮೇಕಪ್ ಅನ್ನೋದು. ಫಸ್ಟ್ ಆಫ್ ಆಲ್ ನನ್ಗೆ ಇಷ್ಟ ಅಲ್ಲ, ಸೊ ನಾನೇನ್ ಅದನ್ ಬಗ್ಗೆ ಪ್ರಮೋಟ್ ಮಾಡ್ಲಿ ಅನ್ನೋದು ಒಂದು. ಅಂಡ್ ಇನ್ನೊಂದು ಬೆಟ್ಟಿಂಗ್ ಆಪ್ಸ್ ಅಂತ ಬಂದಾಗ ಒಬ್ರು ಮನೆ ಅಥವಾ ಒಬ್ರು ಜೀವನ ಒಂದ್ ಸಂಸಾರ ಹಾಳಾಗತ್ತೆ ಅಂತ ಹೇಳಿದ್ರೆ ಅದನ್ನ ನಾನು ಪ್ರಮೋಟ್ ಮಾಡಿ ನಾನ್ ದುಡ್ಡು ಮಾಡ್ಕೊಂಡು ಒಂದ್ 4 ದಿನ ಊಟ ಮಾಡ್ಬೋದು, ಆಮೇಲೆ ಆ ಪಾಪ ನನ್ ತಲೆ ಮೇಲೆ ಹೊತ್ಕೊಂಡಲ್ಲ, 4 ಜನ ದುಡ್ಡು ಕಳ್ಕೊಂಡು ಅಯ್ಯೋ ಇವಳು ಯಾವಳೋ ಮಾಡಿದ್ಲು ಇವಳಿಂದ ನನ್ ಹಿಂಗಾಯ್ತಲ್ಲ, ಆ ಕರ್ಮ ನನ್ ತಲೆ ಮೇಲೆ ಯಾಕೆ? ಅಂಡ್ ಸ್ಪಿರಿಚುಲಿ ನಾನು ಫಾಲೋ ಮಾಡ್ತೀನಿ, ಸ್ವಲ್ಪ ಜಾಸ್ತಿ ಫಾಲೋ ಮಾಡೋದ್ರಿಂದ ಐ ಬಿಲೀವ್, ಇದನ್ನೆಲ್ಲ ತುಂಬಾ ಬಿಲೀವ್ ಮಾಡ್ತೀನಿ. ಹಾಗಾಗಿ ಒಬ್ರು ಲೈಫಿಗೆ ಅಥವಾ ಒಬ್ರು ಸಂಸಾರನ ಹಾಳ್ ಮಾಡಿ ನಾನ್ ಬದುಕ್ಬೇಕು ಅನ್ನೋ ಇಂಟೆನ್ಷನ್ ನನ್ಗಿಲ್ಲ, ನಾನು ಅದನ್ನ ಮಾಡೋದು ಇಲ್ಲ, ಕೊನೆವರೆಗೂ ಮಾಡೋದಿಲ್ಲ. ಅಪ್ರೋಚ್ ಅಂತೂ ಖಂಡಿತವಾಗ್ಲೂ ಬಂದಿದೆ, ನಾವು ಕೇಳ್ದಷ್ಟು ಕೊಡ್ತೀವಿ, ಲಕ್ಷ ಲಕ್ಷ ಇನ್ ಜನರಲ್ ಲಕ್ಷ ಲಕ್ಷನೇ ಬರ್ತಾರೆ, ನಾನು ಸಾವಿರಗಳಲ್ಲಿ ಮಾತಾಡಲ್ಲ. ಅಷ್ಟು ಕೊಟ್ಟು ಪ್ರಮೋಷನ್ ಮಾಡಿ ಅನ್ನೋ ಬಂದಿದೆ, ಬಟ್ ಮಾಡಲ್ಲ ನಾನು ಇವತ್ತು, ಇಲ್ಲಿವರೆಗೂ ಮಾಡಿಲ್ಲ, ಇನ್ ಮುಂದೇನು ಮಾಡಲ್ಲ.
1: ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ, ಥ್ಯಾಂಕ್ ಯು ಮ್ಯಾಮ್. ಈಗ ಒಂದು ಗೀತೆನ ಕೇಳೋಣ, ಆಮೇಲೆ ಮಾತು ಮುಂದುವರ್ಸೋಣ. ಓಕೆ ಮ್ಯಾಮ್, ಈಗ ಕೇಳಿ ಮನಸ್ಸು ಮಲ್ಲಿಗೆ ಚಿತ್ರದ ಗೀತೆಯನ್ನು ಅಜಯ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ, ಅಜಯ್ ಹಾಗೂ ಅತುಲ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಪರಿಮಳ ಕಾರ್ಯಕ್ರಮದಲ್ಲಿ ನಟಿ ಭೂಮಿಕಾ ಅವರ ಜೊತೆ ನಾವು ಮಾತಾಡ್ತಾ ಇದ್ವಿ. ಹಲೋ ಮೇಡಮ್. ಹಾಯ್ ಮೇಡಮ್. ಈ ಒಂದು ಅಂದರೆ ಪಬ್ಲಿಕ್ ಫಿಗರ್ ಅಂದರೆ ನೀವು ಸೋಷಿಯಲ್ ಮೀಡಿಯಾ ಕುರಿತಾಗೆಲ್ಲ ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಸಾಧನೆಯನ್ನು ನೋಡಿದಾಗ, ನಿಮ್ಮನ್ನು ಜನ ಗುರುತಿಸಿ ಮಾತನಾಡಿಸಿದಾಗ ನಿಮಗೆ ಎಷ್ಟು ಸಂತೋಷ ಆಗುತ್ತೆ, ಹಾಗೆ ನಿಮ್ಮ ಕುಟುಂಬದವ್ರಿಗೆ ಎಷ್ಟು ಹೆಮ್ಮೆ ಇದೆ ಈ ಕುರಿತಾಗಿ?
1: ಸಿಕ್ಕಾಬಡೆ ಖುಷಿ ಅಂತೂ ಹಾಗೆ ಆಗತ್ತೆ. ಹಂಗ ಹೇಳ್ದಲ್ಲ, ನನ್ನ ಫ್ಯಾಮಿಲಿ ಅಂತ ಬಂದ್ರೆ ಅಂದ್ರೆ ಅವ್ರ ಇದಕ್ಕೆ ಫಸ್ಟ್ ಆಫ್ ಆಲ್ ಮೊದ್ಲಿಂದ ಸಪೋರ್ಟ್ ಇರ್ಲಿಲ್ಲ. ಸೊ ಅವರದು ಅದನ್ನ ಪಾಸಿಟಿವ್ ತಗೊಂಡಿಲ್ಲ, ನೆಗೆಟಿವ್ ತಗೊಂಡಿಲ್ಲ, ಬಿಟ್ಬಿಡಿದಾರೆ ನೀನ್ ಏನಾರ ಮಾಡ್ಕೋಬೋದು ಅನ್ನೋ ತರ. ಸೊ ಹಾಗಾಗಿ ಅಲ್ಲಿಂದ ಏನು ಅಬ್ಜೆಕ್ಷನ್ಸ್ ಇಲ್ಲ, ಅಥವಾ ಓವರ್ ಆಗಿ ಸಪೋರ್ಟ್ ಇದೆ ಅನ್ನೋ ತರನು ಇಲ್ಲ. ಇಟ್ಸ್ ನ್ಯೂಟ್ರಲ್. ಇನ್ನ ಪಬ್ಲಿಕ್ ನಲ್ಲಿ ಇದು ನಿಂತು ಮಾತಾಡಿದಾಗ ಇವೆಲ್ಲ ಮಾಡುವಾಗ ಅಂತೂ ಖಂಡಿತವಾಗ್ಲೂ ನೆಕ್ಸ್ಟ್ ಲೆವೆಲ್ ಖುಷಿ ಆಗತ್ತೆ. ಬಿಕಾಸ್ ನಾನು ಇದನ್ನೇ ಮಾಡ್ಬೇಕಂತ ಬಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇದನ್ನ ಶುರು ಮಾಡಿದವಳಲ್ಲ. ಈ ತರ ಒಂದ್ ಇದೇ ಇರುತ್ತೆ ಅನ್ನೋದನ್ನು ಕೂಡ ನನ್ನ ತಲೆ ಒಳಗೆ ಇರ್ಲಿಲ್ಲ ಅನ್ನೋ ಟೈಮ್ ಇಂದ ನಾನು ಶುರು ಮಾಡಿದ್ದು ಈ ಕೆಲ್ಸನ. ಸೊ ಇಷ್ಟೊಂದು ಜನರ ಪ್ರೀತಿ, ಅಂಡ್ ನಂಗೆ ದೊಡ್ಡ ಫ್ಯಾಮಿಲಿ ಅಥವಾ ತುಂಬಾ ಜನ ಪರಿಚಯ ಇರ್ಬೇಕು ಇವೆಲ್ಲ ನಮ್ ಮೊದ್ಲಿಂದನು ಹುಚ್ಚು, ನಮ್ದೆಲ್ಲ ಚಿಕ್ಕ ಚಿಕ್ಕ ಫ್ಯಾಮಿಲಿಗಳು. ಸೊ ನಂಗೆ ಅದು ಹೆವಿ ಹುಚ್ಚಿತ್ತು. ದೊಡ್ಡ ದೊಡ್ಡ ದೊಡ್ಡ ಫ್ಯಾಮಿಲಿ ಇರ್ಬೇಕು, ಪರಿಚಯ ಇರ್ಬೇಕು, ಫಂಕ್ಷನ್ ನಾನು ಏನಾರ ಮಾಡಿದ್ರೆ ತುಂಬಾ ಜನ ಕರೀಬೇಕು ಮನೆಗೆ, ಇಂಥವೆಲ್ಲ ತುಂಬಾ ಹುಚ್ಚಿತ್ತು ನಂಗೆ. ಸೊ ಇವಾಗ ಅದು ಈ ರೀತಿನಲ್ಲಿ ಪೂರೈಸ್ತಿರೋದು ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಅಂಡ್ ಅವ್ರು ಕೊಡೋ ಸಪೋರ್ಟ್ ಇರ್ಬೋದು, ಅವ್ರು ಕೊಡೋ ಪ್ರೀತಿ ಇರ್ಬೋದು, ಎಲ್ಲೇ ಹೋದ್ರು ಹೇಳಿದ್ನಲ್ಲ, ಫೇಮ್ ಇರೋದು ಬೇರೆ, ರೆಸ್ಪೆಕ್ಟ್ಫುಲ್ ಫೇಮ್ ಇರೋದು ಬೇರೆ. ಸೊ ನನ್ಗೆ ಅದು ಹೆಮ್ಮೆಲಿ ಅಂಡ್ ವೆರಿ ವೆರಿ ಪ್ರೌಡ್ ಆಗಿ ಹೇಳ್ತೀನಿ. ನಂಗಿರೋ ಅಷ್ಟು ಎಲ್ಲೇ ಹೋದ್ರು ಅಕ್ಕ ಅಂತ ಕೈ ಮುಗ್ದು, ಅವ್ರು ದೊಡ್ಡವರಿದ್ರು ಕೂಡ ನನಗೆ ಅಕ್ಕ ಅಂತಾನೆ ಕರೆದು ಮಾತಾಡಿಸ್ತಾರೆ. ಇಷ್ಟರ ಮಟ್ಟಿಗೆ ರೆಸ್ಪೆಕ್ಟ್ಫುಲಿ ಒಂದು ಹೆಸರನ್ನ ಗಳಿಸ್ಕೊಂಡಿರೋದು ಅಂಡ್ ಅವ್ರ ಕಡೆಯಿಂದ ಸಿಕ್ತಿರೋ ಪ್ರೀತಿ ಅಂತೂ ತುಂಬಾ ಖುಷಿ ಆಗುತ್ತೆ. ಎಲ್ಲೇ ಹೋದ್ರು ಕಂಡಿಡಿತಾರಲ್ಲ, ಅದು ನೆಕ್ಸ್ಟ್ ಲೆವೆಲ್ ಖುಷಿ.
0: ತುಂಬಾ ಚೆನ್ನಾಗಿ ಹೇಳಿದ್ರಿ.
1: ಬೆಲೆ ಕಟ್ಟಕ್ಕಾಗಲ್ಲ.
0: ಹೌದು ಹೌದು, ಖಂಡಿತ ಆ ಪ್ರೀತಿಗೆ ನಿಜಕ್ಕೂ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಮೇಡಮ್, ಹಾಗೇನೆ ನಮ್ಮ ಸೋಶಿಯಲ್ ಮೀಡಿಯಾ, ಈಗಿನ ಸೋಶಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
1: ಇದೊಂದ್ರ ಬಗ್ಗೆ ನನ್ ಆಕ್ಚುಲಿ ತುಂಬಾ ಸಲ ಒಂದೊಂದ್ಸಲ ಬೇಜಾರು ಆಗುತ್ತೆ. ಜಸ್ಟ್ ಬಿಕಾಸ್ ಪಬ್ಲಿಸಿಟಿಗೋಸ್ಕರ ಅಥವಾ ಫೇಮ್ಗೋಸ್ಕರ ಏನ್ ಬೇಕೋ ಏನೇನೋ ಹುಚ್ಚುಚ್ಚಂಗೆ ಕಂಟೆಂಟ್ ಗಳನ್ನ ಮಾಡಿ ಹಾಕ್ತಾರೆ. ಅಂಡ್ ಇನ್ನೊಂದ್ ಎಲ್ಲೋ ಒಂದ್ ಕಡೆ ಇನ್ನೊಂದು ಬೇಜಾರಿದೆ, ಅದಕ್ ಸಿಗುವಂತಹ ಪ್ರಯಾರಿಟೀಸ್ ಇರ್ಬೋದು, ವ್ಯೂಸ್ ಇರ್ಬೋದು, ಲೈಕ್ಸ್ ಇರ್ಬೋದು, ಶೇರ್ಸ್ ಇರ್ಬೋದು, ಅಥವಾ ರೆಸ್ಪಾನ್ಸ್ ಇರ್ಬೋದು, ಒಳ್ಳೆ ಕಂಟೆಂಟ್ ಗಳಿಗೆ ಸಿಗೋದಿಲ್ಲ. ಜನರ ಮೇಲೂ ಅದೊಂದು ಬೇಜಾರಿದೆ. ಅಂಡ್ ಆಲ್ಸೋ ಈ ತರ ಮಾಡುವಂತಹ ಇನ್ಫ್ಲುಯೆನ್ಸರ್ಸ್ ಹೇಳೋದು, ನಮ್ಮನ್ನ ನೋಡಿ ಒಬ್ರು ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಂಡು ನಮ್ಮಿಂದ ಅಥವಾ ನಾವು ಮಾಡೋ ಕಂಟೆಂಟ್ ಇಂದ ಒಬ್ರಿಗೆ ಹೆಲ್ಪ್ ಆಗುತ್ತೆ, ಅವ್ರ ಲೈಫ್ ನ ಉದ್ದಾರ ಮಾಡ್ಕೋತಾರೆ ಅಂದ್ರೆ ಸಾಧ್ಯವಾದಷ್ಟು ಆ ತರ ಕಂಟೆಂಟ್ಸ್ ನ ಮಾಡೋಣ. ಬಟ್ ಬರೀ ಕ್ರೀಮ್ಸ್ ಇರ್ಬೋದು, ಬೇಡದಿರೋ ಕಂಟೆಂಟ್ ಗಳನ್ನ ಮಾಡಿ ಒಬ್ರನ್ನ ಸ್ಪಾಯಿಲ್ ಮಾಡ್ತೀವಿ ಅಂತ ಹೇಳಿದ್ರೆ ಒಳ್ಳೇದಲ್ಲ. ಇವತ್ತಿನ ದಿನಕ್ಕಂತೂ ಚಿಕ್ಕ ಮಕ್ಕಳಿಂದಾನೇ ಮಕ್ಕಳು ಕೈಯಲ್ಲಿ ಮೊಬೈಲ್ಸ್ ಗಳು ಇರ್ತವೆ. ನಾವು ಮಾಡೋ ಕಂಟೆಂಟ್ ಎಲ್ಲೋ ಒಂದ್ ಕಡೆ ಆ ಮಕ್ಕಳನ್ನ ಟ್ಯೂನ್ ಕೂಡ ಮಾಡ್ತಾರೆ. ಅಂದ್ರೆ ಅವ್ರ ಮೈಂಡ್ ಅನ್ನ ನಾವ್ ಶೇಪ್ ಮಾಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ನಾವು ಕೂಡ ಪಾರ್ಟ್ ತಗೋತಾ ಇದೀವಿ. ಸೊ ನೆಗೆಟಿವ್ ಕಮೆಂಟ್ಸ್ ನ ನೋಡೋದಿರ್ಬೋದು, ಅಥವಾ ಎಸ್ಪೆಷಲಿ ಹೆಣ್ಮಕ್ಳಿಗೆ ಈ ಮೆಸೇಜ್ ನ ಕನ್ವೆ ಮಾಡ್ತೀನಿ, ಅದೊಂದು ಮೈಂಡ್ ವೆರೀ ಅದ್ ಹೆಂಗೆ ಇಟ್ಕೊಂಡಿದಾರೋ ನನ್ ಗೊತ್ತಿಲ್ಲ, ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಅಥವಾ ಎಕ್ಸ್ಪೋಜರ್ ಮಾಡಿದ್ರೆ ನಾವ್ ಈಸಿಲಿ ಫೇಮ್ ತಗೋಬಹುದು ಅನ್ನೋ ಮೈಂಡ್ ಸೆಟ್ ಅನ್ನ ದಯವಿಟ್ಟು ನಿಲ್ಸಿ. ಹೆಣ್ಣು ಅಂದ್ರೆ ನಮ್ಮಲ್ಲಿ ಬಂದು ಕೈ ಮುಗ್ದು, ಅಂದ್ರೆ ನಮ್ ಸಂಸ್ಕೃತಿ ಹೆಂಗಿದೆ ಅಂದ್ರೆ ಕೈ ಮುಗ್ದು ನಮಸ್ಕಾರ ಮಾಡಿ ಹೆಣ್ಣನ್ನ ದೇವ್ರು ಅನ್ನೋ ಲೆವೆಲ್ ಅಲ್ಲಿ ಪೂಜೆ ಮಾಡುವಂತಹ ಸಂಸ್ಕೃತಿ ಇಟ್ಕೊಂಡವ್ರು ನಾವು. ನಮ್ಮನ್ ನಾವು ಎಕ್ಸ್ಪೋಜರ್ ಮಾಡ್ಕೊಂಡು ಅಥವಾ ನಮ್ಮನ್ ನಾವು ಸೇಲೆಗೆ ಇಟ್ಕೊಂಡು ನಾವು ನೇಮ್ ತಗೊಳ್ಳುವಂತಹ ನೆಸೆಸಿಟಿ ಬೇಡ. ಇವನ್ ಕಂಟೆಂಟ್ಸ್ ಗಳು ಅಷ್ಟೇ, ಅದಾಗ್ಲೇ ಹೇಳ್ದಂಗೆ ಒಬ್ರಿಗೆ ಹೆಲ್ಪ್ ಆಗೋ ತರ ಕಂಟೆಂಟ್ ಅಥವಾ ಒಬ್ಬರನ್ನ ಒಳ್ಳೆ ರೀತಿನಲ್ಲಿ ಟ್ಯೂನ್ ಮಾಡುವಂತಹ ಕಂಟೆಂಟ್ ಇದ್ರೆ, ನಾವು 10 ಜನ ಕಂಟೆಂಟ್ ಅಲ್ಲಿ ಒಬ್ಬರೇ ಟ್ಯೂನ್ ಆಗ್ಲಿ, ವೆರಿ ಗುಡ್, ವೆರಿ ವೆಲ್ ಫೈನ್. ಬಟ್ 10 ಜನ ಹಾಳಾಗ್ತಾರೆ ನಮ್ಮಿಂದ ಅನ್ನೋ ತಪ್ಪು. ಸೊ ಆತರ ಕಂಟೆಂಟ್ ಮಾಡೋದನ್ನ ದಯವಿಟ್ಟು ನಿಲ್ಸಿ.
0: ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಮತ್ತೆ ನನಗೆ ಇನ್ನೊಂದೇ ಒಂದ್ ಪ್ರಶ್ನೆ ಇದೆ, ಕೇಳ್ಬಿಡ್ತೀನಿ.
1: ಖಂಡಿತ.
0: ಏನಪ್ಪಾ ಅಂದ್ರೆ, ನಿಮ್ ನಟನೆಯಲ್ಲಿ ಸಾಮಾನ್ಯವಾಗಿ ಸಾಂಪ್ರದಾಯಿಕ ಉಡುಗೆಗಳು ಜಾಸ್ತಿ ಹೆಚ್ಚಾಗಿರುತ್ತೆ ಅಂತಹ, ಅಂದ್ರೆ ಅದನ್ನೇ ಯಾಕೆ ಆಯ್ಕೆ ಮಾಡ್ತೀರಿ, ಮಾಡ್ರನ್ ಪಾತ್ರಗಳನ್ನ ನೀವ್ ಯಾಕೆ ಕಾಣಿಸ್ಕೊಳ್ಳೋದಿಲ್ಲ ಅನ್ನುವಂಥದ್ದು ನನ್ನ ಪ್ರಶ್ನೆ.
1: ಯಾ ಸಿ, ನನ್ ಪರ್ಸನಲಿ ಅಂತ ಬಂದಾಗ ನನ್ ಮನೆ ಇರ್ಬೋದು ಅಥವಾ ಪರ್ಸನಲ್ ಫಂಕ್ಷನ್ ಅಲ್ಲಿ ಎಸ್ ನಾನು ವೆಸ್ಟರ್ನ್ ಆಗ್ತೀನಿ, ಮಾಡರ್ನ್ ಆಗ್ತೀನಿ, ಬಟ್ ಸರ್ಟನ್ ಲಿಮಿಟ್ ಇರುತ್ತೆ. ನಾನ್ ಮಿತಿ ಮೀರಿ ಕ್ರಾಸ್ ಮಾಡಿ ಬಟ್ಟೆಗಳನ್ನ ಹಾಕೋದಿಲ್ಲ. ಒಂದು, ನಾನ್ ಬೆಳೆದ್ ಬಂದಂತಹ ನನ್ ಮನೆ ಪದ್ಧತಿ. ಇನ್ನೊಂದು, ಆಗ್ಲೇ ಹೇಳ್ದಂಗೆ ನಾನ್ ಇನ್ನೊಬ್ರಿಗೆ ನೀನ್ ಈ ತರ ಕಂಟೆಂಟ್ ಮಾಡ್ಬೇಡ ಅಂತ ಹೇಳ್ಬಿಟ್ಟು ನಾನೇ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ವ್ಯಾಲ್ಯೂನೇ ಇರೋದಿಲ್ಲ. ಸೊ ಎಗೈನ್ ಮತ್ತೆ ವಾಪಸ್ ಬಂದಿರೋ ಪ್ರಕಾರ, ನಮ್ಮಲ್ಲಿ ಆಗ್ಲೇ ಹೇಳ್ದಂಗೆ ಹೆಣ್ಣಂತ ಹೇಳಿದ್ರೆ ನಮ್ಮಲ್ಲಿ ಒಂದ್ ಸಂಸ್ಕೃತಿ ಇರೋದೇ ಬೇರೆ, ಅವರನ್ನ ನೋಡುವಂತಹ ರೀತಿನೇ ಬೇರೆ.
0: ಹೌದು,
1: ನೀವ್ ಸೀರೆ ಉಟ್ಕೊಂಡಾಗ ಕಾಣುವಂತಹ ಲಕ್ಷಣ ಅರ್ಧಂಬರ್ಧ ಬಟ್ಟೆ ಹಾಕೊಂಡಾಗ ಖಂಡಿತವಾಗ್ಲೂ ಇಲ್ಲ ಅಲ್ಲಿ. ಮತ್ ಇನ್ನೊಂದು ಹೇಳ್ದಲ್ಲ, ಫೇಮ್ ತಗೊಳ್ಳೋದು ಅಥವಾ ಹೆಸರು ಮಾಡೋದು ದುಡ್ಡು ಮಾಡೋದು ಬಹಳ ಈಸಿ ಇವತ್ತಿನ ದಿನಕ್ಕೆ, ಎಸ್ಪೆಷಲಿ ಹೆಣ್ಮಕ್ಳಂತ ಬಂದ್ರೆ. ಬಟ್ ಒಬ್ರಿಗೆ ಇನ್ಸ್ಪೈರ್ ಆಗಿ ಬದುಕಬೇಕು ಅನ್ನೋದು ನಾನು ಮೊದಲಿಂದಾನು ಇಟ್ಕೊಂಡ್ ಬಂದಿದ್ದು. ಅದಕ್ಕೆ ನಾನು ಚೂಸ್ ಮಾಡ್ಕೊಂಡಂತಹ ಕಂಟೆಂಟ್ ಕೂಡ ಹಾಗೆ ಇತ್ತು. ಇವನ್ ಕಾಸ್ಟ್ಯೂಮ್ಸ್ ಕೂಡ ಎಲ್ಲೋ ಒಂದ್ಸಲ ಕೆಲವೊಂದ್ಸಲ ಕತೆಗಳಿಗೆ ತಕ್ಕಂಗೆ ನೆಸೆಸಿಟಿ ಇದ್ದೇ ಅನ್ನೋವಾಗ ನಾನ್ ವೆಸ್ಟರ್ನ್ ವೇರ್ ನ ಖಂಡಿತ ವೇರ್ ಮಾಡಿದೀನಿ. ಬಟ್ ಲಿಮಿಟೆಡ್ ವೆಸ್ಟರ್ನ್ ವೇರ್, ಅಲ್ಲೆಲ್ಲೂ ಅಸಹ್ಯ ಅಥವಾ ವಲ್ಗಾರಿಟಿ ಇರೋ ತರ ನಾನು ಚೂಸ್ ಮಾಡ್ಕೊಂಡಿಲ್ಲ, ಮಾಡೋದು ಇಲ್ಲ.
0: ಹೇಳ್ದಲ್ಲ,
1: ಇನ್ನೊಬ್ರು ನೋಡಿ ನನ್ ನೋಡಿ ಇದ್ರೆ ಹೀಗ್ ಇರ್ಬೇಕಪ್ಪ ಅಂತ ಕಲೀಲಿ ಅನ್ನೋದು ಒಂದು, ಬಟ್ ನಮ್ ಸಂಸ್ಕೃತಿ ಎಷ್ಟಾಗುತ್ತೋ ಅಷ್ಟು ಉಳ್ಸ್ಕೊಂಡು ಹೋಗೋಣ ಅನ್ನೋದೊಂದು ಅದೊಂದು ಮೈಂಡ್ ಸೆಟ್. ಸೊ ಹಾಗಾಗಿ ಈ ತರ ಬಟ್ಟೆಗಳನ್ನ ಅಥವಾ ಈ ತರ ಕಥೆಗಳನ್ನ ಕಂಟೆಂಟ್ ಗಳನ್ನ ಬರ್ತವೆ, ನನ್ಗೆ ಬರಲ್ಲ ಅಂತಿಲ್ಲ. ಎಷ್ಟೋ ಜನ ಸಿನಿಮಾಗಳಿಗೆ ಮೇಡಮ್ ನೀವ್ ಈ ತರ ಎಲ್ಲ ಮಾಡಿದ್ರೆ ಸಿನಿಮಾ ಮಾಡಕ್ಕಾಗಲ್ಲ, ನೀವ್ ಶಾರ್ಟ್ ಫಿಲ್ಮ್ಸ್ ಅಲ್ಲೇ ಇರ್ಬೇಕಾಗುತ್ತೆ ಅನ್ನೋ ಮಾತುಗಳನ್ನ ನಾನು ಕೇಳಿದೀನಿ. ಬಟ್ ನನ್ ಖುಷಿ ನನ್ನಿಂದ ಒಬ್ರು ಹಾಳಾಗ್ತಲ್ಲ, ಬಟ್ ನನ್ನಿಂದ ಒಬ್ರು ಇನ್ಸ್ಪೈರ್ ಆಗಿ ಅವ್ರ ಲೈಫ್ ಸ್ಟೈಲ್ ಅನ್ನ ಚೆನ್ನಾಗಿ ಮಾಡ್ಕೋತಿದ್ದಾರೆ ಅಂದ್ರೆ ನನ್ಗೆ ಅದು ಇಂಪಾರ್ಟೆಂಟ್. ಸಿನಿಮಾ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ನಂಗೆ.
0: ತುಂಬಾ ಚೆನ್ನಾಗಿ ಹೇಳಿದ್ರೆ ಮೇಡಮ್ ಇಷ್ಟೊತ್ತು ನಮ್ ಜೊತೆ ಇದ್ದದ್ದು, ನಮಗೆ ತುಂಬಾ ಖುಷಿ ಆಯ್ತು.
1: ಥ್ಯಾಂಕ್ ಯು. ನೀವು ಕಾಲ್ ನಲ್ಲಿ ಇಷ್ಟೆಲ್ಲ ಕ್ವಶನ್ಸ್, ನಾನು ಆಕ್ಚುಲಿ ಲೈವ್ ಯಾವತ್ತೂ ವಿಡಿಯೋ ಇಂಟರ್ವ್ಯೂಸ್

0: ಕೊಟ್ಟಿದ್ದು. ಫಸ್ಟ್ ಟೈಮ್ ಹೋಗೋದಕ್ಕೆ ಒಂದು ನಾನು ಇಂಟರ್ವ್ಯೂ ಕೊಟ್ಟಿರೋದು. ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ ಅಷ್ಟೇ.
1: ಥ್ಯಾಂಕ್ ಯು
0: ಆನ್ ಆಲ್ ದ ಬೆಸ್ಟ್ ನಿಮ್ಗೂ.
1: ಥ್ಯಾಂಕ್ ಯು ಮೇಡಮ್. ಆ ಪ್ರೀತಿ ಅಂದರೆ ನಿಮ್ಮ ಒಂದು ಅಂದರೆ ಉತ್ತರ ಕರ್ನಾಟಕದ ಮೇಲಿರುವಂತಹ ಪ್ರೀತಿ ಮತ್ತು ಅಲ್ಲಿನ ಜನ ನಿಮ್ಗೆ ಕೊಡ್ತಿರುವಂತಹ ಪ್ರೀತಿ ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಒಂದು ಸಣ್ಣ ಇನ್ಸ್ಟಾಗ್ರಾಮ್ ರೀಲಿಂದ ಹಿಡಿದು 80ಕ್ಕೂ ಹೆಚ್ಚು ಶಾರ್ಟ್ ಮೂವಿಗಳನ್ನು ಅಭಿನಯಿಸಿದ್ದೀರಿ. ಇವತ್ತು ದೊಡ್ಡ ಮಟ್ಟದಲ್ಲಿ ಟ್ರೆಂಡಿಂಗ್ನಲ್ಲಿರೋ ನಿಮ್ಮ ಒಂದು ಈ ಸಾಧನೆ ಹಿಂದೆ ಎಷ್ಟೋ ದೊಡ್ಡ ಪರಿಶ್ರಮ ಇದೆ ಅಂತ ನಮ್ಗೆ ಗೊತ್ತು. ಕಣ್ಣೀರು ಮತ್ತು ಅನೇಕ ಕನಸುಗಳನ್ನು ನೀವು ಕಂಡಿದ್ದೀರಿ ಅನ್ನೋದನ್ನು ನೀವು ಮುಕ್ತವಾಗಿ ಹಂಚ್ಕೊಂಡ್ರಿ. ನಿಮ್ಮ ಈ ಜರ್ನಿ ನಮ್ಮ ಕೇಳುಗರಲ್ಲಿರುವಂತಹ ಎಷ್ಟೋ ಯುವ ಪ್ರತಿಭೆಗಳಿಗೆ ಖಂಡಿತ ದೊಡ್ಡ ಸ್ಫೂರ್ತಿ ಅಂತ ಅನ್ಕೊಳ್ತೀನಿ.
0: ಕೊನೆವರೆಗೂ ಆದಷ್ಟು ಇನ್ಸ್ಪಿರೇಷನಲ್ ಫಿಗರ್ ಆಗಿ ಬದುಕೋದಕ್ಕೆ ಇಷ್ಟಪಡ್ತೀನಿ, ಹಾಗೆ ಬದುಕ್ತೀನಿ ಕೂಡ.
1: ಓಕೆ ಓಕೆ. ಹೀಗೆ ನಿಮ್ಮ ನಟನೆ ಮುಂದೆ ಸಾಗ್ತಾ ಇರಲಿ, ನಿಮ್ಮ ವಿಶಿಷ್ಟ ಶೈಲಿಯನ್ನು ಹಾಗೆ ಉಳಿಸ್ಕೊಳ್ಳಿ. ನೀವು ಇನ್ನೂ ದೊಡ್ಡ ಬೆಳ್ಳಿ ಪರದೆ ಮೇಲೆ ದೊಡ್ಡ ಸ್ಟಾರ್ ಆಗಿ ಮಿಂಚಲಿ ಅನ್ನೋದೇ ನಮ್ಮ ವಿವಿಧ ಭಾರತೀಯ ಹಾರೈಕೆ.
0: ಥ್ಯಾಂಕ್ ಯು ಸೋ ಮಚ್ ಅಗೈನ್, ಥ್ಯಾಂಕ್ ಯು ಸೋ ಮಚ್ ಈ ಒಂದು ವೇದಿಕೆಯನ್ನು ನಂಗೋಸ್ಕರ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದ ಮೇಡಮ್, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಮಾತಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತು.
0: ಥ್ಯಾಂಕ್ ಯು, ಬಾಯ್, ಎಲ್ರಿಗೂ ಒಳ್ಳೇದಾಗ್ಲಿ, ಬಾಯ್.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಆತ್ಮೀಯ ಕೇಳುಗರೆ, ಇವತ್ತಿನ ಈ ನಗು ನಲಿವಿನ ಸಂವಾದ ಇಲ್ಲಿಗೆ ಮುಕ್ತಾಯವಾಗ್ತಿದೆ. ಉತ್ತರ ಕರ್ನಾಟಕದ ಮನೆಮಗಳ ಜರ್ನಿ ನಿಮಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ನಮ್ಮ ಕೇಳುಗರು ಸಹ ಸಂದೇಶಗಳನ್ನು ಕಳಿಸಿದ್ದಾರೆ. ಜಗದಂಬಿಕಾ ಹಂಸವೇಣಿ ಅವರು ಸಂದೇಶ ಕಳಿಸಿದ್ದಾರೆ, ಭೂಮಿಕಾ ಅವರೊಂದಿಗಿನ ಮಾತುಕತೆ ನನಗೆ ತುಂಬ ಇಷ್ಟ ಆಯಿತು, ಯಾವಾಗಲೂ ಎಲ್ಲದಕ್ಕೂ ಹಣವೇ ಮುಖ್ಯ ಅಲ್ಲ ಅನ್ನೋದನ್ನು ಭೂಮಿಕಾ ದೇಶಪಾಂಡೆ ಅವರು ತುಂಬ ಚೆನ್ನಾಗಿ ಹೇಳಿದ್ರು ಅಂತ. ಹಾಗೆ ಇನ್ನೂ ಅನೇಕರ ಸಂದೇಶಗಳು ಬಂದಿವೆ. ಪುನೀತ್ ಜಿ ಅವರು ಗೆದರೆ ಗೌರಿಬಿದನೂರಿಂದ ತಮ್ಮ ಸಂದೇಶ ಕಳಿಸಿದ್ದಾರೆ, ನಟನೆಯಲ್ಲಿ ತುಂಬ ಚೆನ್ನಾಗಿದೆ ಅವರ ನಟನೆ, ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಅವರು ಮಾಡುವಂಥ ಪಾತ್ರಗಳು ನನಗೆ ತುಂಬ ಇಷ್ಟ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಆದೂರು ಪ್ರಕಾಶ್ ಆನೇಕಲ್ನಿಂದ ತಮ್ಮ ಸಂದೇಶ ಕಳಿಸಿದ್ದಾರೆ, ಭೂಮಿಕಾ ಅವರು ತುಂಬ ಒಳ್ಳೊಳ್ಳೆಯ ಮಾತುಗಳನ್ನು ಹಾಡಿದ್ರು ಅನ್ನುವಂಥ ಸಂದೇಶ ಅವರಿಂದ ಬಂದಿದೆ. ಹಾಗೆ ಇನ್ನೂ ಅನೇಕ ಕೇಳುಗರು ತಮ್ಮ ಸಂದೇಶಗಳನ್ನು ಕಳಿಸಿದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಮುಂದಿನ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಲಿದ್ದಾರೆ ಆರ್ ಜೆ ಸಂತೋಷ್. ಇದೀಗ ಕೇಳಿ KGF ಚಿತ್ರದ ಗೀತೆಯನ್ನ. ವಿಜಯಪ್ರಕಾಶ್, ಸಂತೋಷ್, ಸಚಿನ್, ಪುನೀತ್, ಮೋಹನ್, ಶ್ರೀನಿವಾಸ್ ಹಾಗೂ ವಿಜಯ್ ಉರಸ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಹಾಗೆ ರವಿ ಬಸ್ರೂರು ಅವರ ಸಂಗೀತವಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆ ವಿಚಾರವಾಗಿ ತಮಿಳುನಾಡು ಸಲ್ಲಿಸಿದ್ದ ಪರಿಶೀಲನಾ ಅರ್ಜಿಯನ್ನು ಸರ್ವೋಚ್ಚ ನ್ಯಾಯಾಲಯದ ತ್ರಿಸದಸ್ಯ ಪೀಠ ವಜಾಗೊಳಿಸಿದೆ. ರಾಜ್ಯದ ಜನರ ಪರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಧನ್ಯವಾದ ಸಲ್ಲಿಸುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹವಾಮಾನ ವೈಪರೀತ್ಯ, ಉತ್ಪಾದನಾ ವೆಚ್ಚದ ಏರಿಕೆ, ಮಾರುಕಟ್ಟೆ ಅಸ್ಥಿರತೆ ಮತ್ತು ಕಾರ್ಮಿಕರ ಸಮಸ್ಯೆಗಳು ಸೇರಿದಂತೆ ಅನೇಕ ಸವಾಲುಗಳನ್ನು ಇಂದು ಕೃಷಿ ಕ್ಷೇತ್ರ ಎದುರಿಸುತ್ತಿದೆ ಎಂದು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅಭಿಪ್ರಾಯಪಟ್ಟಿದ್ದಾರೆ. ಮಾನವ ಆನೆ ಸಂಘರ್ಷ ತಗ್ಗಿಸಲು 2,000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆ ಧಾಮ ನಿರ್ಮಿಸಲು ಸರ್ಕಾರ ಯೋಜನೆ ರೂಪಿಸಿದ್ದು 8-10 ದಿನಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಆರಂಭಿಸಲು ಸೂಚಿಸಲಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಹೆಚ್ಚುತ್ತಿರುವ ದೇಶ ವಿರೋಧಿ ಕೃತ್ಯಗಳ ನಡುವೆ ಗಡಿ ಭದ್ರತಾ ಪಡೆಗೆ ಹೊಸ ದೃಷ್ಟಿಕೋನದ ಅಗತ್ಯವಿದೆ ಎಂದು ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ಬಿಎಸ್ಎಫ್ನ ಸಾಂಪ್ರದಾಯಿಕ ಜವಾಬ್ದಾರಿಗಳನ್ನು ವಿಸ್ತರಿಸಬೇಕು ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇದೇ 29-31 ಮೂರನೇ ಆವೃತ್ತಿಯ FKCCI ಗ್ಲೋಬಲ್ MSME ಕಾನ್ಕ್ಲೇವ್ 2026 ನಡೆಯಲಿದೆ. ಪ್ರಮುಖವಾಗಿ ಎಂಜಿನಿಯರಿಂಗ್ ಕ್ಷೇತ್ರದ ತಯಾರಿಕೆ ಮತ್ತು ಸೇವೆಗಳನ್ನು ಕೇಂದ್ರೀಕರಿಸಲಾಗಿದೆ. ನವದೆಹಲಿಯಲ್ಲಿ ನಡೆದ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಇಂಡೋ ಪೆಸಿಫಿಕ್ಗೆ ಸಂಬಂಧಿಸಿದ ಪ್ರಾದೇಶಿಕ ಮತ್ತು ಜಾಗತಿಕ ಅಭಿವೃದ್ಧಿಯ ಕುರಿತಂತೆ ಚರ್ಚೆ ನಡೆಯಿತು. ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದೇಶಾಂಗ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಕೆ ನಾಗರಾಜ್, ಅಂತಾರಾಷ್ಟ್ರೀಯ ಭದ್ರತೆ, ಆರ್ಥಿಕ ಸಮೃದ್ಧಿ, ತಂತ್ರಜ್ಞಾನ ಕುರಿತಂತೆ ಚರ್ಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕಾರ್ಪೊರೇಟ್ ಬಾಂಡ್ಗಳು ಅಪಾಯ ಮುಕ್ತವಾಗಿಲ್ಲ ಎಂದು ಸೆಬಿ ಅಧ್ಯಕ್ಷ ತುಹಿನ್ ಕಾಂತಾ ಪಾಂಡೆ ತಿಳಿಸಿದ್ದಾರೆ. ಭಾರತದ ಸಾಲ ಮಾರುಕಟ್ಟೆಯನ್ನು ವಿಸ್ತರಿಸಲು ಮತ್ತು ಹೂಡಿಕೆದಾರರ ಭಾಗವಹಿಸುವಿಕೆಯನ್ನು ಸುಧಾರಿಸಲು ಕಾರ್ಯನಿರ್ವಹಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಪೂರ್ವ ಲೆಬನಾನ್ನ ಹಳ್ಳಿಯ ಮೇಲೆ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ 12 ಸಾವನ್ನಪ್ಪಿದ್ದಾರೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಇಂದು ನಡೆಯಲಿರುವ ಐಪಿಎಲ್ T20 ಟೂರ್ನಿಯ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 6 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 5:03. ಸ್ನೇಹಿತರೆ, ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರುಮಾಹಿತಿಯನ್ನು ಪಡೆದುಕೊಳ್ಳೋಣ.

ಕಾರ್ಯಕ್ರಮ ವಿವರಣೆಯ ನಂತರ 5:05 to 8:00 ಸೇಫ್ ಡ್ರೈವ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಶಂಕರನಾರಾಯಣ. 6:02 to 8:00 ಗಾನಭಜಾನ. 6:55 ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಚಿತ್ರಗೀತೆಗಳು. 7:07 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಆಕಾಶಬುಟ್ಟಿಯಲ್ಲಿ ಬಾನುಲಿ ಕಲಿಗಳು, ಪ್ರಸ್ತುತಿ ಬಿಕೆ ಸುಮತಿ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ನಿಮ್ಮ ಆಯ್ಕೆ, ಕರೆ ಮಾಡಿ ಹಾಡು ಕೇಳಿ. 9:15 ಹಿಂದಿ ಮೆಲೋಡಿಸ್. 10:02 ಪ್ರೇಮ ನಿನಾದ.

ನಾಳೆ ಬೆಳಗ್ಗೆ 6:03 ಕಾರ್ಯಕ್ರಮ ವಿವರಣೆ, 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ, ನಂತರ ಭಾವಗೀತೆ, ತದನಂತರ ಚಿತ್ರಗೀತೆಗಳು. 9:00 ಇಂದಿನ ವಿಶೇಷ, 10:02 ಓಲ್ಡ್ ಈಸ್ ಗೋಲ್ಡ್, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು. ಮಧ್ಯಾಹ್ನ 1:02 ಕನ್ನಡ ಚಿತ್ರಗೀತೆಗಳು, 1:20 ಗೇಮ್ ಶೋನಲ್ಲಿ ಪದಬಂಧ, 2:15 ಸ್ಪಂದನ, 2:40 ಚಿತ್ರತಾನ, 3:00 ಸಖಿ ಸಹೇಲಿ ಹಾಗೂ ಇತರೆ ಹಿಂದಿ ಕಾರ್ಯಕ್ರಮಗಳು, 4:00 ಪರಿಮಳ, ಸಂಜೆ 5:02 ಕಾರ್ಯಕ್ರಮ ವಿವರಣೆ, 5:05 8:00 ಸೇಫ್ ಡ್ರೈವ್ನಲ್ಲಿ ಕಾರ್ಯಕ್ರಮಗಳು, ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, 6:02 8:00 ಗಾನಭಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:02 ಚಿತ್ರಗೀತೆಗಳು, 7:07 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಆಕಾಶ ಬುಟ್ಟಿಯಲ್ಲಿ ಹಿಂದೂಸ್ತಾನಿ ಸಂಗೀತ ಕಲಾವಿದರಾದ ಪಂಡಿತ್ ವಿಶ್ವನಾಥ್ ನಾಖೋಡ್, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 8:02 ಮಧುರ ಆಲಾಪ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ. ಜೊತೆಗೆ ಎಲ್ಲ ಕಾರ್ಯಕ್ರಮಗಳೊಂದಿಗೆ ಎಂದಿನಂತೆ ವಾರ್ತಾ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ನಿಗದಿತ ಸಮಯದಲ್ಲಿ ಕೇಳ್ತೀರಾ ಸ್ನೇಹಿತರೆ. ಇದುವರೆಗೆ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರುಮಾಹಿತಿಯನ್ನು ಪಡೆದುಕೊಂಡ್ರಿ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ನಾನು ನಿಮ್ಮ ಆಕಾಶವಾಣಿ
2: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು.
1: ನಂಗೀಗ 90ರ ಸಂಭ್ರಮ.
2: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
1: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
2: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
1: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
3: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು. ನನಗೆ ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ, ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
1: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ, ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
2: ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲ್ಲಿ ಸರಳ ಗಗನ.
1: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.

ಇದು ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 5:09:35. ಈ ಸಮಯ ಸೇಫ್ ಟ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್, ಕನ್ನಡದ ಹಳೆಯ ಮಧುರ ಗೀತೆಗಳನ್ನು ಕೇಳುವಂತಹ ಸಮಯ. ಈ ಸವಿಯಾದ ಸಮಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಅಂದರೆ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಸ್ನೇಹಿತರೆ. 1990 ನಂತರ ಬಿಡುಗಡೆ ಆಗಿರುವಂತಹ ಚಿತ್ರದ ಗೀತೆಗಳನ್ನು ಕೇಳುವಂತಹ ಸಮಯ. ಗೀತೆಗಳನ್ನು ಕೇಳೋದಕ್ಕೆ ಆರಂಭಿಸೋಣ. ಕೇಳೋದಕ್ಕೂ ಮುಂಚೆನೆ ನೀವೆಲ್ಲರೂ ಹೇಗಿದ್ರ ಸ್ನೇಹಿತರೆ? ಗುಡ್, ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಹೇಳಿದನ್ನು ಕೇಳಿ ಬಹಳ ಖುಷಿಯಾಯಿತು. ನೀವೆಲ್ಲ ಹೀಗೆ ನಗ್ನಗ್ತಾ ಖುಷಿಯಾಗಿರಬೇಕು ಅನ್ನೋದೇ ಆಶಯ. ಇನ್ನು ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಅಂದರೆ ಸೇಫ್ ಡ್ರೈವ್ನ ಸಮಯವಿದು. ನೀವು ಡ್ರೈವ್ ಮಾಡ್ತಾ ಇರ್ತೀರಾ ಕೆಲಸಕ್ಕೆ ಅಥವಾ ಕೆಲಸದಿಂದ ವಾಪಸ್ಸು ಮನೆಗೆ, ಎಲ್ಲೇ ಹೋದರೂ ಸಹ ನಮ್ಮ ಚಾನಲನ್ನು ಟ್ಯೂನ್ ಇನ್ ಮಾಡಿ ಕೇಳ್ತಾ ಇರಿ. ನಿಮ್ಮ ಜೊತೆಯಾಗಿ ನಾವಿರ್ತೀವಿ, ಹಾಗೆ ನಮ್ಮ ಜೊತೆಯಾಗಿ ನೀವು ನಿಮ್ಮ ಕೆಲಸದಲ್ಲಿ ಇದ್ದು ನಮ್ಮ ಜೊತೆಯಾಗಿ ಸಾಕ್ತಾ ಇರಿ. ಇನ್ನು ಹೆಚ್ಚು ಕಾಯಿಸೋದು ಬೇಡ, ಹಳೆಯ ಮಧುರ ಗೀತೆಗಳನ್ನು ಕೇಳುವಂತಹ ಸಮಯ ಬಂದಾಗಿದೆ. ಮೊದಲನೆಯ ಗೀತೆಯಾಗಿ ಮುಡಿ ಬರ್ತಾ ಇರೋದು ಶೃಂಗಾರ ಕಾವ್ಯ ಚಿತ್ರದ ಈ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮುಂದಿನ ಗೀತೆ ಮುದ್ದಾದ ಗೀತೆ ಇದು. ರಾಯರ ಬಂದರು ಮಾವನ ಮನೆಗೆ ಚಿತ್ರದ್ದು, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಗಾಯನ, ಆರ್ ಎನ್ ಜಯಗೋಪಾಲ್ ಅವರ ರಚನೆ, ರಾಜ್ಕೋಟಿ ಅವರ ಸಂಗೀತ.

0: ನಿನಗಾಗಿಯೇ ಮೀಸಲು ಓ ಪ್ರಿಯೇ ಎಂದಿಗೂ. ಹೃದಯ ಅನ್ನೋದ್ರಲ್ಲಿ ಎಷ್ಟೊಂದು ಸ್ವೀಟ್ ಇದೆ ಅಲ್ವಾ ನಮ್ಮ ಎಸ್ ಪಿ ಬಿ ಅವರ ವಾಯ್ಸಲ್ಲಿ.
1: ಲೋಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೇ ಸಹೀ ಸಮಯ ಪರ್ ಸಹೀ ಕದಮ್ ಉಠಾನಾ ಜ಼ರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೇ ಆಫ್ಕ್ಯಾಟ್ 2 ಆಫ್ 2026 ಕೆ ಆವೇದನ್ 20 ಮೇ ಸೆ ಖುಲೇ ಹೈ. ವಿವರಣ್ ಕೆ ಲಿಯೇ ವಿಸಿಟ್ ಕರೇ afcat.edcil.co.in ಪರ್.
2: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
2: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದೀವಿ ಸ್ನೇಹಿತರೆ. ಮುಂದಿನ ಗೀತೆಯನ್ನ ಕೇಳುವಂತಹ ಸಮಯ. ಬೇವು ಬೆಲ್ಲ ಚಿತ್ರದ ಗೀತೆ ಇದು. ರಾಜೇಶ್ ಕೃಷ್ಣನ್ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

0: ಶಾಂತಮ್ಮನವರೇ, ಇಷ್ಟೊಂದು ದೊಡ್ಡ ಆರ್ಡರ್ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
1: ಎಲ್ಲಾನೂ ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಕಾರ್ಯಕ್ರಮದ ಆರಂಭದಲ್ಲಿ ಸಾಕಷ್ಟು ವೆಲ್ಕಮ್ ಸಂದೇಶಗಳು ಬಂದಿದೆ ಸ್ನೇಹಿತರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಹಾಗೆ ಗೀತೆಗಳು ನಿಮಗೆ ಮೆಚ್ಚುಗೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ನಿಮ್ಮ

0: ಸಂದೇಶಗಳು ಹೇಳ್ತಾ ಇದೆ. ಮತ್ತಷ್ಟು ಮೆಚ್ಚುಗೆಯ ಗೀತೆಗಳು ನಿಮಗಾಗಿ ಬರ್ತಾ ಇದೆ, ಕೇಳ್ತಾ ಇರಿ. ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ, ಗಡಿಬಿಡಿಗಂಡ ಚಿತ್ರದ ಗೀತೆ ಇದು. ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.
1: ಏನಾಯ್ತು ಏನಾಯ್ತು ಅಂತ ಹೇಳಬಾರ್ದಾ?

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವು ಇದೀವಿ ಸ್ನೇಹಿತರೆ. ಈಗ ಒಂದು ಗೀತೆಯ ಕೇಳುವಂಥದ್ದು, ಪುಟ್ಟ ಗೀತೆ ಇದು. ಕೋತಿಗಳು ಸರ್ ಕೋತಿಗಳು ಚಿತ್ರದ ಗೀತೆ, ಭದ್ರಿಪ್ರಸಾದ್ ಅವರ ಗಾಯನ, ಬಿ ಆರ್ ಲಕ್ಷ್ಮಣರಾವ್ ಅವರ ರಚನೆ, ಹಂಸಲೇಖ ಅವರ ಸಂಗೀತ.

0: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಇನ್ನೇನು 5:40 ಆಗಲಿದೆ ಸ್ನೇಹಿತರೆ. 5:40 ಸರಿಯಾಗಿ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಶಂಕರ ನಾರಾಯಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಎಸ್ ಪಿ ಗೀತಾ ಮೇಡಮ್ ಅವರು. ಮೇಡಮ್ ನಮಸ್ಕಾರ.
3: ನಮಸ್ತೆ.
2: ಈಗ ಸಿವಿಲ್ ಪ್ರಕರಣ ನಡೀತಾ ಇರ್ತದೆ, ಇದಕ್ಕಿದ್ದಂಗೆ ಯಾಕೋ ಅವರಿಗೆ ಅನಿಸುತ್ತೆ ನಮಗೆ ವಕೀಲರು ಅಷ್ಟ ಒಳ್ಳೆ ರೀತಿಯಾದಂತಹ ಸೇವೆ ನೀಡ್ತಾ ಇಲ್ಲ, ಒಳ್ಳೆ ಮಾಹಿತಿ ಕೊಡ್ತಾ ಇಲ್ಲ, ಸೊ ಬೇರೆ ವಕೀಲರನ್ನ ನಾವು ಬದಲಾವಣೆ ಮಾಡಬೇಕು ಅಂತ ಅನಿಸುತ್ತೆ ಅವರಿಗೆ. ಆವಾಗ ಈ ತರ ಬದಲಾವಣೆ ಮಾಡಿದಾಗ ಅಯ್ಯೋ ಈ ನಾವು ಏನು ಪ್ರಕರಣ ನಡೀತಾ ಇರ್ತದೆ ಅದರ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅಂತ ಏನೋ ಒಂದು ಅನ್ಸುತ್ತೆ ಅವರಿಗೆ. ಹೇಗೆ ಮೇಡಮ್ ಈ ರೀತಿಯಾದಂತಹ ಒಂದು ಸಮಸ್ಯೆ ಉದ್ಭವ ಆದರೆ ಅಥವಾ ವಕೀಲರನ್ನ ಬದಲಾವಣೆ ಮಾಡಬಹುದಾ, ಪ್ರಕರಣದ ಮೇಲೆ ಏನಾದರೂ ಹೆಚ್ಚಿನ ಪರಿಣಾಮ ಬೀರುತ್ತಾ ಅಂತ ಅನ್ನೋದು ತಿಳಿಬೇಕಾಗಿದೆ.
3: ಇತ್ತೀಚೆಗೆ ಈ ಒಂದು ಅಂದ್ರೆ ಒಬ್ಬ ಲಾಯರ್ನ ಬದಲಾಯಿಸೋದು ಸಹ ಈಗ ಸರ್ವೇ ಸಾಮಾನ್ಯ ಆಗಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಕೆಲವು ಸಲ ಕೆಲವು ವ್ಯಕ್ತಿಗಳು ಬಂದಾಗ ಅವರು ಕೇಳಿದಂತಹ ಸಮಯನ ಆಗ್ಲಿ ಕೇಳಿದಂತಹ ಒಂದು ಕೇಸಿನ ಬಗ್ಗೆ ಅಂದ್ರೆ ಆ ವ್ಯಕ್ತಿಗೆ ಈ ಒಬ್ಬ ಲಾಯರು ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ ಮತ್ತೆ ಇವರು ಹೆಚ್ಚಿನ ದುಡ್ಡು ಕೇಳ್ತಾ ಇದ್ದಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವರು ಇಲ್ಲ ಈ ವಕೀಲರು ಬೇಡ ಬೇರೆಯವ್ರಿಗೆ ನಾವು ಕೊಡೋಣ ಅಂತ ತಗೊಂಡು ಹೋಗ್ಬೋದು. ಒಂದ್ ವೇಳೆ ಆ ರೀತಿ ತಗೋಬೇಕಾದ್ರೆ ನಿಮ್ಮಿಂದ ಈ ಕೇಸ್ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ, ಸೊ ಹೀಗಾಗಿ ನನಗೆ ವಾಪಸ್ ಕೊಡಿ ಅಂತ ಆ ಪಕ್ಷಕಾರರು ಕೇಳಿದಾಗ ಅದನ್ನ NOC ಅಂತಾನು ಹೇಳ್ತಾರೆ. ಸೊ NOC ಮೂಲಕ ಅದನ್ನ ಅವ್ರಿಗೆ ವಾಪಸ್ ಕೊಡ್ಬಹುದು. ಅವರು ನಂತರ ಅದನ್ನ ತಗೊಂಡು ಬೇರೆಯವರಿಗೆ ಅದನ್ನ ಇನ್ನೊಬ್ರು ವಕಾಲತ್ ಹಾಕ್ಲಿಕ್ಕೆ ಕೊಡ್ಬಹುದು. ಬಟ್ ಇದರಲ್ಲಿ ಈ ವ್ಯಕ್ತಿ ಲಾಯರ್ ನಡೆಸಿದ್ದಾಗ್ಲಿ ಮತ್ತೆ ಆ ಲಾಯರ್ ನಡೆಸಿದ್ದಾಗ್ಲಿ ಯಾವುದೇ ರೀತಿ ವ್ಯತ್ಯಾಸ ಬರೋದಿಲ್ಲ. ಈಗ ಕೇಸ್ ಈ ಒಂದು ಎವಿಡೆನ್ಸ್ ಸ್ಟೇಜ್ ಅಲ್ಲಿ ಇದೆ, ಅದು ಮುಂದಿನ ಭಾಗನ ಇನ್ನೊಬ್ಬ ವಕೀಲರು ಮಾಡ್ಕೊಂಡು ಹೋಗ್ತಾರೆ ಹೊರತು ಇಲ್ಲಿ ಯಾವುದೇ ರೀತಿ ವ್ಯತ್ಯಾಸಗಳು ಕಂಡು ಬರೋದಿಲ್ಲ.
2: ಮತ್ತೊಮ್ಮೆ ಎವಿಡೆನ್ಸ್ ತಗೋಬೇಕು ಆಗ್ಲಿ ಅಂತದೇನಿಲ್ಲ, ಎಲ್ಲಿ ಎಲ್ಲಿವರೆಗೆ ಬಂದಿರ್ತದೆ ಅಲ್ಲಿಂದ ಮುಂದುವರಿಸಬಹುದು,
3: ಕಂಟಿನ್ಯೂ ಮಾಡಬಹುದು. ಎಲ್ಲಿ ತನಕ ತಂದಿರ್ತಾರೆ, ಈಗ ಒಂದು ಆರ್ಗ್ಯುಮೆಂಟ್ ಸ್ಟೇಜ್ ಬಂದಿದೆ, ಇದೇನೇನ್ ಮುಗಿಯೋಗಂತ ಸಮಯ, ಸೊ ಇಂಥ ಸ್ಟೇಜ್ ಅಲ್ಲೂ ಸಹ ಅವರು ವಕೀಲರನ್ನ ಬದಲಾಯಿಸ್ಕೋಬಹುದು. ಯಾಕಂದ್ರೆ ಅವರಿಗೆ ಯಾವುದೇ ಒಬ್ಬ ಪಕ್ಷಗಾರರಾಗ್ಲಿ ತಮಗೆ ಇಷ್ಟ ಬಂದಂತಹ ವಕೀಲರನ್ನ ಅವ್ರ ಮೂಲಕ ನಡೆಸುವಂತ ಒಂದು ರೈಟ್ಸ್ ಅಂತೂ ಅವ್ರಿಗಿದ್ದೇ ಇರುತ್ತೆ. ವಕಾಲತ್ತಲ್ಲೂ ಸಹ ಅದೇ ಹೇಳಿರೋದ್ರಿಂದ ನಿಮ್ಗೆ ಇಷ್ಟ ಬಂದಂತವ್ರಿಗೆ ನೀವು ಅವರು ವಕಾಲತ್ ಕೊಟ್ಟಾಗ ನಾವು ಅದನ್ನ ಹಾಕಿ ನಾವು ಅವ್ರ ಕೇಸನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ.
2: ಮೇಡಮ್ ಈಗ ಉಚಿತ ಕಾನೂನು ಸೇವೆ ಅಂತ ಸಿಗ್ತಾ ಇರ್ತದೆ ಅನ್ಕೋಣ, ಆಗ್ಲೂ ಕೂಡ ವಕೀಲರನ್ನ ಬದಲಾವಣೆ ಮಾಡಬಹುದು ಅವರು?
3: ಖಂಡಿತ. ಈಗ DLSA ಇಂದಾಗ್ಲಿ ಆಗ್ಲಿ ನಾವು ತೆಗೆದುಕೊಂಡಂತಹ ವಕೀಲರುಗಳು ಸರಿಯಾದ ಟೈಮ್ಗೆ ಬರ್ತಾ ಇಲ್ಲ, ನನಗೆ ಕಾನೂನು ಮಾಹಿತಿ ಸರಿಯಾಗಿ ಕೊಡ್ತಾ ಇಲ್ಲ, ಯಾವ ದಿನ ಯಾವ ಕೇಸ್ ಇದೆ ಅಂತ ಹೇಳ್ತಾ ಇಲ್ಲ, ಮತ್ತಲ್ಲಿ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಕೊಡ್ತಾ ಇಲ್ಲ, ನನಗೆ ಈ ವಕೀಲರ ಬಗ್ಗೆ ನನಗೆ ಸಂಪೂರ್ಣ ನಂಬಿಕೆ ಇಲ್ಲ, ಸೊ ಹೀಗಾಗಿ ನನಗೆ ಬೇರೊಬ್ಬ ವಕೀಲರನ್ನ ನೇಮಕ ಮಾಡಿಕೊಡಿ ಅಂತನೂ ಸಹ ಕೇಳಬಹುದು.
2: ಹೀಗೆ ವಕೀಲರನ್ನ ನೇಮಕ ಮಾಡಿದಾಗ ಆ ವಕೀಲರಿಗೆ ಏನಾದರೂ ಸಮಸ್ಯೆ ಆಗತ್ತಾ?
3: ಖಂಡಿತ, ವಕೀಲರಿಗೂ ಸಮಸ್ಯೆ ಆಗಲ್ಲ, ಪಕ್ಷಕಾರರಿಗೂ ಸಮಸ್ಯೆ ಆಗಲ್ಲ.

0: ಮಾಮೂಲಿ ಅವ್ರದ್ದು ವೃತ್ತಿನೇ ವಕೀಲ ವೃತ್ತಿ ಆಗಿರೋದ್ರಿಂದ ಅವರು ಆ ಕೇಸಲ್ಲ ಇನ್ನೊಂದು ಕೇಸ್ ಅಂತ ನಡೆಸ್ಕೊಂಡು ಹೋಗ್ತಿರ್ತಾರೆ. ಪಕ್ಷಕಾರರು ಎಲ್ಲಿ ನಿಲ್ಲಿಸಿರ್ತಾರೋ ಅದನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಇನ್ನೊಬ್ಬ ವಕೀಲರನ್ನ ನೇಮಕ ಮಾಡ್ಕೊಳ್ತಾರೆ. ಈಗ ಇಬ್ರಿಗೂ ಸಹ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ.
1: ತೊಂದರೆ ಇಲ್ವಾ? ಅವರವರ ಇಚ್ಛೆ ಅನುಸಾರವಾಗಿ ಅವರು ವಕೀಲರುಗಳನ್ನು ಬದಲಾವಣೆ ಮಾಡ್ತಾ ಮುಂದೆ ಸಾಗಬಹುದು. ವಕೀಲರಾದ ಎಸ್ ಪಿ ಗೀತಾ ಮೇಡಮ್ ಅವರೇ, ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ತೆ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದುವರೆಗೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿಯನ್ನ ಕೇಳಿದ್ರಿ ಸ್ನೇಹಿತರೆ.
4: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
3: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಹಳೆಯ ಮಧುರ ಗೀತೆಗಳ ಸಮಯ ಇದು ಸ್ನೇಹಿತರೆ. 1990 ನಂತರ ಬಿಡುಗಡೆ ಆಗಿರುವಂತಹ ಚಿತ್ರದ ಗೀತೆಗಳನ್ನ ಕೇಳ್ತಾ ಇದೀವಿ. ಮುಂದಿನ ಗೀತೆಯನ್ನ ಕೇಳುವಂತಹ ಸಮಯ ಪೂಜಾ ಚಿತ್ರದ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದೀವಿ ಸ್ನೇಹಿತರೆ. ಮುಂದಿನ ಗೀತೆ AK-47 ಚಿತ್ರದ ಗೀತೆ ಇದು. ಹರಿಹರನ್ ಮತ್ತು ಚಿತ್ರ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಓ ಮಲ್ಲಿಗೆ ಚಿತ್ರದ ಗೀತೆ, ರಾಜೇಶ್ ಮತ್ತು ಚಿತ್ರ ಅವರ ಗಾಯನ, ವಿ ಮನೋಹರ್ ಅವರ ರಚನೆ ಮತ್ತು ಸಂಗೀತ.

0: ಇದಾಗಿತ್ತು ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಮೆಚ್ಚಿ ಸಾಕಷ್ಟು ಮೆಚ್ಚುಗೆ ಸಂದೇಶಗಳು ಬಂದಿದೆ ಸ್ನೇಹಿತರೆ. ಆ ಸಂದೇಶಗಳನ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತಿದೆ. ಖಂಡಿತ ನಿಮ್ಮೆಲ್ಲರ ಸಂದೇಶಗಳನ್ನ ನಾನು ಓದೇ ಓದ್ತೀನಿ, ಓಕೆ? ಡೋಂಟ್ ವರಿ. ಇನ್ನು ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಂಥ, ಮೆಚ್ಚಿ ಸಂದೇಶ ಕಳಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಸಿಕ್ಕಿಂ ಪ್ರವಾಸ ಕೈಗೊಂಡಿದ್ದು ಗ್ಯಾಂಗ್ಟಕ್ ತಲುಪಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ರಾಷ್ಟ್ರಪತಿಯವರನ್ನು ಸಿಕ್ಕಿಂ ರಾಜ್ಯಪಾಲ ಓಂ ಪ್ರಕಾಶ್ ಮಾಥುರ್ ಮತ್ತು ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಸ್ವಾಗತಿಸಿದರು. ರಾಜ್ಯಸಭಾ ಚುನಾವಣೆಯ ದಿನಾಂಕ ಘೋಷಣೆ ಬೆನ್ನಲ್ಲೇ ವಿಧಾನ ಪರಿಷತ್ ಚುನಾವಣೆಗೆ ದಿನಾಂಕ ಪ್ರಕಟಗೊಂಡಿದೆ. ಜೂನ್ 26ರಂದು ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ನ 3, ಬಿಜೆಪಿಯ 3 ಮತ್ತು ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಮಾಜಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಮತ್ತು ಮಾಜಿ ಪ್ರಧಾನಿ HD ದೇವೇಗೌಡ ಅವರು ಇಂದು ನವದೆಹಲಿಯಲ್ಲಿ ಅಪ್ನಾಪನ್ ನರೇಂದ್ರ ಮೋದಿ ಸಂಘ್ ಮೇರೆ ಅನುಭವ್ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಈ ಪುಸ್ತಕವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಚಿಸಿದ್ದಾರೆ. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡದಲ್ಲಿ ಎಬೋಲಾ ಕಾಯಿಲೆಯು ವ್ಯಾಪಕವಾಗಿ ಹರಡುತ್ತಿರುವುದನ್ನು ವಿಶ್ವ ಆರೋಗ್ಯ ಸಂಸ್ಥೆಯು ಅಂತಾರಾಷ್ಟೀಯ ಕಳಕಳಿಯ ಸಾರ್ವಜನಿಕ ಆರೋಗ್ಯ ತುರ್ತುಸ್ಥಿತಿ ಎಂದು ಘೋಷಿಸಿದ ಬೆನ್ನಲ್ಲೇ ಭಾರತದ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ವಿಮಾನಯಾನ ಸಂಸ್ಥೆಗಳಿಗೆ ಮಾರ್ಗಸೂಚಿಗಳನ್ನು ಜಾರಿಗೊಳಿಸಿದೆ. ವಿಧಾನಸೌಧದಲ್ಲಿಂದು 175ನೇ ರಾಜ್ಯಮಟ್ಟದ ಬ್ಯಾಂಕರ್ಗಳ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಒಟ್ಟು 13,52,987 ಕೋಟಿ ರೂಪಾಯಿ ಮೊತ್ತದ ರಾಜ್ಯ ವಾರ್ಷಿಕ ಸಾಲ ಯೋಜನೆಯನ್ನು ಬಿಡುಗಡೆ ಮಾಡಲು ನಿರ್ಧರಿಸಲಾಯಿತು. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಅವರು ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ 2026ರ ಅಧಿಕೃತ ಚಿಹ್ನೆ ಮತ್ತು ದಿರಿಸು ಚಲನಚಿತ್ರವನ್ನು ಬಿಡುಗಡೆ ಮಾಡಿದರು. ಸಿಂಗಾಪುರ್ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ PV ಸಿಂಧು ಮತ್ತು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಸಾತ್ವಿಕ್ ಸಾಯಿರಾಜ್ ರಾಮಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

0: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನವುದು ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6:04:32 ಈ ಸಮಯ ಗಾನಭಜಾನ ಕಾರ್ಯಕ್ರಮದ ಸಮಯ. ಗಾನಭಜಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಗಾನಭಜನ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಸ್ನೇಹಿತರೆ? ವಿಶೇಷವಾದ ವಿಷಯಗಳನ್ನು ಹೊತ್ತು ತಂದು ಆ ವಿಷಯದ ಕುರಿತು ಮಾತನಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳ್ತಾ ಗೀತೆಗಳೊಂದಿಗೆ ಸಾಗೋದೇ ಗಾನಭಜನ ಕಾರ್ಯಕ್ರಮ. ಇನ್ನು ಗಾನಭಜನ ಕಾರ್ಯಕ್ರಮದ ವಿಷಯ ಏನು ಅಂತ ತಿಳಿಸ್ತೀನಿ. ನಮ್ಮ ವಾಟ್ಸಪ್ ಸಂಖ್ಯೆನ ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ, 9483109102 9483019109. ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ತಿಳಿಸೋದಕ್ಕೆ, ಹಾಗೆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ನನ್ನ ಜೊತೆಯಾಗಿದ್ದೀರಾ ಅನ್ನೋದನ್ನು ಸಹ ತಿಳಿಸೋದಕ್ಕೆ ಈಗಾಗಲೇ ಸ್ನೇಹಿತರೊಬ್ಬರ ಸಂದೇಶ ಬಂದಿದೆ. ಕಾರ್ಯಕ್ರಮದಲ್ಲಿ ಜೊತೆಯಾಗಿರ್ತೀನಿ ಅಂತ ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಬಹಳ ಧನ್ಯವಾದ. ಹಾಗೆ ಸ್ನೇಹಿತರೆ, ನೀವು ಸಹ ತಿಳಿಸಿ ಯಾರೆಲ್ಲ ಜೊತೆಯಾಗಿರ್ತೀರಾ ಅನ್ನೋದನ್ನು ನಮಗೆ ತಿಳಿಸಿ ಸಂದೇಶವನ್ನು ಕಳಿಸಿ. ಇನ್ನು ಇಂದಿನ ಕಾರ್ಯಕ್ರಮದ ವಿಶೇಷ ಏನು ಅಂತ ತಿಳಿಸ್ತೀನಿ ಈ ಒಂದು ಗೀತೆಯ ನಂತರ. ಗೀತೆಯನ್ನು ಕೇಳಿ ಬನ್ನಿ, ನಿಮಗೆ ಗೊತ್ತಾಗುತ್ತೆ ಏನು ವಿಷಯವನ್ನು ನಾವು ಮಾತನಾಡಬಹುದು ಅಂತ.

ಗಣಭಜನ ಕಾರ್ಯಕ್ರಮದ ವಿಷಯವನ್ನು ಗೆಸ್ ಮಾಡಿ ಅಂತ ಕೇಳಿದ್ದೆ, ಹಾಗೆ ಯಾರೆಲ್ಲ ಜೊತೆಯಾಗಿರ್ತೀರಾ ಅಂತ ತಿಳಿಸಿ ಅಂತ ಹೇಳಿದೆ. ಸಾಕಷ್ಟು ಸಂದೇಶಗಳು ಬಂದಿದೆ. ಯಾರಿದು ವಣಶೂರು ಧಾರವಾಡದಿಂದ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸುರೇಶ್ ಬಾಬು ಬಿ ವಿ ಬೈತಾಯಿಂದ ಇವರು ಜೊತೆಯಾಗಿದ್ದಾರೆ. ರಾಣಿಯೂರು ಹಳೇಬೀಡಿನಿಂದ ಹಾಗೆ ಅನಂತರಾಜ್ ಕೊರ್ಲಡ್ಕು ಹಿರಿಯೂರು ತಾಲೂಕು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀನಿ ಅಂತ ಹೇಳಿದ್ದಾರೆ. ಹಾಗೆ ಹಲಸೂರಿನ ರಾಜೇಶ್ ಅವರ ಸಂದೇಶ, ಗಾನಭಿಜನ ಕಾರ್ಯಕ್ರಮದಲ್ಲಿ ಈಗಷ್ಟೇ ಒಂದು ಗೀತೆಯನ್ನು ಕೇಳಿಸ್ತೆ, ತಾಯಿ ಶಾರದೆ ಅಂತ. ಈ ಗೀತೆಯನ್ನು ನೀವು ನೋಡಿದರೆ ಎಲ್ಲರೂ, ಬೆಟ್ಟದ ಹೂ ಚಿತ್ರದ ಗೀತೆ ಇದು. ನಮ್ಮ ಮಾಸ್ಟರ್ ಲೋಹಿತ್ ಪುನೀತ್ ರಾಜ್ಕುಮಾರ್ ಅವರು ಪುಟ್ಟ ಬಾಲಕ 10 ವರ್ಷದ ಹುಡುಗ ಆಗಿದ್ದಾಗ ಈ ಒಂದು ಸಂದರ್ಭದಲ್ಲಿ ಪ್ರೇಯರ್ ಮಾಡ್ತಾ ಇರ್ತಾರೆ. ಹೌದು, ಪ್ರೇಯರ್ ಮಾಡಿದ್ರೆ ಕಾರ್ಯಕ್ರಮದ ವಿಷಯಕ್ಕೇನಪ್ಪ ಸಂಬಂಧ ಅಂತ ಅಂದರೆ, ಈಗ ಯಾವ ತಿಂಗಳು ಸ್ನೇಹಿತರೆ, ತಾರೀಕು ಎಷ್ಟು ಇವತ್ತು? ಮೇ 26 ಅಲ್ವಾ. ಇನ್ನು ಕೆಲವೇ ದಿನದಲ್ಲಿ ಶಾಲೆಗಳು ಪುನರಾರಂಭ ಆಗ್ತಾ ಇದೆ. ಆಲ್ರೆಡಿ 20 ತಾರೀಕು, ಮೇ 20 ತಾರೀಕು ಬಂತು ಅಂದರೆ ಶಾಲೆಯ ಪುನರಾರಂಭ ಅಂತಲೇ ಹೇಳ್ಬೋದು. ಆದರೆ ಆಫಿಷಿಯಲಿ ನಮ್ಮ ಮಕ್ಕಳೆಲ್ಲ ಹೋಗೋದು ಜೂನ್ ನಂತರನೇ ಅಲ್ವಾ. ಸೊ ಜೂನ್ 1ರಿಂದ ಶಾಲೆಯ ಪುನರಾರಂಭ ಆಗ್ತಾ ಇದೆ. ಅದು ಈ ಬಾರಿ ಸೋಮವಾರ ಬಂದಿರೋದು ಒಂದು ವಿಶೇಷ. ಆದ್ದರಿಂದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡುವಂಥ ವಿಷಯ ಶಾಲೆಯ ಪುನರಾರಂಭದ ಕುರಿತು ಮಾತನಾಡೋಣ. ಹಾಗೆ ಮರಳಿ ಶಾಲೆಗೆ ಅನ್ನೋದು ಇಂದಿನ ಕಾರ್ಯಕ್ರಮದ ವಿಷಯ. ಹೇಗಿರುತ್ತೆ ಮರಳಿ ಶಾಲೆಗೆ ಅನ್ನೋದನ್ನು ಒಮ್ಮೆ ನಿಮ್ಮ ಶಾಲಾ ದಿನಗಳನ್ನು ನೆನಪಿಸ್ಕೊಳ್ಳಿ. ನೀವೆಲ್ಲ ಹೇಗೆ ಮರಳಿ ಶಾಲೆಗೆ ಹೋದ್ರಿ ಅನ್ನೋದನ್ನು ನೆನಪು ಮಾಡಿಕೊಳ್ಳಿ. ಆ ವಿಷಯವನ್ನೆಲ್ಲ ಕುರಿತು ಮಾತನಾಡ್ತಾ ಸಾಗೋಣ ಇಂದಿನ ಕಾರ್ಯಕ್ರಮದಲ್ಲಿ, ಓಕೆನಾ?

ಗಾನಭಜನ ಕಾರ್ಯಕ್ರಮದಲ್ಲಿ ಇಂದು ಮರಳಿ ಶಾಲೆಗೆ ಅನ್ನುವಂಥ ವಿಷಯವನ್ನು ತೆಗೆದುಕೊಂಡು ಮಾತನಾಡ್ತಿದ್ದೀನಿ. ನಿಮಗೊಂದು ಮಾತನ್ನು ಕೇಳಿದೆ, ನೀವು ನೆನಪಿಸ್ಕೊಳ್ಳಿ ನಿಮ್ಮ ಶಾಲಾ ದಿನಗಳಿಗೆ ನೀವು ಮತ್ತೆ ಹೋಗೋದು ಹೇಗಿರುತ್ತೆ ಅನ್ನೋದನ್ನು ಕೇಳಿದೆ. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ಮರಳಿ ಶಾಲೆಗೆ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಾ ಸಾಗೋಣ ಸ್ನೇಹಿತರೆ. ಇಷ್ಟು ದಿನ ಮಕ್ಕಳು ರಜೆಯಲ್ಲಿ ಚೆನ್ನಾಗಿ ಆಟವನ್ನು ಆಡಿಕೊಂಡು ಖುಷಿಯಾಗಿ ಕುಣಿದು ಕುಪ್ಪಳಿಸ್ತಾ ಇರ್ತಾರೆ. ಮೇ ಇನ್ನೇನು ಲಾಸ್ಟ್ ವೀಕ್ ಬರ್ತಿದ್ದಂಗೆ ಒಂದು ಮಟ್ಟದ ಅಲರ್ಟ್ ಸ್ಟಾರ್ಟ್ ಆಗುತ್ತೆ. ಮನೆಯಲ್ಲೂ ಸಹ ಅಪ್ಪ ಅಮ್ಮಂದಿರು ಹಾಗೆ ಎಲ್ಲರೂ ಏಯ್ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ, ಬುಕ್ಸ್ ಎಲ್ಲ ಎತ್ತಿಕೋ ಅನ್ನೋಂಥ ಮಾತುಗಳು ಬರುತ್ತೆ. ಹಾಗೇನು ಮಾಡ್ತಾರಪ್ಪ ಅಂತ ಅಂದರೆ, ಮನೆಯಲ್ಲಿ ಮುಖ್ಯವಾಗಿ ಅಪ್ಪ ಅಮ್ಮಂದಿರು ಅವರಿಗೆ ನೋಟ್ಬುಕ್ಕನ್ನು ತಂದುಕೊಡ್ತಾರೆ. ಮನೆಯ ಹಿರಿಯರು ಯಾರಿರ್ತಾರೆ ಅವರು ನೋಟ್ಬುಕ್ಗಳನ್ನ ತಂದುಕೊಡ್ತಾರೆ. ನೋಟ್ಬುಕ್ ತಂದುಕೊಟ್ಟು ಹೊಸ ಬ್ಯಾಗನ್ನ ಹರಿದೋಗಿದ್ರೆ ಹೊಸ ಬ್ಯಾಗನ್ನು ತಂದುಕೊಡ್ತಾರೆ, ಹೊಸ ಬ್ಯಾಗ್ ಜೊತೆ ನೋಟ್ಬುಕ್ಸನ್ನು ತಂದುಕೊಡ್ತಾರೆ. ಹಾಗೆ ಈ ಒಂದು ಮೂರು ನಾಲ್ಕು ದಿನದಲ್ಲಿ ಮಾಡುವಂಥ ದೊಡ್ಡ ಕೆಲಸ ಏನಪ್ಪ ಅಂತಂದರೆ ಈ ನೋಟ್ಬುಕ್ಗೆ ರ್ಯಾಪರ್ ಹಾಕುವಂಥದ್ದು. ಅದಕ್ಕೊಂದೊಳ್ಳೆ ಬೈಂಡ್ ಮಾಡೋದಕ್ಕೆ ತರ್ತಾರಲ್ಲ ಆ ರ್ಯಾಪರ್ಗಳು, ರ್ಯಾಪರ್ ಮೇಲೆ ಸ್ಟಿಕ್ಕರ್ಗಳು, ಆ ಸ್ಟಿಕ್ಕರ್ಗಳ ವಿಷಯದಲ್ಲಿ ಕುರ್ತಾಗಿ ಕೂಡ ಮಕ್ಕಳು ತುಂಬ ಪರ್ಟಿಕ್ಯುಲರ್ ಆಗಿರ್ತಾರೆ. ಅವ್ರಿಗೇನಾದರೂ ಕ್ರಿಕೆಟ್ ಸ್ಟಾರ್ಸ್ ಇಷ್ಟ ಅಂದರೆ ಕ್ರಿಕೆಟ್ ಸ್ಟಾರ್ಸ್ದೇ ಬೇಕಾಗುತ್ತೆ. ಹಾಗೆ ಏನಾದರೂ ಈ WWE ಸ್ಟಾರ್ಸ್ ಬೇಕು ಅಂತಂದರೆ ಅವರ ಸ್ಟಾರ್ಗಳು ಸಿಗ್ತವೆ, ಕಾರ್ಟೂನ್ ಇರುವಂತಹ ಸ್ಟಿಕ್ಕರ್ಗಳು ಸಿಗುತ್ತೆ. ಇವೆಲ್ಲವನ್ನು ಹೊಂದಿಸ್ಕೊಂಡು ಅವರ ಬುಕ್ಕನ್ನು ಸುಂದರವಾಗಿ ರೆಡಿ ಮಾಡಿಕೊಂಡು ಶಾಲೆಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಅವರ ಜೊತೆಗೆ ಪುಸ್ತಕಗಳು ಸಹ ರೆಡಿಯಾಗಿ, ಹೊಸ ಬ್ಯಾಗು ಅಥವಾ ಹಳೆಯ ಬ್ಯಾಗ್ ಯಾವ ಬ್ಯಾಗ್ ಇರುತ್ತೆ ಆ ಬ್ಯಾಗಿನಲ್ಲಿ ಹೊಸ ಪುಸ್ತಕಗಳು ತಮ್ಮ ಸ್ಥಾನವನ್ನು ಪಡ್ಕೊಂಡು ಬಿಡ್ತವೆ.

ಹೇಗೆ ಈ ಚೈತ್ರ ಬಂದು ಹೊಸ ಚಿಗುರು ಚಿಗುರು ಒಂದು ಆ ವಾತಾವರಣಕ್ಕೆ ಒಂದು ಹೊಸ ನವ ಖುಷಿಯನ್ನು ಕೊಡುತ್ತೆ, ಹಾಗೆ ಇರುತ್ತೆ ಮತ್ತೆ ಶಾಲೆಗೆ ಹೋಗೋದು. ಯಾಕಪ್ಪ ಅಂತಂದರೆ ಮೇ 20ರ ನಂತರ ಜೂನ್ 1ರ ಒಳಗಾಗಿ ಹೆಚ್ಚಿನ ಬಾರಿ ಈ ಮುಂಗಾರು ಸಹ ಆರಂಭ ಆಗುತ್ತೆ. ಈ ಬಿಸಿಲಿಗೆ ಒಣಗಿ ಬಿರಿದಿದ್ದಂಥ ನೆಲ, ಎಲ್ಲ ಒಣಗಿದ್ದಂಥ ಮರಗಳು ಸಹ ಒಂದು ಮಳೆಯ ಹಿತವಾದ ಸ್ಪರ್ಶಕ್ಕೆ ಇಡೀ ಊರೇ ಹಸಿರಾಗಿರುತ್ತೆ. ಶಾಲೆಗೆ ಹೋಗುವ ಸಮಯದಲ್ಲೂ ಸಹ ಮಳೆ ಬರೋದಕ್ಕೆ ಆರಂಭ ಆಗಿರುತ್ತೆ. ಅಂತಹ ಸುಂದರವಾದ ಸಮಯ ಈ ಒಂದು ಸಮಯ. ಈ ಸಮಯದಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗೋದು ಒಂದು ಆ ನೋಡೋದಕ್ಕೆ ಚೆಂದ. ಪುಟ್ಟ ಪುಟ್ಟ ಮಕ್ಕಳು ಒಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಈಗ ಮರಳಿ ಶಾಲೆಗೆ ಅನ್ನೋದು ಅನೇಕ ಮಕ್ಕಳ ಕಥೆಯಾಗಿರುತ್ತೆ. ಇನ್ನು ವಿಶೇಷ ಏನಪ್ಪ ಅಂತಂದರೆ ಮೊದಲನೇ ವರ್ಷದ ಈ ನರ್ಸರಿಗಳಿಗೆ ಹೋಗ್ತಾರಲ್ಲ ಮಕ್ಕಳು, ಅದು ಒಂದು ಸುಂದರವಾದ ಒಂದು ಕಲ್ಪನೆ. ಈಗ ಒಂದು 20-25 ವರ್ಷದ ಹಿಂದೆ ಹೋಯಿತು ಅಂತ ಅಂದರೆ ಆವಾಗ ಡೈರೆಕ್ಟಾಗಿ 1ನೇ ಕ್ಲಾಸ್ಗೆ ಸರ್ಕಾರಿ ಶಾಲೆಗಳು ವಿಶೇಷವಾಗಿ ಹೋಗ್ತಾ ಇದ್ದಂಥ ಮಕ್ಕಳುಗಳು ಆಟಗಳನ್ನೇ ಆಡ್ಕೊಂಡಿದ್ದು ಅವ್ರದೇ ಪ್ರಪಂಚದಲ್ಲಿ ಇದ್ದಂಥ ಮಕ್ಕಳನ್ನು ಹಿಂದೆ ಎಲ್ಲ ಹೇಗಪ್ಪ ಇರ್ತಿತ್ತು ಅಂದರೆ ಶಾಲೆಗೆ ಸೇರಿಸಿ ಅಂತ ಎಲ್ಲ ಜಾಥ ಹೊರಡ್ತಾಯಿದ್ರು. ಜಾಥ ಹೊರಟಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಕಿವಿ ಯಾರು ತಲೆಯನ್ನು ಬಳಸಿ ಕಿವಿಯನ್ನು ಮುಟ್ಟಿಸ್ತಾರೆ ಅಂಥ ಮಕ್ಕಳು ಓಕೆ, ಅವ್ರಿಗೆ 6 ವರ್ಷ ಆಗಿದೆ, ಅವರನ್ನು ಸ್ಕೂಲಿಗೆ ಸೇರಿಸ್ಕೊಳ್ಳಿ ಅಂತ ಸೇರಿಸ್ಕೊತಾ ಇದ್ರು. ಇಲ್ಲೇ ಒಂದು ಮಕ್ಕಳುಗಳಿಗೆ ಮುಂದಿನ ವರ್ಷ ಬಾ ಅಂತ ಹೇಳ್ತಾಯಿದ್ರು. ಈ ರೀತಿ ಸೇರಿದಂಥ ಮಕ್ಕಳುಗಳು ಮೊದಲನೇ ಬಾರಿ ಹೋದಾಗ ಆಗುವಂಥ ಅನುಭವ, ತಂದೆ ತಾಯಿಗಳಿಗೆ ಖುಷಿ, ಓಕೆ ನನ್ನ ಮಗ ಸ್ಕೂಲ್ಗೆ ಹೋಗಂಗಾದ, ನನ್ನ ಮಗಳು ಸ್ಕೂಲ್ಗೆ ಹೋಗೋ ಥರ ಆದರು ಅಂತ. ಅದೇ ಮಗುಗೂ ಸಹ ಖುಷಿ, ಆ ಶಾಲೆಯಲ್ಲಿ ಏನಾದರೂ ಅಣ್ಣ ಯಾರಾದರೂ ಇತ್ತು ಅಂತ ಅಂದರೆ ಆ ಮಗುಗೆ ಆ್ಯಡೆಡ್ ಅಡ್ವಾಂಟೇಜ್, ಏ ನಮ್ಮ ಅಣ್ಣ ಇದ್ದಾನೆ, ನಮ್ಮ ಅಕ್ಕ ಇದ್ದಾಳೆ, ನೋ ವರೀಸ್ ಅನ್ನೋದು ಒಂದು ಭಾವನೆ ಇರುತ್ತಲ್ಲ. ಹಳ್ಳಿಯಲ್ಲಿ ಈ ಒಂದು ಸುಂದರವಾದ ವಾತಾವರಣ ನೋಡೋಕೆ ಸಿಗಬೇಕು ಅಂತಂದರೆ ಹಳ್ಳಿ ಸ್ನೇಹಿತರೆ, ಅಲ್ಲಿ ಸಂಬಂಧ

ಸಂಬಂಧಿಕರೆಲ್ಲರೂ ಇರ್ತಾರೆ ಅಲ್ಲಿ, ಅತ್ತೆ ಚಿಕ್ಕಮ್ಮ ಮತ್ತು ಮಾವ ಇವರು ಯಾರಾದರೂ ಒಬ್ಬರು ಸಂಬಂಧಿಕರು ಇರ್ತಾರೆ. ನೀವು ಆ ಶಾಲೆಯಲ್ಲಿ ಯಾವತ್ತೂ ಸಹ ನಿಮ್ಮನ್ನು ಒಂದು ಸಪ್ರೇಟಾಗಿ ನೋಡೋಂಥದ್ದೇ ಇಲ್ಲ. ಯಾವ ಒಂದು ಕಣ್ಣೀರು ಹಾಕಿದ್ರು ಸಹ ಇಮಿಡಿಯೇಟಾಗಿ ಅಣ್ಣನೋ ಅತ್ತೆನೋ ಯಾರೋ ಒಬ್ಬರು ಬಂದು ನಿಮ್ಮನ್ನು ಸಮಾಧಾನ ಮಾಡ್ತಾರೆ. ಈ ಒಂದು ಹೊಸ ಹೊಸ ಅನುಭವಗಳನ್ನು ಕೊಡುವಂತಹ, ಜೀವನ ಪೂರ್ತಿ ನೆನಪಿಟ್ಕೊಡುವಂಥ ನೆನಪನ್ನು ಕೊಡೋದು ಈ ಮರಳಿ ಶಾಲೆಗೆ ಅನ್ನುವಂಥ ಈ ಒಂದು ಎಪಿಸೋಡ್ ಬರುತ್ತಲ್ಲ ನಮ್ಮ ಲೈಫಲ್ಲಿ, ಈ ಒಂದು ಸಮಯ ಎಂದೆಂದಿಗೂ ವಿಶೇಷವಾಗಿರುತ್ತೆ ಮರಳಿ ಶಾಲೆಗೆ ಹೋಗೋದು.

ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಗಾನಭಜನ ಕಾರ್ಯಕ್ರಮದಲ್ಲಿ ಮರಳಿ ಶಾಲೆಗೆ ಅನ್ನುವಂಥ ವಿಷಯವನ್ನು ತೆಗೆದುಕೊಂಡು ನಿಮ್ಮ ನೆನಪಿನ ಬುಟ್ಟಿಯನ್ನು ತೆಗೆದು ನೋಡುವಂಥ ಸಮಯದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಹಾಗೆ ಇನ್ನು ಮುಂದಿನ ವಿಷಯ ಏನಪ್ಪ ಅಂತಂದರೆ ಮರಳಿ ಶಾಲೆಗೆ ತಯಾರಿಗಳಿರ್ತವೆ. ಹೇಗಪ್ಪ ಅಂತ ಅಂದರೆ ಪುಸ್ತಕವನ್ನು ತೆಗೆದುಕೊಳ್ಳೋದು, ನಮ್ಮ ಸೀನಿಯರ್ಸ್ ಹತ್ರ ಹೋಗ್ಬಿಟ್ಟು ಅವರ ಟೆಕ್ಸ್ಟ್ ಬುಕ್ಕನ್ನು ಅವ್ರ ಹತ್ರ ಬಾರೋ ಮಾಡ್ಕೊಳ್ಳೋಂಥದ್ದು, ತೊಗೊಳ್ಳೋವಂಥದ್ದು, ಇವೆಲ್ಲ ಫ್ರೀಯಾಗಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಹಾಗೆ ನೋಟ್ಸ್ಗಳನ್ನೂ ಸಹ ಕಲೆಕ್ಟ್ ಮಾಡ್ಕೊಳ್ಳೋಂಥದ್ದು. ಇನ್ನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಏನೆಲ್ಲ ಮಾಡ್ಬೋದಪ್ಪ ಅಂತ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗೆ ಈ ಟೈಮಲ್ಲೇ ಆ ಪುಸ್ತಕವನ್ನು ತೆಗೆದುಕೊಂಡು ಅದೇ ಪುಸ್ತಕಕ್ಕೆ ನಮ್ಮ ರ್ಯಾಪರ್ಗಳನ್ನು ಹಾಕಿ ಬೈಂಡಿಂಗನ್ನು ಮಾಡಿ ನಮ್ಮ ಹೆಸರಲ್ಲಿ ಇರುವಂಥ ಸ್ಟಿಕ್ಕರನ್ನು ಹಾಕಿ ನಮ್ಮದೇ ಆದ ರೀತಿ ಖುಷಿಯನ್ನು ಪಡ್ತೀವಿ. ಮರಳಿ ಶಾಲೆಗೆ ಇನ್ನೇನು ನಾಳೆ ನಾಳೆದ್ರಲ್ಲಿ ಹೋಗ್ತೀವಿ ಅಂತ ಅಂದರೆ ಚೆನ್ನಾಗಿ ಆಟ ಆಡೋದು, ಚೆನ್ನಾಗಿ ಖುಷಿಯನ್ನು ಪಡೋವಂಥದ್ದು. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನಮಗೆ ಇಡೀ ದಿನ ಶಾಲೆ ಇರುತ್ತೆ. ಈಗೆಲ್ಲ ಮಕ್ಕಳಿಗೆ ಅಡಿಷನಲ್ ವರ್ಕು ಟ್ಯೂಷನ್ ಎಲ್ಲ ಇರುತ್ತೆ. ಸೊ ಕೊನೆಯ ದಿನಗಳೇನಿದೆ ಅದನ್ನು ತುಂಬ ಪ್ರೀಶಿಯಸ್ಸಾಗಿ ಉಳಿಸ್ಕೊಂಡು ಈ ಬುಕ್ಕು ಬೈಂಡಿಂಗ್ ಇವೆಲ್ಲದ್ರ ಜೊತೆ ಇನ್ನೇನು ಸ್ಕೂಲ್ಗೆ ಹೋಗಿ ಅಡ್ಮಿಷನ್ ಆಗಬೇಕು ಅನ್ನೋ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಇನ್ನು ಸರ್ಕಾರಿ ಶಾಲೆಗಳಾದ್ರಂತೂ ಅಲ್ಲಿ ಪುಸ್ತಕಗಳು ಸಿಗ್ತವೆ, ಅಲ್ಲೇ ಅಡ್ಮಿಷನ್ ಆದ ಸಂದರ್ಭದಲ್ಲೇ ಹೊಸ ಹೊಸ ಪುಸ್ತಕಗಳು ಸಹ ಸಿಗ್ತವೆ.

0: ಮಾರು ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಸ್ವಾತಿ ಅವರೇ, ಬೇಕರಿಯಲ್ಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
2: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
1: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಗಾನಭಜಾನ ಕಾರ್ಯಕ್ರಮದಲ್ಲಿ ನಾವು ವಿದ್ಯಾ ಸ್ನೇಹಿತರೆ, ಇಂದಿನ ಗಾನಭಜಾನ ಕಾರ್ಯಕ್ರಮದಲ್ಲಿ ಮರಳಿ ಶಾಲೆಗೆ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ. ಕಾರಣ ಇಷ್ಟೇ, ಇನ್ನು ಕೆಲವೇ ದಿನದಲ್ಲಿ ಶಾಲೆಗಳು ಆರಂಭ ಆಗ್ತಾ ಇದೆ. June 1st ನಮ್ಮ ಮಕ್ಕಳ ಪ್ರಿಪ್ರೇಷನ್ ಹೇಗಿತ್ತು, ಹಾಗೆ ನಾವೆಲ್ಲ ಹೇಗೆಲ್ಲ ಪ್ರಿಪೇರ್ ಆಗಿದ್ವಿ ಅನ್ನೋದನ್ನು ಒಂದು ಮೆಲುಕಾಗ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಸಹಾಯವನ್ನು ಮಾಡುವಂಥ ಮನಸ್ಥಿತಿ ಇದ್ದವರಿಗೆ ಇದೊಂದು ಉತ್ತಮವಾದ ಸಮಯಾವಕಾಶ. ಸ್ನೇಹಿತರೆ, ಹೇಗೆ ಸಹಾಯವನ್ನು ಮಾಡ್ಬೋದು ಅಂತ ಅಂದರೆ, ನೋಟ್ಬುಕ್ ಇಲ್ಲದಿರುವಂಥ ಮಕ್ಕಳಿಗೆ ನೋಟ್ಬುಕ್ಕನ್ನು ಕೊಡ್ಬೋದು ನೀವು, ಹಾಗೆ ಕೊಡಿಸ್ಬೋದು ನೋಟ್ಬುಕ್ಕನ್ನು. ಹಳೆ ನೋಟ್ಬುಕ್ಕಲ್ಲಿ ಹಾಳೆಗಳು ಉಳಿದಿದ್ರೆ ಹಾಳೆಗಳನ್ನೆಲ್ಲ ತೆಗೆದುಕೊಂಡು ಒಂದು ಮತ್ತೆ ಅದನ್ನು ರಫ್ ವರ್ಕ್ಗೆ ಒಂದು ಹೊಸ ನೋಟ್ಬುಕ್ ಥರ ಮಾಡಿಕೊಡ್ಬೋದು. ಈ ಥರ ಕೆಲವು ಕಡೆ ಮಾಡಿಕೊಡ್ತಾರೆ, ಹಳೆ ಹಾಳೆಗಳನ್ನು ಕೊಟ್ಟರೆ ಹಾಳೆಗಳನ್ನು ನೋಟ್ಬುಕ್ ಮಾಡಿ ಮಕ್ಕಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಂತಹ ಕಡೆ ತಾವು ಪ್ರಯತ್ನ, ನಾವೆಲ್ಲರೂ ಪ್ರಯತ್ನವನ್ನು ಮಾಡ್ಬೋದು. ಹಾಗೆ ಎಷ್ಟೋ ಮಕ್ಕಳಿಗೆ ಬ್ಯಾಗನ್ನು ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ, ಅಂತಹ ಮಕ್ಕಳಿಗೆ ಬ್ಯಾಗನ್ನು ಕೊಡಿಸೋದಾಗ್ಬೋದು. ಸ್ಟೇಷ್ನರೀಸ್ ಏನೇನು ಬೇಕಾಗುತ್ತೆ, ಜಾಮೆಟ್ರಿ ಬಾಕ್ಸ್, ಪೆನ್ಗಳು ಇವೆಲ್ಲವನ್ನು ಸಹ ಕೊಡಿಸುವಂಥ ಕೆಲಸವನ್ನು ನಾವೆಲ್ಲರೂ ಸಹ ಮಾಡ್ಬೋದು. ಮರಳಿ ಶಾಲೆಗೆ ಸೇರುವಂತಹ ಹೂಗಳೆಲ್ಲ, ಮಗುಗಳೆಲ್ಲ ಹರಳಿ ಹೂವಾಗೋದಕ್ಕೆ ನಾವೆಲ್ಲರೂ ಸಹ ಕೈಗೂಡಿಸಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಶಾಲೆ ಯಾವುದಾದ್ರೂ ಆಗಲಿ, ಸರ್ಕಾರಿಯೋ ಪ್ರೈವೇಟೋ, ಮಕ್ಕಳ ಭವಿಷ್ಯ ಚೆನ್ನಾಗಿದ್ದರೆ ಸಾಕು ಅಷ್ಟೆ. ಅವರಿಗೆ ಹೇಗೆಲ್ಲ ಸಹಾಯವನ್ನು ಮಾಡ್ಬೋದು ಒಂದು ಸಮಾಜ ಆಗಿ, ನಾವು ಅಂತ ಸಹಾಯ ಮಾಡೋದಕ್ಕೆ ಯಾವತ್ತೂ ಒಂದು ಹೆಜ್ಜೆ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ. ಇನ್ನು ಇದಾಗಿತ್ತು ಇಂದಿನ ಮರಳಿ ಶಾಲೆಗೆ ಅನ್ನುವಂಥ ವಿಷಯವನ್ನು ತೆಗೆದುಕೊಂಡು ಮಾತನಾಡಿದಂಥ ವಿಷಯ. ಸ್ನೇಹಿತರೆ, ಇನ್ನೇನಿದ್ರೂ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ನೀವು ಶಾಲೆಯಲ್ಲಿ ಹೇಗೆಲ್ಲ ದಿನಗಳನ್ನು ಕಳೆದಿದ್ರಿ, ಮರಳಿ ಶಾಲೆಗೆ ಹೋಗುವಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು, ಇವೆಲ್ಲವನ್ನು ಸಹ ಹಂಚಿಕೊಳ್ಳಿ. ಹಾಗೆ ಮರಳಿ ಶಾಲೆಗೆ ಹೋಗುವಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು ಅನ್ನೋ ಒಂದು ವಿಷಯವನ್ನು ಹಂಚಿಕೊಳ್ಳಬೇಕು. ಒಂದಷ್ಟು ಮಕ್ಕಳು ತುಂಬನೇ ರಂಪ ಮಾಡ್ತಾರೆ, ಹಠ ಹಿಡಿದರೆ ಸ್ಕೂಲ್ಗೆ ಹೋಗೋದಿಲ್ಲ ಅಂತ. ಅಂತಹ ಸಂದರ್ಭದಲ್ಲಿ ಮನೆಯ ಹಿರಿಯರು ಯಾರಾದರೂ ಒಬ್ಬರ ಜೊತೆಯಲ್ಲಿ ಹೋಗಿ ಅವರ ಜೊತೆಯಲ್ಲೇ ಶಾಲೆಯಲ್ಲೇ ಕೂತ್ಕೊಳ್ಳೋವಂಥದ್ದು, ಹೊರಗಡೆ ನಾನು ವೇಟ್ ಮಾಡ್ತಾ ಇರ್ತೀನಿ ಅಂತ ನಂಬಿಸುವಂಥದ್ದು, ಹಾಗೆ ಇವೆಲ್ಲವನ್ನು ನೋಡ್ತು ಅಂದರೆ, ಈಗ ಯಾರಾದರೂ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೆ ಹಠ ಹಿಡಿಯೋದನ್ನು ನೋಡಿದ್ರೆ ಒಂಥರ ಖುಷಿಯಾಗುತ್ತೆ. ನಮ್ಮ ಬಾಲ್ಯದ ದಿನಗಳು ಹಾಗೆ ನಮ್ಮ ಕಣ್ಣ ಮುಂದೆ ಬಂದು ಹೋಗುತ್ತೆ. ಏನೇ ಆದರೂ ಮರಳಿ ಶಾಲೆಗೆ ಅನ್ನೋದು ಒಂದು ಅದ್ಭುತವಾದ ಒಂದು ಆಯಾಮ ಎಲ್ಲ ಮಕ್ಕಳ ಬದುಕಿನಲ್ಲಿ. ಆ ಮರಳಿ ಶಾಲೆಗೆ ಹೋಗೋದ್ರಿಂದನೇ ಅವರು ಮರಳಿ ಅರಳಿ ಹೂವಾಗಿ ಈ ಸಮಾಜಕ್ಕೆ ಬೇಕಾಗುವಂಥ ದೊಡ್ಡ ಮರವಾಗಿ ಅವರು ನಿಲ್ತಾರೆ. ಮರಳಿ ಶಾಲೆಗೆ ಹೋಗಲಿ, ಎಲ್ಲ ಮಕ್ಕಳು ವಿದ್ಯೆಯನ್ನು ಪಡೆದುಕೊಳ್ಳಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಯ ಪರಿಷ್ಕೃತ ಡಿಪಿಆರ್ ಸಲ್ಲಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವರಿಷ್ಠರ ಸಭೆಯಲ್ಲಿ ನಾಯಕತ್ವದ ಬಗ್ಗೆ ಚರ್ಚೆ ನಡೆದಿಲ್ಲ, ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಸ್ಪಷ್ಟನೆ. ರಾಜ್ಯಾದ್ಯಂತ ನೂತನ 150 ನಾಡ ಕಚೇರಿಗಳ ನಿರ್ಮಾಣಕ್ಕೆ ಕಂದಾಯ ಇಲಾಖೆ ಅಂಕಿತ. ರೈತರ ಆದಾಯ ಹೆಚ್ಚಿಸುವುದೇ ಸರ್ಕಾರದ ಗುರಿ, ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ. 2000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಾಣಕ್ಕೆ ಶೀಘ್ರವೇ ಟೆಂಡರ್ ಪ್ರಕ್ರಿಯೆ, ಸಚಿವ ಈಶ್ವರ್ ಖಂಡ್ರೆ. ವಾರ್ತೆಗಳ ವಿವರ. ಮೇಕೆದಾಟು ಯೋಜನೆ ವಿಚಾರವಾಗಿ ತಮಿಳುನಾಡು ಸಲ್ಲಿಸಿದಂತಹ ಪರಿಶೀಲನಾ ಅರ್ಜಿಯನ್ನು ಸುಪ್ರೀಂಕೋರ್ಟ್ ತ್ರಿಸದಸ್ಯ ಪೀಠ ವಜಾಗೊಳಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ಕರ್ನಾಟಕದ ಪಾಲಿಗೆ ಶುಭ ಸುದ್ದಿಯಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಜನರ ಪರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ಅವರು ಹೇಳಿದ್ದಾರೆ. ಸುಪ್ರೀಂಕೋರ್ಟ್ ಈ ಹಿಂದಿನ ಆದೇಶದಲ್ಲೇ ಸ್ಪಷ್ಟ ಸೂಚನೆ ನೀಡಿದ್ದು, ತಮಿಳುನಾಡು ಪಾಲಿನ 177 ಟಿಎಂಸಿ ನೀರನ್ನು ಹರಿಸಬೇಕು ಎಂದು ಷರತ್ತು ವಿಧಿಸಿದೆ. ಸರ್ಕಾರ ಪರಿಷ್ಕೃತ ಡಿಪಿಆರ್ ಸಲ್ಲಿಕೆ ಪ್ರಕ್ರಿಯೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ. ಇನ್ನೊಂದೆಡೆ, ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದು, ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಿರುವ ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಜಲಾಶಯ ಯೋಜನೆಯನ್ನು ತಿರಸ್ಕರಿಸುವಂತೆ ಮನವಿ ಮಾಡಿದ್ದಾರೆ. ಇದು ಕಾವೇರಿ ನೀರಿನ ಮೇಲೆ ಅವಲಂಬಿತರಾಗಿರುವಂತಹ ಲಕ್ಷಾಂತರ ರೈತರ ಹಿತಾಸಕ್ತಿಗಳಿಗೆ ಧಕ್ಕೆ ತರಲಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿನ ನಾಯಕತ್ವದ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಕೆಸಿ ವೇಣುಗೋಪಾಲ್ ಸ್ಪಷ್ಟಪಡಿಸಿದ್ದಾರೆ. ನವದೆಹಲಿಯ ಇಂದಿರಾಭವನದಲ್ಲಿ ಇಂದು ನಡೆದ ವರಿಷ್ಠರ ಜೊತೆಗಿನ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವರಿಷ್ಠರ ಸಭೆಯಲ್ಲಿ ವಿಧಾನ ಪರಿಷತ್ ಚುನಾವಣೆ, ರಾಜ್ಯಸಭಾ ಚುನಾವಣೆ ಬಗ್ಗೆ ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ನಾಯಕತ್ವ ವಿಚಾರ ಕೇವಲ ಊಹಾಪೋಹ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯಾದ್ಯಂತ 771 ಹೋಬಳಿ ಮಟ್ಟದ ನಾಡ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿದ್ದು, ಇಂತಹ ಜನಸಂಪರ್ಕವಿರುವ ಕಚೇರಿಗಳಿಗೆ ಅನೇಕ ಕಡೆಗಳಲ್ಲಿ ಸ್ವಂತ ಕಟ್ಟಡಗಳಿಲ್ಲ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಹಾಲಿ ಸ್ವಂತ ಕಟ್ಟಡಗಳು ಇಲ್ಲದೆ ಇರುವಂತಹ ಹಾಗೂ ಬಹಳ ಹಳೆಯ ಕಟ್ಟಡಗಳನ್ನು ಹೊಂದಿರುವಂತಹ ನಾಡ ಕಚೇರಿಗಳನ್ನು ಗುರುತಿಸಿ ಮೊದಲ ಹಂತದಲ್ಲಿ 94 ನಾಡ ಕಚೇರಿಗಳನ್ನು ನಿರ್ಮಿಸಲು ಮಂಜೂರಾತಿ ನೀಡಲಾಗಿದೆ. ಇನ್ನು 56 ನಾಡ ಕಚೇರಿಗಳನ್ನು ನಿರ್ಮಿಸಲು ಇಂದು ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಈ ಮೂಲಕ ಒಟ್ಟು 150 ನಾಡ ಕಚೇರಿಗಳಿಗೆ ಸುಸಜ್ಜಿತ ನೂತನ ಕಟ್ಟಡ ನಿರ್ಮಿಸಲು ನಿರ್ಧರಿಸಲಾಗಿದೆ ಎಂದು ಪತ್ರಿಕಾ ಪ್ರಕಟಣೆ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ನಗರ ಪ್ರದೇಶಗಳಲ್ಲಿ 75 ಲಕ್ಷ ರೂಪಾಯಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾಡ ಕಚೇರಿಗಳನ್ನು ನಿರ್ಮಿಸಲು ಮಂಜೂರಾತಿ ನೀಡಲಾಗಿದೆ. ಇವುಗಳಿಂದ ಸಾರ್ವಜನಿಕರಿಗೆ ಉತ್ತಮ ಸೇವೆ ಹಾಗೂ ಸಿಬ್ಬಂದಿಗಳಿಗೆ ಸುಸಜ್ಜಿತ ಕಚೇರಿ ಒದಗಿಸುವ ಉದ್ದೇಶ ಈಡೇರಲಿದೆ ಎಂದು ಅವರು ಹೇಳಿದ್ದಾರೆ. ಕೃಷಿ ಕ್ಷೇತ್ರ ಇಂದು ಹವಾಮಾನ ವೈಪರೀತ್ಯ, ಉತ್ಪಾದನಾ ವೆಚ್ಚದ ಏರಿಕೆ, ಮಾರುಕಟ್ಟೆ ಅಸ್ಥಿರತೆ ಮತ್ತು ಕಾರ್ಮಿಕ

0: ಸಮಸ್ಯೆಗಳು ಸೇರಿದಂತೆ ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ ಎಂದು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಜಿಕೆವಿಕೆಯಲ್ಲಿ ನಡೆದಂತಹ ಅಗ್ರಿ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ 2.0 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಸವಾಲುಗಳಿಗೆ ಉತ್ತರ ಕೊಡುವ ಶಕ್ತಿ ಇಂದಿನ ತಂತ್ರಜ್ಞಾನ ಮತ್ತು ಕೃಷಿ ಸ್ಟಾರ್ಟ್ಅಪ್ಗಳಲ್ಲಿ ಇದೆ ಎಂದು ತಿಳಿಸಿದ್ದಾರೆ. ಸರ್ಕಾರ ಕೃಷಿಯನ್ನು ಕೇವಲ ಬದುಕಿನ ಮಾರ್ಗವಾಗಿ ನೋಡದೆ ಲಾಭದಾಯಕ ಉದ್ಯಮವನ್ನಾಗಿ ರೂಪಿಸುವ ಗುರಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಡಿಜಿಟಲ್ ಕೃಷಿ, ಡ್ರೋನ್ ತಂತ್ರಜ್ಞಾನ, ಡೇಟಾ ಆಧಾರಿತ ಬೆಳೆ ನಿರ್ವಹಣೆ, ಮೌಲ್ಯವರ್ಧನೆ ಮತ್ತು ನೇರ ಮಾರುಕಟ್ಟೆ ವ್ಯವಸ್ಥೆಗಳಿಗೆ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಕೃಷಿ ನವೋದ್ಯಮಗಳು ಜಿಕೆವಿಕೆ ಆವರಣದಲ್ಲಿ ಇಟ್ಟಿದ್ದಂತಹ ಸ್ಟಾಲ್ಗಳಿಗೆ ಭೇಟಿ ನೀಡಿದ ಸಚಿವರು ಮಾಹಿತಿಯನ್ನು ಪಡೆದುಕೊಂಡರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಾನವ ಆನೆ ಸಂಘರ್ಷ ತಗ್ಗಿಸಲು 2,000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಿಸಲು ಸರ್ಕಾರ ಯೋಜನೆ ರೂಪಿಸಿದ್ದು 8-10 ದಿನಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಆರಂಭಿಸಲು ಸೂಚನೆ ನೀಡಲಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಬಿಖಂಡ್ರೆ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ 100 ಆನೆಗಳು ಕಾಡಿಗೆ ಹೋಗದೇ ಇದ್ದು ಆನೆಗಳಿಂದ ಬೆಳೆ ಮತ್ತು ಜೀವಹಾನಿ ಆಗದಂತೆ ತಡೆಯಲು ಆನೆಧಾಮ ನಿರ್ಮಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದ ಮೈಸೂರು ಮತ್ತು ಬನ್ನೇರುಘಟ್ಟ ಮೃಗಾಲಯವಿದ್ದು ಇದರ ಜೊತೆಗೆ ಹಲವು ಪ್ರಾಣಿ ಸಂಗ್ರಹಾಲಯಗಳು ಕಾರ್ಯವನ್ನು ನಿರ್ವಹಿಸುತ್ತಿವೆ. ಹೀಗಾಗಿ ನೂತನ ಮೃಗಾಲಯ ಸ್ಥಾಪನೆ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪಡಿತ ವಿತರಣೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಡಿ ಪ್ರತಿ ಫಲಾನುಭವಿಗಳಿಗೆ ತಲಾ 5 ಕೆಜಿ ಅಕ್ಕಿ ನೀಡಲಾಗುತ್ತಿದ್ದು ಇದರ ಜೊತೆಗೆ ರಾಜ್ಯ ಸರ್ಕಾರವು ಹೆಚ್ಚುವರಿಯಾಗಿ ರಾಗಿ ಮತ್ತು ಅಕ್ಕಿ ವಿತರಿಸುತ್ತಿದೆ ಎಂದು ಆಹಾರ ಮತ್ತು ನಾಗರಿಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಪ್ರಕ್ರಿಯೆಯಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ರಾಗಿಯನ್ನು ಸ್ವಚ್ಛಗೊಳಿಸಿ ಬ್ಯಾಗಿಂಗ್ ಮಾಡಿ ವಿತರಿಸುವಲ್ಲಿ ವಿಳಂಬವಾಗಿದೆ. ಬಾಕಿ ಇರುವ ಪಡಿತರವನ್ನು ಆಯಾ ತಿಂಗಳೊಳಗೆ ಸೇರಿಸಿ ಸಂಪೂರ್ಣವಾಗಿ ವಿತರಣೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ 6 ಕೆಜಿ ರಾಗಿ, 4 ಕೆಜಿ ಅಕ್ಕಿ ವಿತರಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ಇದೇ 29-31ರವರೆಗೆ 3ನೇ ಆವೃತ್ತಿಯ FKCCI ಗ್ಲೋಬಲ್ MSME ಕಾನ್ಕ್ಲೇವ್ 2026 ನಡೆಯಲಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಹಯೋಗದೊಂದಿಗೆ ಕೇಂದ್ರ ಸರ್ಕಾರದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವಾಲಯ, ರಾಜ್ಯ ಸರ್ಕಾರದ ಸಣ್ಣ ಕೈಗಾರಿಕಾ ಇಲಾಖೆಯ ಬೆಂಬಲದೊಂದಿಗೆ ಸಮ್ಮೇಳನ ಆಯೋಜನೆ ಮಾಡಲಾಗಿದ್ದು, ಪ್ರಮುಖವಾಗಿ ಎಂಜಿನಿಯರಿಂಗ್ ಕ್ಷೇತ್ರದ ತಯಾರಿಕೆ ಮತ್ತು ಸೇವೆಗಳನ್ನು ಕೇಂದ್ರೀಕರಿಸಲಾಗಿದೆ. FKCCI ಅಧ್ಯಕ್ಷೆ ಉಮಾರೆಡ್ಡಿ ಮಾತನಾಡಿ, ಸಣ್ಣ ಕೈಗಾರಿಕಾ ವಲಯವು ಪರಸ್ಪರ ಸಂಪರ್ಕ ಸಾಧಿಸಲು ಮತ್ತು ಸಹಕಾರ ಬೆಳೆಸಿಕೊಳ್ಳಲು ಹೊಸ ಅವಕಾಶಗಳನ್ನು ಅನ್ವೇಷಿಸಲು ಈ ಸಮ್ಮೇಳನ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಕೇಂದ್ರ ಸರ್ಕಾರದ ನೇರ ಹಣಕಾಸು ನೆರವು ಮತ್ತು ಆದಾಯ ಬೆಂಬಲದ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಅಪಾಯ ನಿರ್ವಹಣೆ, ಫಸಲ್ ಬಿಮಾ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ಬೆಳಗಾವಿಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ ಎಂದು ಬೆಳಗಾವಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ HD ಕೋಳೇಕರ ತಿಳಿಸಿದ್ದಾರೆ. ಕೃಷಿ ಉತ್ಪನ್ನಗಳ ವೃದ್ಧಿಯಿಂದ ರೈತರ ಆರ್ಥಿಕತೆ ಹಾಗೆ ಸಬಲತೆ ಹೆಚ್ಚಿ ರೈತರ ಕಲ್ಯಾಣಕ್ಕೆ ಕಾರಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
3: ಇವತ್ತು ಸಾಯಿಲ್ ಹೆಲ್ತ್ ಕಾರ್ಡ್ ಅನ್ನತಕ್ಕಂತಹ ವಿನೂತನ ಯೋಜನೆಯನ್ನ ಭಾರತ ಸರ್ಕಾರದ ವತಿಯಿಂದ ಅನುಷ್ಠಾನ ಮಾಡ್ತಾ ಇದ್ದೀವಿ. ಕಳೆದ ಸುಮಾರು ವರ್ಷಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 12 ಲಕ್ಷ ಮಣ್ಣು ಆರೋಗ್ಯ ಚೀಟಿಗಳನ್ನ ಬೆಳಗಾವಿ ಜಿಲ್ಲೆಯ ರೈತ ಬಾಂಧವರಿಗೆ ಕೊಟ್ಟಿದ್ದೇವೆ. ಆಮೇಲೆ ಇನ್ನೊಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತಂದ್ರೆ ಈ ನೀರನ್ನ ಮಿತವಾಗಿ ಬಳಸಬೇಕು, ಅದರ ಸಲುವಾಗಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಹೇಳಿ PMKSY ಯೋಜನೆಯನ್ನ ಭಾರತ ಸರ್ಕಾರ ರಾಜ್ಯ ಸರ್ಕಾರದ ಸಹಯೋಗದೊಳಗೆ 60-40 ರೇಷೋ ಒಳಗೆ ಮಾಡ್ತಾ ಇದ್ದೀವಿ.
0: ಹೈಕೋರ್ಟ್ ಪೀಠದ ಸ್ಥಾಪನೆ ರಾಜಕೀಯ ಬೇಡಿಕೆಯಲ್ಲ, ಅದು ನಮ್ಮ ಹಕ್ಕು ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಒತ್ತಾಯಿಸಿ ಕಳೆದ ಹಲವು ದಿನಗಳಿಂದ ಶಿವಮೊಗ್ಗ ವಕೀಲರ ಸಂಘದ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಹೋರಾಟದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭೌಗೋಳಿಕ ಸವಾಲುಗಳನ್ನು ಕಡೆಗಣಿಸಿ ಮಂಗಳೂರು ಪೀಠಕ್ಕೆ ಶಿವಮೊಗ್ಗ ಸೇರಿಸುವ ಪ್ರಸ್ತಾವನೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಲೆನಾಡು ಮತ್ತು ಮಧ್ಯ ಕರ್ನಾಟಕದ ಲಕ್ಷಾಂತರ ಜನರ ನ್ಯಾಯಪ್ರಾಪ್ತಿಯ ಹಕ್ಕಿಗಾಗಿ ಪಕ್ಷಾತೀತವಾಗಿ ಒಗ್ಗೂಡಲು ಅವರು ಕರೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಯ ಪರಿಷ್ಕೃತ DPR ಸಲ್ಲಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿ, ಉಪಮುಖ್ಯಮಂತ್ರಿ DK ಶಿವಕುಮಾರ್. ವರಿಷ್ಠರ ಸಭೆಯಲ್ಲಿ ನಾಯಕತ್ವದ ಬಗ್ಗೆ ಚರ್ಚೆ ನಡೆದಿಲ್ಲ, ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಸ್ಪಷ್ಟನೆ. ರಾಜ್ಯಾದ್ಯಂತ ನೂತನ 150 ನಾಡ ಕಚೇರಿಗಳ ನಿರ್ಮಾಣಕ್ಕೆ ಕಂದಾಯ ಇಲಾಖೆ ಅಂಕಿತ. ರೈತರ ಆದಾಯ ಹೆಚ್ಚಿಸುವುದೇ ಸರ್ಕಾರದ ಗುರಿ, ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ. 2000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಾಣಕ್ಕೆ ಶೀಘ್ರವೇ ಟೆಂಡರ್ ಪ್ರಕ್ರಿಯೆ, ಸಚಿವ ಈಶ್ವರ್ ಖಂಡ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

90.9 FM. ಇದು ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ. ಗಾನಭಜನ ಕಾರ್ಯಕ್ರಮದಲ್ಲಿಂದು ಮರಳಿ ಶಾಲೆಗೆ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಾ ಇದ್ದೀವಿ. ನಿಮ್ಮ ಸಂದೇಶಗಳು ಬರಲಿ, ನಿಮ್ಮ ಸಂದೇಶಗಳನ್ನೆಲ್ಲ ಖಂಡಿತ ನಾನು ಒತ್ತೀನಿ ಸ್ನೇಹಿತರೆ. ಈಗ ಒಂದು ಗೀತೆಯನ್ನು ಕೇಳುವಂಥ ಸಮಯ. ನಿಮ್ಮ ಸಂದೇಶಗಳು ಬರ್ತಾ ಇರಲಿ, ಖಂಡಿತ ನಿಮ್ಮೆಲ್ಲರ ಸಂದೇಶಗಳನ್ನ ನಾನು ನೋಡ್ತೀನಿ ಸ್ನೇಹಿತರೆ. ಒಂದು ಸರಳ ವಿರಳ ಪ್ರೇಮ ಕಥೆ ಚಿತ್ರದ ಗೀತೆ ಇದು. ಅರ್ಮಾನ್ ಮಲ್ಲಿಕ್ ಅವರ ಗಾಯನ, ಸಿದ್ದು ಕೋಡಿಪುರ ಮತ್ತು ಸುನಿ ಅವರ ರಚನೆ, ವೀರ್ ಸಮರ್ಥ್ ಅವರ ಸಂಗೀತ.

0: ಇದು ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6:55. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಜವಾಹರಲಾಲ್ ನೆಹರು ಅವರ ಸಂಪುಟದಲ್ಲಿ ವಾರ್ತಾ ಮತ್ತು ಪ್ರಸಾರ ಖಾತೆ ನಿರ್ವಹಿಸಿದ ಕನ್ನಡಿಗ ರಾಜಕೀಯ ಮುತ್ಸದ್ದಿ ಆರ್ ದಿವಾಕರ್. ಸಾಹಿತ್ಯದಲ್ಲಿ ಇವರಿಗೆ ಅಪಾರ ಒಲವು. ಕರ್ನಾಟಕ ಏಕೀಕರಣದಲ್ಲಿ ಪಾತ್ರ ವಹಿಸಿದವರು. 1952 ಬಿಹಾರದಲ್ಲಿ ರಾಜ್ಯಪಾಲರಾಗಿದ್ದರು. 1962 ರಾಜ್ಯಸಭೆಯಲ್ಲಿ ಇದ್ದರು. ಅವರು ಆಕಾಶವಾಣಿಯ ಅಜ್ಜ ಅಜ್ಜಿ ಮಾಲಿಕೆಯಲ್ಲಿ ಭಾಗವಹಿಸಿದ್ದು ವಿಶೇಷ. ಕೇಳಿ ಆರ್ ದಿವಾಕರ್ ಅವರ ಧ್ವನಿ.
2: ನಾವು ಆಗ ಶಾಲೆ ಹೋಗ್ಬೇಕಾದ್ರೆ ಈಗಿನ ಹಂಗ ದೊಡ್ಡ ದೊಡ್ಡ ಪುಸ್ತಕ ಅದು ಇದು ಇಂಥವು ಯಾವೂ ಇರ್ತಿರ್ಲಿಲ್ಲ. ನಾವು ಆ ಶಿಕ್ಷಕರು ಮುಂತಾದವರು ಏನು ಹೇಳ್ತಾರೋ ಅದನ್ನೇ ಕೇಳಿಕೊಂಡು ಅದರಿಂದನೇ ನಾವು ದೊಡ್ಡ ಹಾಕೋತ ಬಂದೆವು. ಪುಸ್ತಕ ಓದ್ಕೋತ ಜನರ ಭೇಟಿ ಹಾಕೋತ ಮಾಡ್ಕೋತ ನಮ್ಮಲ್ಲೇ ಬ್ರಿಟಿಷ್ ರಾಜ್ಯ ನಡೀತಿತ್ತು. ಜನರೊಳಗೆ ಇದೇನು ಬ್ರಿಟಿಷ್ ರಾಜ್ಯ ಹೋಗಬೇಕು, ಇದು ನಮಗೆ ಥರ ಅಲ್ಲ, ನಮ್ಮ ದೇಶದ ಜನ ಅಲ್ಲ ಇದು, ನಮ್ಮೇಲೆ ಅಧಿಕಾರ ನಡೆಸಲಿಕ್ಕೆ ಅಂತೇಳಿ ಬಂದಾರ ಅಂಬೋ ಮಾತನ್ನು ನಮ್ಮ ಶಿಕ್ಷಕರು ಮುಂತಾದವರು ಮಾತಾಡ್ತಿದ್ರು. ಈ ಬ್ರಿಟಿಷ್ ರಾಜ್ಯ ಹೋಗ್ಲಿಕ್ಕೆ ಬೇಕು ಅಂತ ಹೇಳಿದರು. ಅದೇ ಎಲ್ಲ ನಮ್ಮ ಕರ್ನಾಟಕ ಏನದಲ್ಲ ಇದೆಲ್ಲ ಒಡೆದು ಅಲ್ಲೇ ಇಲ್ಲೇ ಚೆನ್ನ ಮುಟ್ಟ ಆಗಿಬಿಟ್ಟದೆ, ಇದನ್ನೆಲ್ಲ ಕರ್ನಾಟಕ ಒಂದು ಮಾಡಬೇಕು, ಸ್ವತಂತ್ರ ಭಾರತ ಏಕತಂತ್ರ ಕರ್ನಾಟಕ ಇವು ಎರಡೂ ಕಣ್ಣು ಮುಂದೆ ಇಟ್ಟುಕೊಂಡು ನಾವು ಏನಾದರೂ ಕೆಲಸ ಮಾಡಬೇಕು. ನಾವು ದೊಡ್ಡವರಾದೆವು, ಹಿಂದಗಡೆಗೆ ನಾವು ಗ್ರ್ಯಾಜುಯೇಟ್ ಬಿ ಎ ಆದೆವು. ಹಾಗಾದ್ರೆ ನಾವು ಸರ್ಕಾರಿ ನೌಕರಿ ಮಾಡೋ ಹಾಗಿಲ್ಲ, ಆಗಿನ ಸರ್ಕಾರ ಅಂದ್ರೆ ಪರದೇಶ ಸರ್, ಅದಕ್ಕೆ ನಾವು ನೌಕರಿ ಮಾಡಿದ್ರೆ ಅದಕ್ಕೆ ಸಹಾಯ ಮಾಡಿದಂಗೆ ಆಗ್ತದೆ, ಅದಕ್ಕೆ ನಾವು ಸಹಾಯ ಮಾಡಬಾರ್ದು ಅಂಥೇಳಿ ನಾವು ಶಿಕ್ಷಕ ಆಗಬೇಕು ಅಂಥೇಳಿ ನನ್ನ ಮನಸ್ಸಿನಾಗಿತ್ತು. ಲೋಕಮಾನ್ಯ ತಿಲಕರನ್ನ ಕೇಳಿದೆ ಹೋಗಿ ನಾವು ಏನು ಮಾಡಬೇಕಂತೀರಿ, ನಾವು ದೇಶದ ದೇಶದಿಂದ ನಮಗೂ ನಮ್ಮ ಮನಸ್ಸಿನೊಳಗೆ ಹುಮ್ಮಸ್ಸದ ಒಂದು ಏನಾದ್ರು ಮಾಡಬೇಕು ಅಂಥೇಳಿ. ಹಾಂ, ಹಾಗಾದರೆ ನೀವು ಕಾಯ್ದೆ ಪಂಡಿತರಾಗ್ರಿ, ಆಮೇಲೆ ರಾಜ್ಯದ ಇದೇನೋ ಚಳವಳಿ ನಡೀತದೆ ನಮ್ಮ ದೇಶದೊಳಗೆ, ನೀವೆಲ್ಲರೂ ನೀವು ತಯಾರಾಗ್ಲಿಕ್ಕೆ ಬೇಕು, ಸ್ವಾರ್ಥ ತ್ಯಾಗ ಮಾಡಲಿಕ್ಕೆ ಬೇಕು, ಎರಡನೇ ದರ್ಶಿಂದ ನೀವು ಹೋರಾಡ್ಲಿಕ್ಕೆ ಬೇಕು ಅಂಥೇಳಿ ಅವರೆಲ್ಲ ಹೇಳ್ತಿದ್ರು. ಅದನ್ನೆಲ್ಲ ನಾವು ಕೇಳಿಕೊಂಡು ಹಾಗಾದ್ರೆ ನಮ್ಮ ಜೀವನ ಏನದ ಇದು ಬರೇ ನಮ್ಮ ದೇಶದ ನಾವೇ ದೊಡ್ಡವರಾಗಬೇಕು, ನಾವೇ ದುಡ್ಡು ಗಳಿಸ್ಬೇಕು, ನಮ್ಮದೇ ಮನೆ ಆಗಬೇಕು, ನಮ್ಮದೇ ಹೊಲ ಆಗಬೇಕು, ಇಷ್ಟೇ ಹೇಳಿದೆ. ನಮ್ಮ ದೇಶದ ಜನ ಏನಿದ್ದಾರೆ ಅವರಿಗೆ ಸ್ವಾತಂತ್ರ್ಯ ಹೆಂಗೆ ದೊರೆತಿತ್ತು ಅಂಬುವಂಥ ಒಂದು ಭಾವನೆ ನಮ್ಮ ಮನಸ್ಸಿನೊಳಗೆ ಆಗಿನಿಂದ ಹೊರಟು. ತಿಲಕ್ ಅವರು ತೀರ್ಕೊಂಡ್ರು 1920. ಕೊನ್ಮೇಲೆ ಗಾಂಧಿಯವರು ಬಂದರು. ಗಾಂಧಿಯವರು ಅಲ್ಲಿ ದಕ್ಷಿಣ ಆಫ್ರಿಕಾದೊಳಗೆ ಭಾಳ ದೊಡ್ಡ ಕೆಲಸ ಮಾಡಿದ್ರು. ಅದನ್ನೆಲ್ಲ ಮಾಡಿ ಒಂದು ಅನುಭವ ಪಡೆದು ನಮ್ಮಲ್ಲಿ ದೇಶಕ್ಕೆ ಬಂದರು. ಅವ್ರು ಬಂದ ಕೂಡಲೇ ಅವರಲ್ಲಿ ಒಂದು ನೀತಿ ಮತ ಒಂದು ದೇವರಲ್ಲಿ ಅತ್ಯಂತ ಭಕ್ತಿ, ಜನರ ಸೇವಾ ಮಾಡೋದೇ ಒಂದು ತಮ್ಮ ಕಾರ್ಯ ಅಂಥೇಳಿ ಒಂದು ಆಶ್ರಮ ಅಂಥೇಳಿ ಮಾಡಿದರು. ಆದ್ದರಿಂದ ಈ ಅಸ್ಪೃಶ್ಯತ ನಿವಾರಣ ಅಂಥೇಳಿ ಅಸ್ಪೃಶ್ಯರಿಗೊಂದು ಇಲ್ಲೇ ಇಲ್ಲ, ಎಲ್ಲ ಜನರು ಗಂಡಸು ಹೆಂಗಸು ಎಲ್ಲರೂ ಸಮಾನವಾಗಿ ನಾವು ಇರಬೇಕು ಅಂದರೆ ನಮ್ಮಲ್ಲಿ ಸಾಮರ್ಥ್ಯ ಬರ್ತದೆ. ಹಿಂಗೆ ಅದನ್ನು ಅವರು ಇತ್ಲಾಗ ರಾಜಕೀಯ ಕೆಲಸನೂ ಮಾಡ್ತಿದ್ರು, ಇತ್ಲಾಗ ಸಮಾಜದ ಕೆಲಸನೂ ಮಾಡ್ತಿದ್ರು. ಜನರಿಗೆ ಹ್ಯಾಂಗೆ ಶಿಕ್ಷಣ ಕೊಡಬೇಕು, ಅವರೆಲ್ಲರೂ ಇದಕ್ಕೆಲ್ಲ ಹ್ಯಾಂಗೆ ತಯಾರಾಗಬೇಕು, ಅದಕ್ಕೆ ಎರಡು ಯಾವಾಗಲೂ ಮೊದಲಿನಿಂದ ಸ್ವತಂತ್ರ ಭಾರತ ಏಕತಂತ್ರ ಕರ್ನಾಟಕ ಏಕೀಕರಣ ಕಡೆ ಒಂದು ಕೆಲಸ ಜನರಿಗೆ ಹೇಳಲಿಕ್ಕೆ ಮತ್ತು ಸ್ವಾತಂತ್ರ್ಯದ ಹೋರಾಟದ ದೇಶದಿಂದ ಒಂದು ಈ ಹೋರಾಟದ ನಿಜವಾಗಿ ಆ ವೇಳಕ್ಕೆ ಸ್ವಾತಂತ್ರ್ಯ ದರೀಕ್ಷತೆ ಇರಬೇಕು ಎಂಬುದೊಂದು ಭಾವನೆಯಿಂದ ಹೋರಾಟ ಶುರು ಮಾಡಿ. ಹಾಗೆ ನಮ್ಮ ಭಾರತದ ಸಂಸ್ಕೃತಿ ಏನದ 5,000 ವರ್ಷದಿಂದ ನಡ್ಕೋತ ಬಂದದ್ದು ವೇದ ಉಪನಿಷತ್ ಅದರ ಮೇಲೆ.

0: ಹೌದು.
1: ಆದ್ದರಿಂದ ಈ ಮೂರು ನಾಲ್ಕು ಜನರು ಇದ್ದಾರೆ, ಇವರು ನನ್ನ ಮನಸ್ಸಿನ ಮೇಲೆ ಒಂದು ರಾಜಕೀಯ ದೃಷ್ಟಿಯಿಂದ ಲೋಕಮಾನ್ಯ ತಿಲಕ್, ಗಾಂಧಿಯವರು, ಎರಡನೇ ದೃಷ್ಟಿಯಿಂದ ಅಂದರೆ ವಿವೇಕಾನಂದರು, ಈ ಅರವಿಂದರು, ಅವರ ಭಾಷಣ ಭಾಷಣವೂ ಆಯಿತು, ಅವ್ರ ಲೇಖಗಳಾಯಿತು ಇದನ್ನೆಲ್ಲ. ಆದ್ದರಿಂದ ನಾನು ಲೇಖಕನ ಶುರು ಮಾಡಿದ್ದೆ. ಗೀತೆ ಗುಟ್ಟು ಅಂಥೇಳಿ ಒಂದು ಪುಸ್ತಕ ಬರೆದೆ, ಇಂದ ಅವಳಿಗೆ ನಮ್ಮ ವಚನಶಾಸ್ತ್ರ ಅಂಥೇಳಿ ಒಂದು ಪುಸ್ತಕ ಬರೆದೆ. 20-30 ಪುಸ್ತಕ ಕನ್ನಡದೊಳಗೆ ನಾನು ಬರೆದಿನಿ. ಎಲ್ಲ ಮೂರು ನಾಲ್ಕು ಕಡೆಯಿಂದ ಕೆಲಸ ಮಾಡ್ಕೋತ ಬಂದಿನಿ ಅಂತ ನಾನು ಹೇಳಬಹುದು. ಜನರಿಂದ ನಾನು ಜನರ ಸಲುವಾಗಿ, ಇದು ಮುಖ್ಯ ಪಾಠ.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತು ರಾಜಕೀಯ ಮುತ್ಸದ್ದಿ ಸಾಹಿತಿ ಆರ್ಆರ್ ದಿವಾಕರ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.
4: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವನ್ನು ಕೇಳಿದ್ರೆ, ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿದುಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಕೆವಿಐಸಿ 2025-26 ಆರ್ಥಿಕ ವರ್ಷದಲ್ಲಿ 187,000 ಕೋಟಿ ರೂಪಾಯಿಗಳ ವಹಿವಾಟು ದಾಖಲಿಸುವ ಮೂಲಕ ಐತಿಹಾಸಿಕ ಮೈಲಿಗಲ್ಲು ದಾಖಲಿಸಿದೆ ಎಂದು ಕೆವಿಐಸಿ ಅಧ್ಯಕ್ಷ ಮನೋಜ್ ಕುಮಾರ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿಗಳ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ ಅಡಿಯಲ್ಲಿ ದೂರಸಂಪರ್ಕ ಇಲಾಖೆ ಬಳಕೆದಾರ ಸ್ನೇಹಿ ಸುಧಾರಣೆಗಳ ಸರಣಿಯನ್ನು ಪರಿಚಯಿಸಿದೆ. ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ ಕೇಬಲ್ ಕಾರುಗಳಲ್ಲಿ ಸಿಲುಕಿದ್ದಂತಹ 300 ಪ್ರವಾಸಿಗರನ್ನು ಭಾರತೀಯ ಭೂಸೇನೆ, ಜಮ್ಮು ಕಾಶ್ಮೀರ ಪೊಲೀಸ್, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಸೇರಿದಂತೆ ರಕ್ಷಣಾ ತಂಡಗಳು ಯಶಸ್ವಿ ಕಾರ್ಯಾಚರಣೆ ಮೂಲಕ ರಕ್ಷಿಸಿರುವುದು ಭಾರತದ ವಿಪತ್ತು ನಿರ್ವಹಣಾ ಸಂಸ್ಥೆಗಳ ಕಾರ್ಯಕ್ಷಮತೆ, ವೃತ್ತಿಪರತೆ ಮತ್ತು ಧೈರ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘಿಸಿದ್ದಾರೆ. ಪಡಿತರ ವಿತರಣೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಡಿ ಪ್ರತಿ ಫಲಾನುಭವಿಗೆ ತಲಾ 5 ಕೆಜಿ ಅಕ್ಕಿಯನ್ನು ನೀಡಲಾಗುತ್ತಿದ್ದು ಇದರ ಜೊತೆಗೆ ರಾಜ್ಯ ಸರ್ಕಾರವು ಹೆಚ್ಚುವರಿಯಾಗಿ ರಾಗಿ ಮತ್ತು ಅಕ್ಕಿ ವಿತರಣೆ ಮಾಡುತ್ತಿದೆ ಎಂದು ಆಹಾರ ಮತ್ತು ನಾಗರಿಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನ ಓಕುಳಿಪುರಂ ಅಷ್ಟಪಥ ಕಾರಿಡಾರ್ನಲ್ಲಿ ಬಾಕಿ ಇರುವಂತಹ ಕಾಮಗಾರಿಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿಬಿಎ ಮುಖ್ಯ ಆಯುಕ್ತರಾದಂತಹ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ನಗರಪಾಲಿಕೆ ಮತ್ತು ಪಶ್ಚಿಮ ನಗರಪಾಲಿಕೆ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಈ ಸೂಚನೆಯನ್ನು ನೀಡಿದ್ದಾರೆ. ಉಕ್ರೇನ್ ಮೇಲೆ ರಷ್ಯಾ 100ಕ್ಕೂ ಹೆಚ್ಚು ಡ್ರೋನ್ಗಳು ಮತ್ತು 2 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಕಳೆದ ರಾತ್ರಿ ದಾಳಿ ನಡೆಸಿದೆ ಎಂದು ಉಕ್ರೇನ್ ವಾಯುಪಡೆ ಇಂದು ತಿಳಿಸಿದೆ. ರಾಜತಾಂತ್ರಿಕ ಅಧಿಕಾರಿಗಳು ಸೇರಿದಂತೆ ವಿದೇಶಿ ನಾಗರಿಕರು ಉಕ್ರೇನ್ ರಾಜಧಾನಿ ಕೀವ್ ಅನ್ನು ಸಾಧ್ಯವಾದಷ್ಟು ಬೇಗ ತೊರೆಯುವಂತೆ ರಷ್ಯಾ ಆಗ್ರಹಿಸಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಪಂದ್ಯಾವಳಿಯ ಮೊದಲನೆಯ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿ ಆಗಲಿವೆ. ಪಂದ್ಯ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಸುದ್ದಿ ಮುಖ್ಯಾಂಶಗಳನ್ನು 8 ಗಂಟೆಗೆ ಕೇಳಲಿದ್ದೀರಿ.

0: say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAD 2 of 2026. Registrations open on May 20th, 2026. Visit afcad.edcil.co.in and take the first step toward the blue.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
1: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಅಜ್ಜಿ, ಹೊಸ ಕನ್ನಡಕ ತಗೊಂಡ್ಯ?
4: ಹೌದವ್ವ, ಸಿದ್ದರಾಮಯ್ಯನವರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6

0: 6,000 ಉಳಿತಾಯ ಆಗ್ತಿದೆ, ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
1: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದ್ಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ. ಈಗ ಒಂದು ಗೀತೆಯ ಬಿಟ್ಟನ್ನ ಕೇಳುವಂತಹ ಸಮಯ ಸ್ನೇಹಿತರೆ. ಸಪ್ತಸಾಗರದ ಆಚೆಯಲ್ಲಿ ಸೈಡ್ ಎ ಚಿತ್ರದ ಗೀತೆ ಇದು. ಶ್ರೀಲಕ್ಷ್ಮಿ ಬೆಳ್ಮಣ್ಣವರ ಗಾಯನ, ನಾಗರಿಣ್ ಶರ್ಮಾ ಅವರ ರಚನೆ, ಚರಣ್ ರಾಜ್ ಅವರ ಸಂಗೀತ.

0: ಇಡಲೇ. ಎಷ್ಟು ಸಲ ಕೇಳಿದ್ರು ಹೊಸ್ತಾಗಿ ಕೇಳುವಂತಹ ಅದ್ಭುತವಾದ ಒಂದು ಗೀತೆ ಇದು ಸ್ನೇಹಿತರೆ. ಕೆಲವು ಭಾವಗಳನ್ನು ಕೊನೆವರೆಗೂ ಕಾಪಿಡ್ತವೆ ಕೆಲವು ಗೀತೆಗಳು. ಅಂತಹ ಗೀತೆಗಳಲ್ಲಿ ಕಡಲನ್ನು ಕಾಣ ಹೊರಟರು ಅನ್ನುವಂತಹ ಗೀತೆ ಒಂದು. ಶ್ರೀಲಕ್ಷ್ಮಿ ಬೆಳ್ಮಣ್ಣವರು ಯಕ್ಷ ಒಂದು ವಿಶೇಷವಾಗಿ ಗೀತೆಯನ್ನು ಹಾಡಿದ್ದಾರೆ ಅಂತಲೇ ಅನಿಸುತ್ತೆ ನನಗೆ. ಅಷ್ಟು ಅದ್ಭುತವಾಗಿ ಒಂದು ಗೀತೆಯನ್ನು ಹಾಡಿದ್ದಾರೆ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7:17. ಈಗ ಕೇಳಿ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಆಕಾಶಬುಟ್ಟಿಯಲ್ಲಿ ಬಾನುಲಿ ಕಲಿಗಳು. ಪ್ರಸ್ತುತಿ ಬಿ ಕೆ ಸುಮತಿ.
1: ಆಕಾಶವಾಣಿ
2: ವೀರಪ್ಪನ್ ಅಡಗುದಾಣ ತಲುಪಿದ ಆಕಾಶವಾಣಿಯ ರಾಜಕುಮಾರ.
3: ಸಂದಿಗ್ಧದಲ್ಲಿ ನಮ್ಮ ಮಾಧ್ಯಮವಲ್ಲದೆ ಬೇರಾವ ಮಾಧ್ಯಮವು ಸಾಟಿ ಇಲ್ಲ.
2: ಮಿಂಚು ಕಿರು ರೂಪಕಗಳ ಸವಾರ.
4: ನೋಡು ನೋಡುತ್ತಿದ್ದಂತೆ ಸ್ಟಿಕ್ ಅನ್ನು ಗಗನಕ್ಕೆ ಚಿಮ್ಮಿಸಿ ಚಮೇಲಿಯ ತಲೆಗೆ ಗುರಿ ಇಟ್ಟ. ಓ ದೇವರೇ, ಕ್ಷಣಾರ್ಧದಲ್ಲೊಂದು ಕೊಲೆ ಜರುಗಿಯೇ ಬಿಟ್ಟಿತು.
2: ಮಾರ್ಕೆಟಿಂಗ್ ಮಂತ್ರ ಜಪಿಸಿ ಬದಲಾವಣೆಗೆ ಒಡ್ಡಿಕೊಂಡ ಗುರಿಕಾರ.
5: ನೇರವಾದ ಮಾತು, ನೇರವಾದ ಗುರಿ.
2: ಶ್ರೋತೃಗಳಿಗೆ ಉಣಿಸಿದರು ಕಾಕಂಬಿ ಸಾರ.
6: ಸಮಸ್ತ ಕನ್ನಡಿಗರ ಕಾಮನ್ ಬಿಲ್ ಅರ್ಪಿಸುವ ಕಾಕಂಬಿ.
7: ಕಾಕಂಬಿ
2: ಉದಯಾದ್ರಿ.
3: ಸ್ವಿಮ್ಮಿಂಗ್ ಪೂಲಿಗೆ ಸೇರ್ಕೋತೀವಿ ಈಜ್ ಕಲಿಬೇಕು ಅಂತ. ಯಾರು ಈಜ್ ಕಲ್ಸಲ್ಲ, ತಳ್ಳಿಬಿಟ್ಟು ಓಟ ಹೊಡ್ತಾರೆ. ನೀವು ಬದುಕಬೇಕು ಅಂದ್ರೆ ಈಜ್ ಹೊಡಿಬೇಕು. ಹೇಗೆ ಏನಂತ ಗೊತ್ತಿಲ್ಲ, ಬಟ್ ನನಗೆ ನಾವೇ ಕಲಿತಾ

0: ಹೌದು, ನಾವೇ ಗುರು ಅದು.
1: ನಾನು ಕೆಲಸ ಮಾಡಿದ 6.5 ವರ್ಷದಲ್ಲಿ ಒಂದೇ ಒಂದು ದಿನವಾದರೂ ಕೂಡ ನಾನು ನಿಮ್ಮ ಶ್ರೀನಿವಾಸ್ ಪ್ರಸಾದ್ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಅಂತ ಹೇಳುವ ಅವಕಾಶ ಸಿಗಲೇ ಇಲ್ಲ. ಅಷ್ಟು ಕಟ್ಟುನಿಟ್ಟಾಗಿತ್ತು. ಅನೌನ್ಸ್ಮೆಂಟ್ಗಳನ್ನು ಬರೆಯೋದು, ಅಚ್ಚುಕಟ್ಟಾಗಿ ಪ್ರೆಸೆಂಟ್ ಮಾಡೋದು, ಇದು ಬಹಳ ಮುಖ್ಯವಾಗಿತ್ತು.
2: ರಸಪ್ರಶ್ನೆಗಳ ರಾಜ ಎನಿಸಿಕೊಂಡವರು, ಒಗಟಿನ ಜಿಗುಟನ್ನು ಹಚ್ಚಿದವರು, ಸಿನಿಮಾ ಸಿನಿಮಾ ಸಿನಿಮಾ ಎಂದವರು ಶ್ರೀನಿವಾಸ ಪ್ರಸಾದ್. ರೇಡಿಯೋ ರೂಪಾಂತರ ಹಾಗೂ ನಿರೂಪಣೆ ಶ್ರೀನಿವಾಸ ಪ್ರಸಾದ್, ಉದಯಾದ್ರಿ ಮತ್ತು ಶ್ರೀನಿವಾಸ ಪ್ರಸಾದ್ ಇಬ್ಬರು ಓದಿದ್ದು ಮೆರೈನ್ ಜಿಯಾಲಜಿ, ಸಮುದ್ರ ಭೂವಿಜ್ಞಾನ, ಬಿದ್ದದ್ದು ಮಾತೆಂಬ ಸಮುದ್ರಕ್ಕೆ, ಸಂಚಾರ ಮಾಡಿದ್ದು ಆಕಾಶದಲ್ಲಿ, ತಲುಪಿದ್ದು ಭೂಮಿಯ ಶ್ರೋತೃಗಳನ್ನು. ವಿಜ್ಞಾನ ಓದಿದರು ಸಾಹಿತ್ಯದ ಗೀಳು. ಇಬ್ಬರು ಆಕಾಶವಾಣಿ ಸೇರಿದ್ದು 1984ರಲ್ಲಿ, ಉದಯಾದ್ರಿ ಹಾಗೂ ಶ್ರೀನಿವಾಸ ಪ್ರಸಾದ್.
0: ನಾನು ಹೋದ ಮೊದಲನೇ ವಾರ ಏನು 10ನೇ ದಿವಸ ಮುನ್ನೋಟ ಅಂತ 20-30 ಟೇಪ್ಗಳನ್ನು ಜೋಡಿಸ್ಬಿಟ್ಟು ಟೇಬಲ್ ಮೇಲೆ ನೀನು ಇವತ್ತು ಇದನ್ನು ಮಾಡಬೇಕು ಅಂತ ಹೇಳಿ ಹೊಟ್ಟೋಗ್ತಾ ಇರ್ತಾರೆ. ಹೇಗೆ ಏನೋ ಗೊತ್ತಿಲ್ಲ, ಬಟ್ ನನಗೆ ನಾವೇ ಕಲಿತಾ ಹೋದು.
2: ಉದಯಾದ್ರಿ, ಪ್ರಸಾರ ಯಾತ್ರೆ ಆರಂಭಿಸಿದ್ದು ಮಂಗಳೂರಿನಿಂದ.
0: ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ಆಗಿದ್ದಾಗ ನಿಮ್ಗೆ ಏನು ಅನುಕೂಲ ಇರುತ್ತೆ ಅಂತಂದ್ರೆ ಬೇರೆಯವರ ಕಾರ್ಯಕ್ರಮಗಳನ್ನು ಕೇಳ್ತೀರಾ.
2: 1991ರಲ್ಲಿ ಕಾರ್ಯಕ್ರಮ ನಿರ್ವಾಹಕರಾಗಿ ಬೆಂಗಳೂರಿಗೆ ಬಂದರು.
0: ಬೆಂಗಳೂರಿಗೆ ಬಂದೆ, ಜ್ಯೋತ್ಸ್ನಾ ಕಾಮತ್ ಅವರಿದ್ರು, ಉತ್ತಮ ಕಾರ್ಯಕ್ರಮಗಳನ್ನು ಮಾಡಿದ್ರಷ್ಟೇ ಅವರು ಮೆಚ್ಚಿದ್ರು. ಜ್ಯೋತ್ಸ್ನಾ ಕಾಮತ್ ಅವರ ಪ್ರೀತಿ ವಾತ್ಸಲ್ಯ ನನಗೆ ದಕ್ತು, ಅದರಲ್ಲಿ ನಾನು ಭಾಗ್ಯಶಾಲಿ, ನಾನು ಅದನ್ನು ಹೇಳಲೇಬೇಕು. ಮೊದಲ ಕೆಲ ದಿನಗಳಲ್ಲಿ ಅವರು ನನ್ನ ಕೈಲಿ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಸರಣಿ ಕಾರ್ಯಕ್ರಮಗಳನ್ನು ಮಾಡಿ ಕ್ಯಾಸೆಟ್ ರೂಪದಲ್ಲಿ ತಂದು ಅದನ್ನು ಲೇಖನಗಳ ರೂಪದಲ್ಲೂ ಕೂಡ ಪ್ರಕಟವಾಯಿತದು. ಆ ಥರದ ಎರಡು ಸೀರಿಯಲ್ಗಳನ್ನು ನನ್ನ ಕೈಲಿ ಮಾಡಿಸು.
2: ಶತಮಾನದ ಅಪಹರಣ ಎಂದೇ ಕರೆಯಲ್ಪಡುವ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣವಾದಾಗ ವೀರಪ್ಪನ್ ರೇಡಿಯೋ ಕೇಳ್ತಾರೆ ಎಂಬ ಜಾಡು ಹಿಡಿದು ಆಕಾಶವಾಣಿ ಮೂಲಕ ವರನಟನ ಯೋಗಕ್ಷೇಮ ನೋಡಿಕೊಂಡು ಆಕಾಶವಾಣಿಯ ಶಕ್ತಿ ಸಾಮರ್ಥ್ಯವನ್ನು ಸಾಬೀತುಪಡಿಸಿದರು, ಅಡುಗುದಾಣಕ್ಕೆ ಸಂದೇಶ ರೂಪಿಸಿದರು.
0: ನನಗಿನ್ನೂ ನೆನಪಿದೆ, ನೋಡಪ್ಪ ಇದು ರಾಜ್ಕುಮಾರ್ ಕಿಡ್ನಾಪ್ ಆಗಿದೆ, ಈ ಸಂದರ್ಭದಲ್ಲಿ ನಮ್ಮ ಪಾತ್ರ ಬಹಳ ಜವಾಬ್ದಾರಿದು, ನೀನು ನಿಭಾಯಿಸಬೇಕು, ಏನು ಮಾಡಬೇಕು. ರಾಜ್ಕುಮಾರ್ ಅವನ್ನ ಮುಟ್ಟೋಕೆ ಯಾವ ಮಾಧ್ಯಮಗಳು ಸಾಧ್ಯ ಇಲ್ಲ, ಮುಟ್ಟೋದೇನಿದ್ರೂ ಅಕಸ್ಮಾತ್ ನಮ್ಮದೇ. ಯಾಕಂತಂದರೆ ಅಷ್ಟರಲ್ಲಾಗಲೇ ನಮಗೆ ಖಾತರಿಯಾಗುತ್ತಿತ್ತು ವೀರಪ್ಪನ್ ರೇಡಿಯೋ ಕೇಳ್ತಾನೆ.
3: ಅಡವಿಯಲ್ಲಿರುವ ವರನಟ ರಾಜ್ಕುಮಾರ್ ಅವರಿಗೆ ಕುಟುಂಬದ ಸಂದೇಶ.
4: ರೀ, ನಾನು ನಿಮ್ಮ ಪಾರ್ವತಿ ಮಾತಾಡ್ತಾ ಇದ್ದೀನಿ. ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ, ಮಕ್ಕಳೆಲ್ಲರೂ, ಎಲ್ಲ ಮಕ್ಕಳು ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿ, ಎಲ್ಲರೂ ನಿಮ್ಮದೇ ಯೋಚನೆ, ಎಲ್ಲರೂ ನೀವು ಬರಬೇಕು ಬರಬೇಕು ಬರಬೇಕು ನಿಮ್ಮನ್ನು ನೋಡಬೇಕು ಅಂತ.
2: ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ, ಅಣ್ಣ ಅವರು ಅರಣ್ಯದಿಂದ ಬಿಡುಗಡೆ ಹೊಂದಿ ಬಂದ ಮೇಲೆ ಮೊದಲ ಸಂದರ್ಶನ ನಿಮಗೆ ಕೊಡ್ತೇವೆ ಅಂತ ಭರವಸೆ ನೀಡಿದ್ರು. ಅಂತೆಯೇ ನಡೆದುಕೊಂಡಾಗ ಸಿಕ್ಕಿದ ಎಕ್ಸ್ಕ್ಲೂಸಿವ್ ಸಂದರ್ಶನ.
5: ನಾಡಿಗಾಗಮಿಸಿದ್ದು ನಮ್ಮ ಅಪಾರ ಶ್ರೋತೃಗಳಿಗಂತೂ ಬಹಳ ಸಂತೋಷ.
6: ನನಗೂ ಅಷ್ಟೇ. ಆ ಸಂತೋಷನ ಯಾವ ರೀತಿ ಹೇಳ್ಕೊಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹೃದಯ ತುಂಬಿ ಬರುತ್ತೆ. ಯಾವ ನನ್ನ ಅಭಿಮಾನಿಗಳನ್ನ ದೇವರುಗಳು ಅಂತ ಹೇಳ್ತಾ ಇದ್ದೀನೋ ಅವ್ರಗಳನ್ನ ಎಷ್ಟು ಬೇಗ ನಾನು ಕಾಣ್ತೀನೋ ಅಥವಾ ಕಾಣಕ್ಕಾಗುತ್ತೋ ಇಲ್ವೋ ಅನ್ನೋಂಥ ಸಂದೇಹ ಕೂಡ ನನ್ನಲ್ಲಿ ಮೂಡಿತ್ತು. ಆವಾಗ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಆಕಾಶವಾಣಿ ನಮಗೆ ಬಹಳ ಹತ್ತಿರದಲ್ಲಿತ್ತು. ಯಾವಾಗ ಸುದ್ದಿ ಸಮಾಚಾರಗಳು ಬರುತ್ತೆ ಅಂತ ಕಾಯ್ತಾ ಇರ್ತಿದ್ವಿ ನಾವು.
2: ಇದು ಕೂಡ ಶತಮಾನದಲ್ಲಿ ಒಬ್ಬ ಪ್ರಸಾರಕನಿಗೆ ದಕ್ಕಿದ ಅಪರೂಪದ ಅವಕಾಶ. ಸ್ಪಂದನ ಕಾರ್ಯಕ್ರಮದ ಯಶಸ್ಸು ಉದಯಾದ್ರಿ ಅವರ ಮತ್ತೊಂದು ಸಾಧನೆ.
0: ಪ್ರಭು ಅವರು ಇನ್ನು ಮುಂದೆ ನೀನು ಹಾಗೆ ಮಾಡೋ ಹಾಕಿಲ್ಲ, ನಿಂದು ರಿಸಲ್ಟ್ ಓರಿಯೆಂಟೆಡ್ ಆಗಿರಬೇಕು, ಸಮಸ್ಯೆಯನ್ನು ಬೆನ್ನತ್ತಿ ಹೋಗಿ ಪರಿಹಾರವನ್ನು ದೊರಕಿಸ್ಬೇಕು ಅಂದರು. ಅವ್ರ ಬಾಯಲ್ಲೇ ಸಮಸ್ಯೆ ಹೇಳಿಸೋದು, ಇದನ್ನು ಪರಿಹಾರ ಮಾಡೋದು, ಎರಡನೇ ದಿವಸ ಮೂರನೇ ದಿವಸ ಪರಿಹಾರ ಹಾಕೋದು. ಒಮ್ಮೆ ಅವರ ಹೃದಯವನ್ನು ಗೆದ್ದುವ 3 ತಿಂಗಳು ಮಾಡ್ತಾರೇನೋ ನಂಬಿಕೆ ಬಂದ್ಬಿಡುತ್ತೆ ಅವರಿಗೆ, ಆಕಾಶವಾಣಿ ಕ್ಯೂ. ಒಂದು ಅಂತಾರಾಷ್ಟ್ರೀಯ ಸಮಸ್ಯೆ ಬಂತು. ಸಗಾಯ್ ಮೇರಿ ಹೆಸರು ಜ್ಞಾಪಕ ಇದೆ. ಆಕೆ ಈ ದುಬೈಗೆ ತನ್ನ ಕುಟುಂಬವನ್ನು ಸಲುಹುವ ಸಲುವಾಗಿ ಹೆಚ್ಚಿನ ಸಂಭಾವನೆ ಸಿಗುತ್ತೆ ಅಂತ ಹೋಗ್ಬಿಟ್ರು. ಅವ್ರ ಅಣ್ಣ ಇಲ್ಲಿದ್ದರು. ಒಂದು ದಿನ ಆಗ ಸ್ಪಂದನದ ವಿಭಾಗಕ್ಕೆ ಬಂದರು ಅವರಣ್ಣ. ಬಂದವರು ಒಂದು ತಮಿಳಿನಲ್ಲಿ ಪತ್ರ ತಂದಿದ್ರು. ನೀವು ಒಂದು ಸ್ವಲ್ಪ ದಯಮಾಡಿ ಇದನ್ನು ಮಾತಾಡಬೇಕು ಅಂದಾಗ ನಾವು ಈ ತಮಿಳು ಮತ್ತು ಕನ್ನಡ ಬಲ್ಲವರನ್ನ ಒಂದು ಸ್ವಲ್ಪ

0: ಭಾಷಾಂತರ ಮಾಡೋದಕ್ಕೆ ಹೇಳೋದು. ಪತ್ರ ಘನಘೋರ ಪತ್ರ ಅದು. ಆಕೆ ಕದ್ದು ಬರೋದು ಆ ಎದುರುಗಡೆಯ ಇನ್ನೊಬ್ಬ ಸೆಕ್ಯೂರಿಟಿ ಗಾರ್ಡನ್ನು ರಿಕ್ವೆಸ್ಟ್ ಮಾಡಿ ಆ ಪತ್ರನ ಹಾಕಿರೋದು ಅಣ್ಣಂಗೆ, ಏನೇನು ಹಿಂಸೆ ಪಡ್ತೀನಿ ವಿವರಿಸಿ ಬರೀತಾಯಿದ್ರು. ತಕ್ಷಣವೇ ವಿಧಾನಸೌಧಕ್ಕೆ ಹೋದೋ, ಗೃಹ ಮಂತ್ರಿಯನ್ನು ಭೇಟಿಯಾದೋ, ಆಗ ಗೃಹಮಂತ್ರಿಗಳು ಬಹಳ ಅದನ್ನು ಅಷ್ಟರಲ್ಲಿ ನಮ್ಮ ಸ್ಪಂದನಕ್ಕೊಂದು ಹೆಸರು ಕೂಡ ಬಂದಿತ್ತು. ತಕ್ಷಣವೇ ಅವರು ಡೆಲ್ಲಿಯ ರಾಯಭಾರಿ ಕಚೇರಿಯನ್ನು ಮಾಡಿ, ಅಲ್ಲಿಂದ ದುಬೈನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಮಾಡಿ ಕೇವಲ ಒಂದು ತಿಂಗಳಲ್ಲಿಯೇ ಆಕೆನ ರಕ್ಷಿಸಿ ಕರ್ಕೊಂಡ್ಬಿಟ್ರು ಬೆಂಗಳೂರಿಗೆ. ಇದನ್ನು ನಮ್ಮ ಎಲ್ಲ ಕರ್ನಾಟಕದ ಪತ್ರಿಕೆಗಳು ಮೊದಲನೇ ಪುಟದಲ್ಲಿ ಪ್ರಕಟಿಸಿದ್ದು, ಮತ್ತು ಆಕಾಶವಾಣಿಯ ಈ ಸಾಹಸವನ್ನು ಬಣ್ಣಿಸಿತು.
1: ತಂದೆ ರಜತಾದ್ರಿ ಎಸ್, ತಾಯಿ ನಾಗಲಾಂಬಿಕ. ಹುಟ್ಟಿದ್ದು ಆಗಸ್ಟ್ 5 1959. ಆಕಾಶವಾಣಿ ಸೇರಿದ್ದು 1984. ಮಂಗಳೂರು, ಬೆಂಗಳೂರು, ಮೈಸೂರು, ಬೆಂಗಳೂರು ದೂರದರ್ಶನ ಮತ್ತು ಬೆಂಗಳೂರು ವಿವಿಧ ಭಾರತಿ ಕೇಂದ್ರಗಳಲ್ಲಿ ಸೇವೆ. ಮನೆಯಲ್ಲಿ ಸಾಹಿತ್ಯದ ವಾತಾವರಣ, ತಂದೆಯೇ ಗುರು, ಸ್ಫೂರ್ತಿ, ಮಾರ್ಗದರ್ಶಕ.
0: ಬಾಲ್ಯದಲ್ಲಿ ನಮ್ಮ ತಂದೆ ಕನ್ನಡ ಸಾಹಿತ್ಯಗಳ ಬಗ್ಗೆ ಚರ್ಚೆ ಮಾಡೋರು, ಗ್ರಂಥಗಳ ಬಗ್ಗೆ ಚರ್ಚೆ ಮಾಡೋರು, ಕುವೆಂಪುವಿನ ಸಂಪೂರ್ಣ ಸಾಹಿತ್ಯದ ಪರಿಚಯ ಮಾಡಿಕೊಟ್ಟವರು ನಮ್ಮ ತಂದೆ.
1: ಆಡುಮಾತಿನ ಚಾಟ್ ಶೋ ಇರಲಿ, ಮಂತ್ರಿಗಳ ಜೊತೆ ನೇರ ಫೋನ್ ಇನ್ ಇರಲಿ, ನಾಟಕವಿರಲಿ, ರೂಪಕವಿರಲಿ, ಸಂದರ್ಶನ, ಸಂವಾದ, ಚರ್ಚೆ, ಹರಟೆ, ಎಲ್ಲ ಕಾರ್ಯಕ್ರಮಗಳಲ್ಲೂ ತಮ್ಮದೇ ವಿಭಿನ್ನ ಪ್ರಸ್ತುತೀಕರಣಕ್ಕೆ ಹೆಸರಾದವರು ಉದಯಾದ್ರಿ.
2: ದೇವರು ನೇನೋ ಬೈದು ಬಿಟ್ಟೆ, ದೇವರು ನಿನಗೆ ಶಾಪ ಕೊಟ್ಟಿದ್ದು ವರ ಕೊಟ್ಟಿತ್ತು.
3: ಒಂದ್ ಪ್ರಕಾರ ಹೇಳಬೇಕು ಅಂದ್ರೆ ದೇವರು ನನ್ಗಂತೂ ವರ ಅಂತ ಕೊಟ್ಟಿಲ್ಲ, ಅದು ಶಾಪನೇ ಕೊಟ್ಟಿರೋದು.
1: ಒಂದು ಮಾರ್ಕ್ಸ್ ಪ್ರಶ್ನೆಗಳಿಗೆ ಉದಯಾದ್ರಿ ಉತ್ತರಗಳು. ನಿಮಗೆ ಇಷ್ಟವಾಗುವ ಪ್ರಸಾರದ ಪ್ರಕಾರ?
0: ರೂಪಕಗಳ ಕೊಡುವ ಸುಖ ಇದೆಯಲ್ಲ, ಅದು ನೀವು ಬಹುಶಃ ನಿಮಗೆ ಇನ್ಯಾವುದು ಇನ್ಯಾರು ಕೊಡೋಕ್ಕಾಗಲ್ಲ. ಅದೊಂಥರ ನೀವು ಬೇರೆ ಬೇರೆ ಎಷ್ಟೋ ಒಂದು ಭೋಜನ ರೆಡಿಯಾಗಿರಲಿ ಅಥವಾ ನೀವು ಸೌದಿ ಇರಲಿ, ಅಮ್ಮ ಮಾಡಿಕೊಟ್ಟು ಚಿತ್ರಾನ್ನ ಇದ್ದಂಗೆ. ನಂಗೆ
1: ಮಾರ್ಕೆಟಿಂಗ್ ಬಗ್ಗೆ,
0: ನಮ್ಮ ಸೃಜನಶೀಲತೆಯನ್ನು ನಾವು ಬಳಸಿಕೊಂಡು ಅದನ್ನು ಉಪಯೋಗಿಸ್ಕೊಂಡು ಆಕಾಶವಾಣಿಗೆ ಒಂದಷ್ಟು ದುಡ್ಡು ಬಂತು ಜಾಹೀರಾತುಗಳ ಮೂಲಕ. ನಾವು ಯಾವತ್ತಿಗೂ ನಮ್ಮ ಗುರಿಯನ್ನು ಮುಟ್ಟಿದ್ದೇವೆ. ಇಷ್ಟು ದುಡಿಬೇಕು ಅಂತ ಗೆರೆ ಹಾಕಿರುತ್ತಲ್ಲ, ಅದು ಪ್ರಸಾರ ಭಾರತಿ ಆದಮೇಲೆ ನಾನಂತೂ ಬಹುಶಃ ನಾನು ಕೊಟ್ಟ ಗುರಿಯನ್ನು ನಾನು ಸಾಧಿಸಿದ್ದೀನಿ.
1: ಬೇರೆಯವರಿಗೆ ಅಂದರೆ ಯೂತ್ಗೆ ಏನು ಹೇಳ್ತೀರಿ?
0: ಆಕಾಶವಾಣಿಯಲ್ಲಿ ನೀವು ಇರುವಷ್ಟು ದಿವಸವೂ ಕೂಡ ನಿಮಗೆ ವಯಸ್ಸಾಗಿರೋಲ್ಲ, ದೇಹಕ್ಕಾಗಿರುತ್ತೆ ಮನಸ್ಸಿಗಾಗಿರೋಲ್ಲ.
1: ಶತಮಾನದ ಅಪಹರಣ ಸಂದೇಶ ಸೂತ್ರಧಾರ ಪ್ರಸಾರಕ ಉದಯಾದ್ರಿ ನಿವೃತ್ತಿಯ ನಂತರ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ.
0: ನನಗೆ 2 ಯೂನಿವರ್ಸಿಟಿಲಿ ಓದ್ಕೊಂಬಂದೆ, ಅವೆಲ್ಲ ಅಕ್ಷರ ಕಲಿಸ್ತು, ಬದುಕನ್ನು ಕಲಿಸ್ಲಿಲ್ಲ. ಇವತ್ತಿಗೂ ಕೂಡ ಆಕಾಶವಾಣಿಯಲ್ಲಿ ಯಾರಾದರೂ ಪಾಸಾಗಿ ಬಂದ್ಬಿಟ್ರೆ ಅಲ್ಲಿ ಕೂತು ಅವನು ಜೀವನದಲ್ಲಿ ಏನು ಬೇಕಾದ್ರೂ ಮಾಡಬಲ್ಲ. ಚಿರನೂತನ ಚಿರಂಜೀವಿ ಶಕ್ತಿ ಈ ಮಾಧ್ಯಮಕ್ಕಿದೆ, ಇಲ್ಲಿ ಕೆಲಸ ಮಾಡಿದ ಒಂದು ಧನ್ಯತಾ ಭಾವ ಅಂತೂ ನನ್ನಲ್ಲಿದೆ.
1: ಕಾರ್ಯಕ್ರಮಗಳಿಗೆ ಉದಕ ಉತ್ಸಾಹದ ಹುಲಿ ಉದಯಾದ್ರಿ. ಶ್ರೀನಿವಾಸ ಪ್ರಸಾದ್ ಭದ್ರಾವತಿ ಆಕಾಶವಾಣಿ ಕೇಂದ್ರದಲ್ಲಿ ಉದ್ಘೋಷಕರಾಗಿ ವೃತ್ತಿ ಪಯಣ ಆರಂಭ.
4: ನಮ್ಮನೆಗೆ ರೇಡಿಯೋ ಬಂದಿದ್ದೇ ನಾನು ಸುಮಾರು PUC ಓದುವಂತಹ ಕಾಲಕ್ಕೆ. ಅವಕಾಶ ಸಿಕ್ಕಾಗ ರೇಡಿಯೋದಲ್ಲಿ ತುಂಬಾ ಕೇಳ್ತಾ ಇದ್ದಿದ್ದು ಹಿಂದಿ ಚಿತ್ರಗೀತೆಗಳನ್ನ, ಅದರಲ್ಲೂ ಹಳೆಯ ಹಿಂದಿ ಚಿತ್ರಗೀತೆಗಳು ಅಂದ್ರೆ ತುಂಬಾ ಪ್ರಾಣ, ಜೊತೆಯಲ್ಲಿ ಕ್ರಿಕೆಟ್ ಕಾಮೆಂಟ್ರಿಯನ್ನ.
1: ಓದುತ್ತಿರುವಾಗ ಮಂಗಳೂರು ಆಕಾಶವಾಣಿಯ ಯುವವಾಣಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದರು. ಆಗ ಮುಂದೆ ತಾನು ಆಕಾಶವಾಣಿ ಸೇರ್ತೇನೆ ಎಂಬ ಕಲ್ಪನೆಯು ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಇರಲಿಲ್ಲ.
4: ನಾಟಕ ರೂಪಕಗಳಿಗೆ ಧ್ವನಿ ಕೊಡೋದು, ಸ್ಕ್ರಿಪ್ಟ್ ಬರೆಯೋದು, ಅನುವಾದ ಮಾಡೋದು, ಸ್ವತಂತ್ರವಾಗಿ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡೋದು, ಹೀಗೆ ಹಲವಾರು ವಿಷಯಗಳನ್ನು ನಾನು ಭದ್ರಾವತಿ ಆಕಾಶವಾಣಿಯಲ್ಲಿದ್ದಾಗ ಕಲಿತೆ.
1: ಬಾಲ್ಯದಿಂದಲೂ ಸಿನಿಮಾ ಗೀಳು, ಸಿನಿಮಾ ಸಂಬಂಧಿ ಕಾರ್ಯಕ್ರಮಗಳಲ್ಲಿ ವಿಶೇಷ ಆಸಕ್ತಿ.
4: ಒಂದು ಸಿನಿಮಾ ಅಂದರೆ ಸಾಮಾನ್ಯವಾಗಿ ನಮಗೆ ತೆರೆಯ ಮೇಲೆ ಕಾಣೋದು ದೃಶ್ಯ, ಚಿತ್ರ, ಕಥೆ ಮತ್ತು ಕಲಾವಿದರು, ಕೇಳೋದು ಹಾಡು. ಆದರೆ ಒಂದು ಸಿನಿಮಾದ ಹಿಂದೆಯೇ ಹಲವಾರು ಕಥೆಗಳಿರ್ತವೆ, ವಿಶೇಷಗಳಿರ್ತವೆ. ಭದ್ರಾವತಿ ಆಕಾಶವಾಣಿಯಲ್ಲಿ ತುಂಬಾ ಸಂತೋಷದಿಂದ ಮಾಡಿದಂಥ ಒಂದು ಕೆಲಸದ ಬಗ್ಗೆ ಹೇಳಬೇಕು. ಅಲ್ಲಿ ಗಾಂಧಿ ಸ್ಮೃತಿ ಕಾರ್ಯಕ್ರಮ ಪ್ರಾರಂಭ ಆಯಿತು, 15 ನಿಮಿಷದ ಕಾರ್ಯಕ್ರಮ ಅದು. ಕಲೆಕ್ಟೆಡ್ ವರ್ಕ್ಸ್ ಆಫ್ ಮಹಾತ್ಮ ಗಾಂಧಿ ಅನ್ನುವಂತಹ ಸಂಪುಟಗಳಿಂದ ಬರಹಗಳನ್ನು

0: ಆ ಇದು ಕನ್ನಡಕ್ಕೆ ಅನುವಾದ ಮಾಡಿ ಈ ಕೆಲಸವನ್ನ ನಾನು ಮತ್ತೆ ನನ್ನ ಗೆಳೆಯ ಜಿ ಕೆ ರವೀಂದ್ರ ಕುಮಾರ್ ಅವರು ಸುಮಾರು 3-4 ವರ್ಷ ಮಾಡಿದ್ವಿ. ತುಂಬಾ ಆತ್ಮತೃಪ್ತಿಯನ್ನು ಕೊಟ್ಟಂತ ಕಾರ್ಯಕ್ರಮ ಅದು.
1: ಆಕಾಶವಾಣಿ ಮಡಿಕೇರಿ ಆರಂಭವಾದಾಗ ನಿಲಯದ ಬೆಳವಣಿಗೆ ಕಾರ್ಯಕ್ರಮ ನಿರ್ಮಾಣದಲ್ಲಿ ಅಸ್ತೆ ವಹಿಸಿದರು.
0: ನಾನು ಕೆಲಸ ಮಾಡಿದ ಊರುಗಳೆಲ್ಲ ಕೂಡ ನನ್ನವೇ ಅಂಥೇಳಿ ನಾನು ಇವತ್ತಿಗೂ ಕೂಡ ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಆ ಎಲ್ಲ ಊರುಗಳ ಬಗ್ಗೆ, ಆ ಎಲ್ಲ ಆಕಾಶವಾಣಿ ಕೇಂದ್ರಗಳ ಬಗ್ಗೆ ನನಗೆ ತುಂಬಾ ಪ್ರೀತಿ ಇದೆ.
1: ತಂದೆ ಬಲರಾಮ ಪ್ರಸಾದ್, ತಾಯಿ ಅನಸೂಯಮ್ಮ ಭದ್ರಾವತಿ, ಗುಲ್ಬರ್ಗಾ, ಮಂಗಳೂರು, ಮಡಿಕೇರಿ, ಹಾಸನ, ಚಿತ್ರದುರ್ಗ, ಮೈಸೂರು ಕೇಂದ್ರಗಳಲ್ಲಿ ಸೇವೆ. ಆಕಾಶವಾಣಿ ಸೇರಿದ್ದು 1984. ಜೀವಿ ಅಯ್ಯರ್, ಗಿರೀಶ್ ಕಾಸರವಳ್ಳಿ, ಭಗವಾನ್, ಭಾರ್ಗವ ಮುಂತಾದ ದಿಗ್ಗಜ ನಿರ್ದೇಶಕರ ಸಂದರ್ಶನ ಮಾಡಿದ್ದಾರೆ. ನೂರಾರು ಫೋನ್ಇನ್ ಕಾರ್ಯಕ್ರಮಗಳ ನಿರೂಪಣೆ ನಿರ್ವಹಣೆ. ಕನ್ನಡ ವಾಕ್ಚಿತ್ರ ಕುರಿತ ಅಮೃತ ಸಿನಿಮಾ ಸಂಭ್ರಮ ಜನಪ್ರಿಯ ಸರಣಿ ಪುಸ್ತಕ ರೂಪದಲ್ಲೂ ಪ್ರಕಟವಾಯಿತು.
0: ನಾನು ನನ್ನ ವೃತ್ತಿ ಜೀವನದಲ್ಲಿ ಯುವಾಣಿ ಇರಬಹುದು, ಮಹಿಳೆಯರ ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮ, ಭಾಷಣ, ನಾಟಕ, ಹಿಂದಿ, ಸಂಸ್ಕೃತ, ಅಪರೂಪಕ್ಕೊಮ್ಮೆ ಕೃಷಿ, ಹೀಗೆ ಯಾವುದೇ ವಿಭಾಗವನ್ನು ಕೊಟ್ಟರು ಕೂಡ ಅದರಲ್ಲಿ ಕೆಲಸ ಮಾಡಿದ್ದಿದೆ.
1: ಹಾಸನ ಕೇಂದ್ರದಲ್ಲಿದ್ದಾಗ ಶ್ರವಣ ಬೆಳಗೊಳದ ಬಾಹುಬಲಿ ಮಸ್ತಕಾಭಿಷೇಕ ಪ್ರಸಾರದ ಜವಾಬ್ದಾರಿ, ಮಂಗಳೂರು ಕೇಂದ್ರದಲ್ಲಿ ಬೆಳ್ಳಿಹಬ್ಬ ಆಚರಿಸಿದಾಗ ಮಂಗಳಧ್ವನಿ ನೆನಪಿನ ಸಂಚಿಕೆಯ ಸಂಪಾದಕತ್ವ ವಹಿಸಿದ್ದರು.
0: ನಾನು ನಿವೃತ್ತನಾಗಿ 3 ವರ್ಷ ಕಳೆದ ಮೇಲೆ ಈ ತಲೆಮಾರಿನ ತುಂಬಾ ಪ್ರಸಿದ್ಧ ಕವಯತ್ರಿಯೊಬ್ಬರಿಂದ ಒಂದು ಫೋನ್ ಬಂತು. ನನ್ನ ಹತ್ರ ಮೊದಲ ಬಾರಿಗೆ ಒಂದು ಕಥೆಯನ್ನ ಹೇಳಿ ಬರೆಸಿ ಪ್ರಸಾರ ಮಾಡಿಸಿದ್ರಿ, ಕಥೆ ಬರೀಲಿಕ್ಕೆ ನೀವೇ ನನಗೆ ಪ್ರೇರಣೆ ಆಗಿದ್ರಿ, ಇವತ್ತು ನನ್ನ ಮೊದಲ ಕಥಾ ಸಂಕಲನ ಹೊರಗಡೆ ಬರ್ತಾ ಇದೆ, ಅದನ್ನ ನಿಮಗೆ ಅರ್ಪಿಸಬೇಕು ಅಂತ ಇದ್ದೇನೆ, ನೀವು ದಯವಿಟ್ಟು ಪರ್ಮಿಷನ್ ಕೊಡಬೇಕು ಅಂತ. ಖುಷಿಯನ್ನು ಕೂಡ ಕೊಟ್ಟಂತ ಪ್ರಸಂಗ ಅದು. ಚಿತ್ರದುರ್ಗ FM ಕೇಂದ್ರದಲ್ಲಿ ಕೆಲಸ ಮಾಡುವಾಗ ಬಾಲಕಾರ್ಮಿಕರ ಸಮಸ್ಯೆಯ ಬಗ್ಗೆ ಒಂದೆರಡು ಸರಣಿ ಕಾರ್ಯಕ್ರಮಗಳನ್ನ ನಾನು ಮಾಡಿದ್ದುಂಟು. ಇದರ ಜೊತೆಯಲ್ಲಿಯೇ ಮೈಸೂರು ಆಕಾಶವಾಣಿಯಲ್ಲಿ ಕೆಲಸ ಮಾಡುವಾಗ ಸತತವಾಗಿ 5 ವರ್ಷ ಆರೋಗ್ಯ ಕಾರ್ಯಕ್ರಮವನ್ನು ನೋಡಿಕೊಂಡಿದ್ದು, ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ವೈಯಕ್ತಿಕವಾಗಿ ನನಗೆ ಬಹಳ ಖುಷಿ ಕೊಟ್ಟಂತಹ ಸಂಗತಿ, ನಾಟಕಗಳನ್ನು 1-2 ದಿನದಲ್ಲಿ ಅನುವಾದ ಮಾಡಿ ಪ್ರಸಾರಕ್ಕೆ ಕೊಟ್ಟಿದ್ದು ನೆನಪುಂಟು.
2: ಕೇಳಿ ರಾಷ್ಟ್ರೀಯ ನಾಟಕ ಶೇರ್ ಶಾ, ಮೂಲ ಹಿಂದಿ ರಂಗನಾಟಕ ಸೇಠ್ ಗೋವಿಂದ ದಾಸ್, ಕನ್ನಡ ಅನುವಾದ ಶ್ರೀನಿವಾಸ ಪ್ರಸಾದ್.
1: ಕಥಾಸಾಗರದಲ್ಲಿ ವಿಹರಿಸಿದರು.
0: ಹಾಸನದಲ್ಲಿ ಚದುರಂಗರ ಕಥೆಗಳನ್ನ ಓದಿದಂತಹ ಸಂದರ್ಭದಲ್ಲಿ ಅಲ್ಲಿನ ಪ್ರಸಿದ್ಧ ಕಲಾವಿದರೊಬ್ರು ಹುಡ್ಕೊಂಡು ಬಂದು ಆ ಕಥೆಗಳನ್ನ ಓದಿದ ಶೈಲಿ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ, ಬನ್ನಿ ನಾನು ನಿಮ್ದೊಂದು ಪೋರ್ಟ್ರೇಟ್ ಮಾಡಬೇಕು ಅಂತ ಹೇಳಿ ಅವರ ಮನೆಗೆ ಕರೆದು ಔತಣ ಮಾಡಿ ಚಿತ್ರ ಬರೆದಿದ್ದು ಕೂಡ ಉಂಟು. ಒಟ್ಟು ಆಕಾಶವಾಣಿ ಅನ್ನುವಂಥದ್ದು ನಮಗೆ ಅನ್ನ ನೀಡಿ ಸಾಕಿ ಸಲಹಿದಂಥ ಒಂದು ಸಂಸ್ಥೆ, ಅದಕ್ಕೆ ನಾನು ಯಾವತ್ತೂ ಕೂಡ ಕೃತಜ್ಞನಾಗಿದ್ದೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ.
1: ರಜತ ಪರದೆಯನ್ನು ಕರ್ಣಪಟಲಕ್ಕೆ ಇಳಿಸಿದರು ಸಿನಿಮಾ ಶ್ರೀನಿವಾಸ ಶ್ರೀನಿವಾಸ ಪ್ರಸಾದ.
3: ಬಾನುಲಿ ಕಲಿಗಳು ನುಡಿಚಿತ್ರಾವಳಿ ಕೇಳಿದಿರಿ. ಕಾರ್ಯಕ್ರಮ ಪರಿಕಲ್ಪನೆ, ನಿರೂಪಣಾ ಸಾಹಿತ್ಯ, ನಿರ್ಮಾಣ ಬಿಕೆ ಸುಮತಿ, ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ,
1: ಧ್ವನಿ ಭಂಡಾರ ನೆರವು MS ಅನುಪಮ ಹಾಗೂ ಪುಣ್ಯವತಿ SB,
3: ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ ಸಿ ಯಲಿಗಾರ್.
4: ಇದುವರೆಗೆ ಆಕಾಶಬುಟ್ಟಿಯಲ್ಲಿ ಬಾನುಲಿ ಕಲಿಗಳು ಕೇಳಿದ್ರೆ ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 7:52. ಈಗ ಕೇಳಿ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ MS ಶಿವರಾಮ್.
5: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಇವುಗಳಿರದ ಚಿತ್ರಲೀಲೆಯದು. ಇದರೊಳೆಂದಿಗೂ ಮೆರೆದು ಸೋಲ್ಗೆಲವು ಕಡೆ ಎಣಿಕೆ, ಸದರ ದಾಟವೇ ಮುಖ್ಯ ಮಂಕುತಿಮ್ಮ. ಇದರೊಳೆಂದಿಗೂ ಮೆರೆದು ಸೋಲ್ಗೆಲವು ಕಡೆ ಎಣಿಕೆ, ಸದರ ದಾಟವೇ ಮುಖ್ಯ ಮಂಕುತಿಮ್ಮ.

ನಮ್ಮ ಬದುಕಿಗೆ ಯಾವುದೋ ಒಂದು ಫಲ ಇದೆ ಅನ್ನೋದು ನಮ್ಮ ನಂಬಿಕೆ ಅನೇಕ ಜನಗಳಲ್ಲಿದೆ. ಹೀಗೆ ಬದುಕಿದ್ರೆ ಇಂತಹ ಫಲ, ಪುಣ್ಯ ಮಾಡಿದ್ರೆ ಇಂತಹ ಸ್ಥಾನ, ಪುಣ್ಯ ಮಾಡಿದ್ರೆ ಸ್ವರ್ಗ, ತುಂಬ ಪುಣ್ಯ ಮಾಡಿದ್ರೆ ಹೆಚ್ಚಿನ ಕಾಲದ ಸ್ವರ್ಗ, ತುಂಬ ಪುಣ್ಯ ಮಾಡಿದ್ರೆ ನಕ್ಷತ್ರ ಆಗಿಬಿಡಬಹುದು, ಇವುಗಳ ಕಲ್ಪನೆಗಳೆಲ್ಲ ನಮಗಿದೆ. ನಿಜವಾಗಿಯೂ ಇವುಗಳಿಗೆ ನಾವು ಅರ್ಥ ಹೇಳುವುದು ಹೇಗೆ? ಇದೊಂದು ಆಟ ಅಂತ ಕರೀತಾ ಇದ್ದಾರೆ. ಯುದ್ಧವೂ ಹೌದು, ಆಟವೂ ಹೌದು. ಅಂದರೆ ನಮಗೆ ಇದು ಯುದ್ಧ ಅನ್ನುವ ಎಚ್ಚರ ಇದ್ದಾಗ ಅದನ್ನು ತೀವ್ರತೆಯಿಂದ ಹೋರಾಡ್ತೀವಿ, ಗೆಲ್ಲಬೇಕು ಅನ್ನುವಂತಹ ಛಲದಿಂದ ಹೋರಾಡ್ತೀವಿ. ಆದರೆ ಇದು ಆಟ ಅನ್ನಿಸಿದಾಗ ಅಲ್ಲಿ ಈ ತೀವ್ರತೆಯ ಕೊಳಕಿರೋಲ್ಲ ಅಥವಾ ತೀವ್ರತೆಯ ಕಟುತನ ಇರೋಲ್ಲ. ಹೀಗಾಗಿ ನಮಗೆ ಈ ಎಚ್ಚರವೂ ಬೇಕು, ಛಲವೂ ಬೇಕು. ಬದುಕಿಗೆ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯ ಬದುಕಿಗೆ ಆರಂಭ ಅಂತ್ಯಗಳಿವೆ, ಅವು ಹುಟ್ಟು ಮತ್ತು ಸಾವುಗಳು ನಿಜ. ಆದರೆ ಒಟ್ಟು ಬದುಕಿದೆಯಲ್ಲ, ಅಂದರೆ ಈ ಸಮಷ್ಟಿ ಬದುಕು, ಯಾವುದೋ ಅನಾದಿ ಕಾಲದಿಂದ ಇನ್ಯಾವುದೋ ಅನಾದಿ ಭವಿಷ್ಯದವರೆಗೆ ಸಾಗಿಕೊಂಡು ಹೋಗುವಂತಹ ಈ ಜೀವನ ಸಾತತ್ಯ, ಈ ಜೀವನ ವಾಹಿನಿ, ಇದಕ್ಕೆ ಸೋಲು ಗೆಲುವು ಇಲ್ಲ. ಅಂದರೆ ಒಂದು ರೀತಿ ನಮಗನ್ಸೋದು ಈ ಪ್ರಕೃತಿಯಲ್ಲಿ ಇರತಕ್ಕಂತಹದ್ದು ಈ ನಿರಂತರತೆ, ಸಾತತ್ಯ. ಇಲ್ಲಿ ವ್ಯಕ್ತಿಗಳಿಗಿಂತ ಹೆಚ್ಚಾಗಿ ಸಮಷ್ಟಿಗೆ ಬೆಲೆ. ಹೇಗೆ ನದಿಯಲ್ಲಿ ಹರಿಯುವ ನೀರು ಅನೇಕ ಹನಿಗಳು ಅಥವಾ ನೀರಿನ ಕಣಗಳಿಂದ ಕೂಡಿರುತ್ತವೆ, ಆದರೆ ಪ್ರತಿಯೊಂದು ಕಣಕ್ಕೂ ನದಿಯಲ್ಲಿ ವಿಶೇಷವಾದ ಅಸ್ತಿತ್ವ ಇಲ್ಲ. ಅದು ಒಟ್ಟು ನದಿಯ ಹರಿಯುವಿಕೆಗೆ ತನ್ನ ಪಾತ್ರವನ್ನು ಅಥವಾ ತನ್ನ ಪ್ರಯತ್ನವನ್ನು ಸೇರಿಸ್ತಕ್ಕಂತಹದ್ದು ಅಷ್ಟೆ. ಹಾಗಾಗಿ ಇರುವಾನಂದವೇ ಇದರ ಅವಸಾನಂ ಅಂತ ಒಂದು ಕಡೆ ಒಬ್ಬ ಕವಿ ಹೇಳ್ತಾನೆ. ಬದುಕು ಅಂದರೆ ಯಾವುದು? ಇರುವುದೇ ಅದರ ಗುರಿ. ಇರುವುದನ್ನು ಹೊರತಾಗಿರೋ ಯಾವುದೋ ಒಂದು ಗುರಿ ಇದೆ ಅಂತಲೋ, ಆ ಗುರಿಯ ಸ್ವರೂಪ ಏನು, ಅದಕ್ಕೆ ಅನುಗುಣವಾಗಿ ನಾನು ಬದುಕಬೇಕು ಅಂತಲೋ ನಾವು ಆಲೋಚನೆ ಮಾಡ್ತಾ ಕೂತ್ಕೊಳ್ಳೋದು ಅಷ್ಟು ಸಮಂಜಸವಲ್ಲ. ಬದುಕು ಅಂದರೆ ಬದುಕು. ಕನ್ನಡದಲ್ಲಿ ಬದುಕು ಅಂದರೆ ಎರಡು ಅರ್ಥ ಇದೆ. ಬದುಕು ಅಂದರೆ ಜೀವನ ಅನ್ನೋ ಅರ್ಥವೂ ಇದೆ, ಜೀವಿಸು ಅನ್ನೋ ಅರ್ಥವೂ ಇದೆ. ಜೀವನ ಅಂದರೆ ಏನು? ಜೀವಿಸುವುದೇ ಅಷ್ಟೇ. ಅದಕ್ಕೆ ಹೊರತಾಗದ್ದು ಏನೋ ಇದೆ ಅನ್ನುವಂತಹ ಆಲೋಚನೆ ನಮಗೆ ಬೇಕಿಲ್ಲ.

ಕದಿ ಬೆಳೆದ ನಲುಮೆಯೊಂದು ಕಡೆ, ನರಜೀವನದರಣದಿ ವಿಧಿಯ ಬಲ ಒಂದು ಕಡೆ, ಚಿರವಿವೇಕದಿ ಬೆಳೆದ ನಲುಮೆಯೊಂದು ಕಡೆ, ಉರುಬುತಿರೆ ಪುರುಷಂಗೆ ನಲುಮೆ ಇಳಿತವೆ ಗೆಲುವು ಪುರುಷತನವೇ ವಿಜಯ ಮಂಕುತಿಮ್ಮ. ಉರುಬುತಿರೆ ಪುರುಷಂಗೆ ನಲುಮೆ ಇಳಿತವೆ ಗೆಲುವು ಪುರುಷತನವೇ ವಿಜಯ ಮಂಕುತಿಮ್ಮ.

0: ಮಾನವ ಜೀವನದ ಎರಡು ಶಕ್ತಿಗಳು ಅಂದರೆ ಪ್ರಾಯಶಃ ಇಲ್ಲಿ ಡಿ ವಿ ಜಿ ಹೇಳ್ತಾ ಇರೋದು, ಮನುಷ್ಯನ ಬದುಕು ಸಫಲವಾಗಬೇಕಾದ್ರೆ ಅಥವಾ ಮನುಷ್ಯನ ಬದುಕು ನೆಮ್ಮದಿಯಿಂದ ಕೂಡಿರಬೇಕಾದ್ರೆ ಸ್ವಂತ ಪ್ರಯತ್ನದ ಜೊತೆಗೆ ವಿಧಿಯ ನೆರವು ಬೇಕು ಅನ್ನೋದು ಅವರ ಉದ್ದೇಶ ಇದ್ದಾಗ ಕಾಣಿಸುತ್ತೆ. ವಿಧಿ ಅಂದರೆ ಏನು ಅನ್ನುವುದು ಮತ್ತೆ ಮತ್ತೆ ಅನೇಕ ಜನಗಳು ಎಲ್ಲ ಕಾಲಗಳಲ್ಲಿಯೂ ಪ್ರಶ್ನಿಸ್ಕೊಂಡು ಬಂದ ರೀತಿ. ಅದಕ್ಕೆ ಒಂದು ಇದೆಯೇ ವಿಧಿ ಅಂದರೆ ಏನು ಅನ್ನುವಂತಹ ಚರ್ಚೆ ಸದಾಕಾಲ ನಡೆದಿರತಕ್ಕಂತಹದ್ದು. ಆದರೆ ಈ ವಿಧಿ ಅನ್ನೋದು ನಮ್ಮನ್ನು ಮೀರಿದ ಒಂದು ನಿಯಂತ್ರಕ ಶಕ್ತಿ ಅಂತ ಭಾವಿಸ್ಕೊಂಡು ಆ ಎಚ್ಚರದಿಂದ ನಮ್ಮ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾಗ, ಆ ಎಚ್ಚರ ಕೊನೆಯವರೆಗೂ ಇದ್ದಾಗ ನಮ್ಮ ಜೀವನಕ್ಕೆ ಸಾರ್ಥಕ್ಯ ಉಂಟಾಗುತ್ತೆ, ನೆಮ್ಮದಿ ಉಂಟಾಗುತ್ತೆ. ನಲುಮೆ ಅಂತ ಕರೀತಾ ಇದ್ದಾರೆ, ವಿವೇಕಪೂರ್ಣವಾಗಿ ನಡೆಯುವ ನಲುಮೆ. ನಲುಮೆ ಅಂದರೆ ಒಂದು ರೀತಿಯ ಪ್ರೀತಿ, ಬದುಕಿನ ಬಗೆಗಿನ ಪ್ರೀತಿ. ನಾವು ಬದುಕಬೇಕು, ಈ ಬದುಕಿನ ಬಗ್ಗೆ ವಿಶೇಷವಾದಂತಹ ಆತ್ಮೀಯತೆಯನ್ನು ಆಪ್ತತೆಯನ್ನು ಒಳಗೊಳ್ಳಬೇಕು. ಆಗ ಮಾತ್ರ ಬದುಕು ನಮಗೆ ನಿರಾಶೆಯನ್ನು ಉಂಟು ಮಾಡೋದು ಇಲ್ಲ, ಹೋರಾಟ ಅಂತ ಅನಿಸೋದು ಇಲ್ಲ, ಸಾಕಪ್ಪ ಅನ್ನುವಂತಹ ವೈರಾಗ್ಯವನ್ನು ಉಂಟು ಮಾಡೋದಿಲ್ಲ. ಯಾರು ನಲುಮೆಯನ್ನು ಕೊನೆವರೆಗೂ ಉಳಿಸ್ಕೊಳ್ತಾರೆ, ನಾವು ಜೀವನ ಪ್ರೀತಿ ಅಂತ ಕರಿತೀವಿ. ಪ್ರಾಯಶಃ ಡಿ ವಿ ಜಿಯಲ್ಲಿ ಹೇಳ್ತಾ ಇರೋದು ಆ ಜೀವನ ಪ್ರೀತಿಯನ್ನು. ಜೀವನ ಪ್ರೀತಿ ಅಂದರೆ ಬದುಕಿಗೆ ಕೊನೆ ಇದೆ, ಆದರೆ ಆ ಕೊನೆ ಬರುವುದರ ಮುಂಚೆ ನಾನು ಮಾಡಬೇಕು ಅಂತಿರೋದನ್ನು ಮಾಡುವ, ಮಾಡಬೇಕಾದದ್ದನ್ನು ಮಾಡಿಯೇ ತೀರುವ ಒಂದು ರೀತಿಯ ಛಲ ಮತ್ತು ಆಸೆ ಇವೆರಡೂ ಇರಬೇಕು. ಇದನ್ನೇ ಪೌರುಷ ಅಂತ ಕರೀತಾರೆ. ಪೌರುಷ ಅಂದರೆ ಪುರುಷ ತನ್ನನ್ನು ಅವಲಂಬಿಸಿ ಮಾಡುವಂತಹ ಕೆಲಸ. ಆ ಪೌರುಷವೇ ನಿಜವಾದ ಗೆಲುವು. ಪೌರುಷ ಅಂದರೆ ಕೊನೆಯವರೆವಿಗೂ ನಾನು ಸಂಪೂರ್ಣವಾಗಿ ಇಲ್ಲ ಅನ್ನುವಂಥ ಭಾವನೆಯನ್ನು ಬಿಟ್ಟು ತನ್ನತನವನ್ನು ತೋರ್ಪಡಿಸ್ಕೊಳ್ಳೋದು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿ ವಿ ನಾರಾಯಣ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂ ಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಇದುವರೆಗೆ ಕಗ್ಗದ ಸಿರಿ ಕಾರ್ಯಕ್ರಮವನ್ನು ಕೇಳಿದ್ರೆ ಸ್ನೇಹಿತರೆ, ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳಿದ್ರಿ. ಈಗ ಒಂದು ಗೀತೆಯನ್ನು ಕೇಳುವಂಥ ಸಮಯ.

ಮಾನ್ಸೂನ್ ರಾಗ ಚಿತ್ರದ ಗೀತೆಯ ಬಿಟ್ಟೊಂದನ್ನು ಕೇಳೋಣ. ಸಹಗಾಯಕರ ಗಾಯನದಲ್ಲಿರುವಂತಹ ಗೀತೆ, ಪ್ರಮೋದ್ ಮರವಂತೆ ಅವರ ರಚನೆ, ಅನೂಪ್ ಸಿಳಿನವರ ಸಂಗೀತ.

0: ಇನ್ನು ಕೆಲವೇ ಕ್ಷಣದಲ್ಲಿ 7:35 ಆಗಲಿದೆ ಸ್ನೇಹಿತರೆ. 7:35 ಸರಿಯಾಗಿ ವಾರ್ತೆಗಳನ್ನು ಕೇಳ್ತೀರಾ. ವಾರ್ತೆಗಳ ನಂತರ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ. ನಿಮ್ಮ ಸಂದೇಶಗಳನ್ನೆಲ್ಲ ನಾನು ವಾರ್ತೆಗಳ ನಂತರ ನೋಡ್ತೀನಿ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲು ಪರಿಹರಿಸಲು ಕೇಂದ್ರದಿಂದ ಉನ್ನತ ಮಟ್ಟದ ಸಮಿತಿ ರಚನೆ. ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆ ವ್ಯಕ್ತಪಡಿಸಿದ ಕ್ವಾಡ್ ರಾಷ್ಟ್ರಗಳು. ಕಳ್ಳಸಾಗಣೆ ತಡೆಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಕೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಐಪಿಎಲ್ ಟಿ20 ಕ್ರಿಕೆಟ್ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿದ ಗುಜರಾತ್ ಟೈಟನ್ಸ್. ವಾರ್ತೆಗಳ ವಿವರ. ಒಳ ನುಸುಳುವಿಕೆ ಮತ್ತು ಇತರ ಕಾರಣಗಳಿಂದ ಉಂಟಾಗುವ ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲುಗಳನ್ನು ಪರಿಹರಿಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಅಧ್ಯಕ್ಷತೆಯನ್ನು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪ್ರಭಾಕರ್ ಪ್ರಕಾಶ್ ನವೋಲೇಕರ್ ವಹಿಸಲಿದ್ದಾರೆ. ನಿವೃತ್ತ ಐಎಎಸ್ ಅಧಿಕಾರಿ ದುರ್ಗಾಶಂಕರ್ ಮಿಶ್ರಾ, ನಿವೃತ್ತ ಐಪಿಎಸ್ ಅಧಿಕಾರಿ ಬಾಲಾಜಿ ಶ್ರೀವಾಸ್ತವ ಮತ್ತು ಅರ್ಥಶಾಸ್ತ್ರಜ್ಞ ಡಾ ಶಮಿಕಾ ರವಿ ಅವರನ್ನು ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ. ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸಮಿತಿಯಲ್ಲಿ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಒಳ ನುಸುಳುವಿಕೆ ಮತ್ತು ಇತರ ಕಾರಣಗಳು ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಬದಲಾವಣೆಗೆ ಕಾರಣವಾಗುತ್ತಿದ್ದು ಇದು ಯಾವುದೇ ರಾಷ್ಟದ ವರ್ತಮಾನ ಮತ್ತು ಭವಿಷ್ಯಕ್ಕೆ ಬಹಳ ಮಹತ್ವದ ಸವಾಲನ್ನು ಒಡ್ಡುತ್ತವೆ ಎಂದು ಸಚಿವ ಅಮಿತ್ ಶಾ ಅಭಿಪ್ರಾಯಪಟ್ಟಿದ್ದಾರೆ. ದೆಹಲಿಯಲ್ಲಿಂದು ನಡೆದಂತಹ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯು ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದು ಹಲವು ಪ್ರಮುಖ ವಿಚಾರಗಳ ಕುರಿತು ನಡೆಸಲಾದ ಮಾತುಕತೆ ಫಲಪ್ರದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಮೆರಿಕ ಮತ್ತು ಕೆನಡಾ ವಿಭಾಗದ ಹೆಚ್ಚುವರಿ ಕಾರ್ಯದರ್ಶಿ ನಾಗರಾಜ ನಾಯ್ಡು ಮಾತನಾಡಿ, ಕ್ವಾಡ್ ಪ್ರಾಯೋಗಿಕ ಮತ್ತು ಕ್ರಿಯಾಶೀಲ ವೇದಿಕೆಯಾಗಿದ್ದು ನಿರ್ದಿಷ್ಟ ಲಾಭಗಳನ್ನು ನೀಡುತ್ತಿದೆ ಎಂದು ಹೇಳಿದ್ದಾರೆ. ಸಮುದ್ರ ಮತ್ತು ಬಹುರಾಷ್ಟೀಯ ಸುರಕ್ಷತೆ, ಆರ್ಥಿಕ ಅಭಿವೃದ್ಧಿ, ನಿರ್ಣಾಯಕ ಮತ್ತು ಆಧುನಿಕ ತಂತ್ರಜ್ಞಾನ ಮತ್ತು ಮಾನವೀಯ ನೆರವು ಹಾಗೂ ವಿಪತ್ತು ನಿರ್ವಹಣೆಯ ವಿಚಾರಗಳು ಕ್ವಾಡ್ ರಾಷ್ಟ್ರಗಳ ನಡುವಿನ ಸಹಕಾರದ ಪ್ರಮುಖ ಆಧಾರ ಸ್ತಂಭಗಳಾಗಿವೆ. ಇವುಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹಲವು ಉಪಕ್ರಮಗಳನ್ನು ಪ್ರಕಟಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಮಂತ್ರಿಗಳ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ PMWANI ಅಡಿಯಲ್ಲಿ ದೂರಸಂಪರ್ಕ ಇಲಾಖೆ ಬಳಕೆದಾರ ಸ್ನೇಹಿ ಸುಧಾರಣೆಗಳ ಸರಣಿಯನ್ನು ಪರಿಚಯಿಸಿದೆ. ನೂತನ ಕ್ರಮಗಳಲ್ಲಿ ಲ್ಯಾಪ್ಟಾಪ್ಗಳು ಮತ್ತು ಇತರ ಸಾಧನಗಳಿಗೆ QR ಆಧಾರಿತ ದೃಢೀಕರಣ, ಅಲ್ಪಾವಧಿಯ ವೈಫೈ ಯೋಜನೆಗಳ ಪರಿಚಯ ಮತ್ತು ಸುಲಭ ಗುರುತಿಸುವಿಕೆ ಮತ್ತು ವರ್ಧಿತ ವಿಶ್ವಾಸಾರ್ಹತೆಗಾಗಿ PMWANI ಹಾಟ್ಸ್ಪಾಟ್ ಹೆಸರುಗಳ ಪ್ರಮಾಣೀಕರಣ ಸೇರಿವೆ. ಈ ವರ್ಷದ ಜುಲೈ ವೇಳೆಗೆ ವ್ಯವಸ್ಥೆಯಾದ್ಯಂತ ಬಳಕೆದಾರ ಸ್ನೇಹಿ ವೈಶಿಷ್ಟ್ಯಗಳನ್ನು ಅನುಷ್ಠಾನಗೊಳಿಸಲು ಪರಿಷ್ಕೃತ ಮಾರ್ಗಸೂಚಿಗಳನ್ನು ಜಾರಿಗೆ ತರಲು ಎಲ್ಲ PMWANI ಪಾಲುದಾರರಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಕೇಂದ್ರ ಸಂವಹನ ಸಚಿವಾಲಯ ತಿಳಿಸಿದೆ. ಈ ಸುಧಾರಣೆಗಳು ಪ್ರತಿಯೊಬ್ಬ ನಾಗರಿಕರಿಗೂ ಪ್ರವೇಶಿಸಬಹುದಾದಂತಹ ಮತ್ತು ಕೈಗೆಟುಕುವ ಡಿಜಿಟಲ್ ಸಂಪರ್ಕವಾಗಿ ಪರಿವರ್ತಿಸುವ ಸರ್ಕಾರದ ನಿರಂತರ ಪ್ರಯತ್ನಗಳ ಭಾಗವಾಗಿದೆ. ಡ್ರೋನ್ಗಳ ಮೂಲಕ ಮಾದಕ ದ್ರವ್ಯ ಮತ್ತು ಶಸ್ತಾಸ್ತ್ರಗಳ ಕಳ್ಳಸಾಗಣೆ ತಡೆಯಲು ಮುಂದಿನ 6 ತಿಂಗಳ ಒಳಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ರಾಜಸ್ಥಾನದ ಬಿಕಾನೇರ್ ಬಳಿ BSF ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಸಮಯದಲ್ಲಿ ಗಡಿ ಭದ್ರತಾ ಪಡೆ BSF ವಹಿಸಿದಂತಹ ಪಾತ್ರ ಶ್ಲಾಘನೀಯ. ಆ ಸಂದರ್ಭದಲ್ಲಿ BSF ಗಡಿಯನ್ನು ದೃಢವಾಗಿ ಕಾಪಾಡಿದ್ದಲ್ಲದೆ ಗಡಿ ಜಿಲ್ಲೆಗಳಲ್ಲಿ ವಾಸಿಸುವ ಜನರ ಮನೋಸ್ಥೈರ್ಯವನ್ನು ಹೆಚ್ಚಿಸಿದೆ ಎಂದು ಅವರು ಹೇಳಿದ್ದಾರೆ. ಗಡಿ ಭದ್ರತೆಯನ್ನು ಸಂಪೂರ್ಣವಾಗಿ ಸುರಕ್ಷಿತಗೊಳಿಸಲು BSF ಸೇನೆ, ಆಡಳಿತ ಮತ್ತು ಜಾಗರೂಕ ನಾಗರಿಕರನ್ನು ಒಳಗೊಂಡಂತಹ 4 ಕೋನ್ಗಳ ಗ್ರಿಡ್ ಅನ್ನು ರಚಿಸುವ ಅಗತ್ಯವಿದೆ. ಈ 4 ಕೋನ್ಗಳ ಗ್ರಿಡ್ನೊಂದಿಗೆ ಗಡಿಯಲ್ಲಿನ ಬೆದರಿಕೆಗಳನ್ನು ಪೂರ್ಣ ಬೆಂಬಲದಿಂದ ಎದುರಿಸಬೇಕು ಎಂದು ಅವರು ಒತ್ತಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅಡಿಯಲ್ಲಿ ದೇಶದ ಭದ್ರತಾ ವ್ಯವಸ್ಥೆ ಪ್ರಮುಖ ರೂಪಾಂತರಕ್ಕೆ ಒಳಗಾಗಿದೆ. ಸಶಸ್ತ್ರ ಪಡೆಗಳು ಮತ್ತು ಅರೆಸೇನಾ ಪಡೆಗಳನ್ನು ಆಧುನೀಕರಣಗೊಳಿಸಲಾಗಿದೆ. ಭಯೋತ್ಪಾದನೆಯ ವಿರುದ್ಧ ಕಠಿಣ ನಿಲುವನ್ನು ಕಾಯ್ದುಕೊಳ್ಳಲಾಗಿದೆ ಎಂದು ಅವರು ಹೇಳಿದ್ದಾರೆ. ಇದಕ್ಕೂ ಮೊದಲು ಕೇಂದ್ರ ಗೃಹ ಸಚಿವರು ಗಡಿ ಹೊರ ಠಾಣೆಗಳಲ್ಲಿ ಹೊಸದಾಗಿ ನಿರ್ಮಿಸಲಾದಂತಹ 14 ಮಹಿಳಾ ಬ್ಯಾರಕ್ಗಳನ್ನು ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 3 ದಿನಗಳ ಭೇಟಿಗಾಗಿ ಇಂದು ಸಿಕ್ಕಿಂಗೆ ಆಗಮಿಸಿದರು. ಅವರು ಆರ್ಕಿಡೇರಿಯಂ ಮತ್ತು ನಮ್ಗ್ಯಾಲ್ ಇನ್ಸ್ಟಿಟ್ಯೂಟ್ ಆಫ್ ಟಿಬೆಟಾಲಜಿ ಇಲ್ಲಿಗೆ ಭೇಟಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯಪಾಲರಾದಂತಹ ಓಂ ಪ್ರಕಾಶ್ ಮಾಥುರ್, ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಉಪಸ್ಥಿತರಿದ್ದರು. ಇದು

0: ಆರ್ಕಿಡ್ಗಳನ್ನು ಬೆಳೆಸಲು ಮತ್ತು ಪ್ರದರ್ಶಿಸಲು ವಿನ್ಯಾಸಗೊಳಿಸಲಾದಂತಹ ಹವಾನಿಯಂತ್ರಿತ ಹಸಿರುಮನೆಯಾಗಿದೆ. ರಾಷ್ಟ್ರಪತಿಗಳು ಆರ್ಕಿಡೇನಿಯಂನಲ್ಲಿ ರಾಜ್ಯದ ಶ್ರೀಮಂತ ಪರಿಸರ ಮತ್ತು ಹೂವಿನ ಪರಂಪರೆಯನ್ನು ವೀಕ್ಷಿಸಿದರು. ನಾಳೆ ರಾಷ್ಟ್ರಪತಿಗಳು ನಾಥುಲಾ ಪಾಸ್ಗೆ ಭೇಟಿ ನೀಡಲಿದ್ದಾರೆ ಮತ್ತು ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲೂ ಕೂಡ ಅವರು ಭಾಗಿಯಾಗಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ದಿನದಂದು ಅವರು ಸಿಕ್ಕಿಂ ಪೊಲೀಸರಿಗೆ ರಾಷ್ಟ್ರಪತಿಗಳ ಪೊಲೀಸ್ ಪದಕವನ್ನು ಪ್ರದಾನ ಮಾಡಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶದಲ್ಲಿ ಸ್ಥಿತಿಸ್ಥಾಪಕ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಅರೆವಾಹಕ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಹಲವಾರು ಕಾರ್ಯತಂತ್ರದ ಉಪಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಇಲ್ಲಿಯವರೆಗೆ 12 ಫ್ಯಾಬ್ರಿಕೇಷನ್ ಮತ್ತು ಫ್ಯಾಬ್ರಿಕೇಶಿಂಗ್ ಯೋಜನೆಗಳು ಹಾಗೂ 24 ಅರೆವಾಹಕ ವಿನ್ಯಾಸ ಯೋಜನೆಗಳನ್ನು ಅನುಮೋದಿಸಲಾಗಿದೆ. ಹೂಡಿಕೆದಾರರ ವಿಶ್ವಾಸವನ್ನು ಹೆಚ್ಚಿಸುವ ಮತ್ತು ಅವರ ಕಳವಳಗಳನ್ನು ಪರಿಹರಿಸುವ ದೃಷ್ಟಿಕೋನದೊಂದಿಗೆ ಭಾರತ ಸೆಮಿಕಂಡಕ್ಟರ್ ಮಿಷನ್ ಇನ್ಸರ್ವೇಟಿವ್ ಸಪೋರ್ಟ್ ಎಂಬ ನೂತನ ಆನ್ಲೈನ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಈ ಪೋರ್ಟಲ್ ಸರ್ಕಾರಿ ಯೋಜನೆಗಳು, ನೀತಿಗಳು, ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಅನುಮೋದಿತ ಯೋಜನೆಗಳು ಮತ್ತು ಭಾರತದಲ್ಲಿ ಹೂಡಿಕೆ ಮಾಡಲು ಯೋಜಿಸುತ್ತಿರುವ ಹೂಡಿಕೆದಾರರಿಗೆ ನಿಯಂತ್ರಕ ಅವಶ್ಯಕತೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಒದಗಿಸುತ್ತದೆ. ಭಾರತ ಸೆಮಿಕಂಡಕ್ಟರ್ ಮಿಷನ್ ವೆಬ್ಸೈಟ್ ಮೂಲಕ ಪೋರ್ಟಲ್ ಅನ್ನು ಪ್ರವೇಶಿಸಬಹುದಾಗಿದೆ. ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ KVIC 2025-26 ಆರ್ಥಿಕ ವರ್ಷದಲ್ಲಿ 187,000 ಕೋಟಿ ರೂಪಾಯಿಗಳ ವಹಿವಾಟು ದಾಖಲಿಸುವ ಮೂಲಕ ಐತಿಹಾಸಿಕ ಮೈಲಿಗಲ್ಲು ದಾಖಲಿಸಿದೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕೆವಿಐಸಿ ಅಧ್ಯಕ್ಷ ಮನೋಜ್ ಕುಮಾರ್, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮತ್ತು ಲಕ್ಷಾಂತರ ಗ್ರಾಮೀಣ ಕುಶಲಕರ್ಮಿಗಳ ಕಠಿಣ ಪರಿಶ್ರಮದಿಂದ ಈ ಮೈಲಿಗಲ್ಲು ಸಾಧನೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಕೆವಿಐಸಿ 2 ಕೋಟಿಗೂ ಹೆಚ್ಚು ಜನರಿಗೆ ಉದ್ಯೋಗವನ್ನು ಒದಗಿಸುತ್ತದೆ. ಅದರಲ್ಲಿ 80% ಮಹಿಳೆಯರು ಇದ್ದಾರೆ. 12 ವರ್ಷಗಳ ಹಿಂದೆ ಖಾದಿ ಉದ್ಯಮದ ವಹಿವಾಟು ಕೇವಲ 30,000-32,000 ಕೋಟಿ ರೂಪಾಯಿಗಳಷ್ಟಿತ್ತು. ಪ್ರಸ್ತುತ 187,000 ಕೋಟಿ ರೂಪಾಯಿಗಳ ವಹಿವಾಟು ದಾಖಲಾಗಿದೆ. ಖಾದಿ ಉತ್ಪನ್ನಗಳ ವ್ಯವಹಾರವನ್ನು ಮತ್ತಷ್ಟು ಹೆಚ್ಚಿಸಲು ಕೆವಿಐಸಿ ಶೀಘ್ರದಲ್ಲೇ ಇ ಕಾಮರ್ಸ್ ವೇದಿಕೆಯನ್ನು ಪ್ರಾರಂಭ ಮಾಡಲಿದೆ ಎಂದು ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ T20 ಕ್ರಿಕೆಟ್ ಪಂದ್ಯಾವಳಿಯ ಮೊದಲನೆಯ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ನೇರವಾಗಿ ಐಪಿಎಲ್ ಫೈನಲ್ಗೆ ಪ್ರವೇಶವನ್ನು ಪಡೆಯಲಿದ್ದು, ಸೋತ ತಂಡಕ್ಕೆ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಫೈನಲ್ಗೆ ಏರುವ ಮತ್ತೊಂದು ಅವಕಾಶ ಸಿಗಲಿದೆ. ಇನ್ನು ನಾಳೆ ಪಂಜಾಬ್ನ ಮೊಹಾಲಿಯಲ್ಲಿ ನಡೆಯಲಿರುವಂತಹ ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯದಲ್ಲಿ ಸೋಲುವ ತಂಡ ಪಂದ್ಯಾವಳಿಯಿಂದ ಹೊರಬೀಳಲಿದ್ದು, ಗೆದ್ದ ತಂಡ ಎರಡನೆಯ ಕ್ವಾಲಿಫೈಯರ್ ಪಂದ್ಯಕ್ಕೆ ಮುನ್ನಡೆ ಪಡೆಯಲಿದೆ. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ PV ಸಿಂಧು ಮತ್ತು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಪ್ರೀಕ್ವಾರ್ಟರ್ ಫೈನಲ್ ಪ್ರವೇಶ ಪಡೆದಿದ್ದಾರೆ. ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ PV ಸಿಂಧು ಅವರು ಇಂಡೋನೇಷ್ಯಾದ ಪುಟ್ರಿ ಕುಸುಮಾ ವರ್ದಾನಿ ಅವರನ್ನು 11-17, 11-18 ನೇರ ಸೆಟ್ಗಳಿಂದ ಸೋಲಿಸಿ ಸುಲಭವಾಗಿ ಪಂದ್ಯಾವಳಿಯ ಎರಡನೇ ಸುತ್ತಿಗೆ ಮುನ್ನಡೆ ಪಡೆದರು. ಪುರುಷರ ಡಬಲ್ಸ್ನ ವಿಭಾಗದಲ್ಲಿ ಭಾರತದ ಜೋಡಿಯು ಅಮೆರಿಕದ ಪ್ರೀಸ್ಲಿ ಸ್ಮಿತ್ ಮತ್ತು ಚೆನ್ ಝಿಇ ಜೋಡಿ ವಿರುದ್ಧ 26-28, 21-15, 21-13 ಸೆಟ್ಗಳಿಂದ ಗೆಲುವನ್ನು ದಾಖಲಿಸಿ ಎರಡನೆಯ ಸುತ್ತಿನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡರು. ಉಕ್ರೇನ್ ಮೇಲೆ ರಷ್ಯಾ 100ಕ್ಕೂ ಹೆಚ್ಚು ಡ್ರೋನ್ಗಳು ಮತ್ತು 2 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಕಳೆದ ರಾತ್ರಿ ದಾಳಿ ನಡೆಸಿದೆ ಎಂದು ಉಕ್ರೇನ್ ವಾಯುಪಡೆ ತಿಳಿಸಿದೆ. ರಾಜತಾಂತ್ರಿಕ ಅಧಿಕಾರಿಗಳು ಸೇರಿದಂತೆ ವಿದೇಶಿ ನಾಗರಿಕರು ಉಕ್ರೇನ್ ರಾಜಧಾನಿ ಕೀವ್ ಅನ್ನು ಸಾಧ್ಯವಾದಷ್ಟು ಬೇಗ ತೊರೆಯುವಂತೆ ರಷ್ಯಾ ಆಗ್ರಹಪಡಿಸಿದೆ. ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಮತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಇಂದು ನವದೆಹಲಿಯಲ್ಲಿ ಅಪ್ನಾಪನ್ ನರೇಂದ್ರ ಮೋದಿ ಸಂಗ್ ಮೇರೆ ಅನುಭವ್ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಈ ಪುಸ್ತಕವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ವೆಂಕಯ್ಯನಾಯ್ಡು, ಪ್ರತಿಯೊಬ್ಬರೂ ಅದರಲ್ಲೂ ವಿಶೇಷವಾಗಿ ಉದಯೋನ್ಮುಖ ರಾಜಕಾರಣಿಗಳು ಈ ಪುಸ್ತಕವನ್ನು ಓದಬೇಕು ಎಂದು ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲು ಪರಿಹರಿಸಲು ಕೇಂದ್ರದಿಂದ ಉನ್ನತ ಮಟ್ಟದ ಸಮಿತಿ ರಚನೆ. ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆ ವ್ಯಕ್ತಪಡಿಸಿದ ಕ್ವಾಡ್ ರಾಷ್ಟ್ರಗಳು. ಕಳ್ಳಸಾಗಣೆ ತಡೆಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಕೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಐಪಿಎಲ್ ಟಿ20 ಕ್ರಿಕೆಟ್ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿದ ಗುಜರಾತ್ ಟೈಟಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

90.9 FM. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದು ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7:45:31. ಗಾನಭಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಗಾನಭಜಾನ ಕಾರ್ಯಕ್ರಮದಲ್ಲಿ ಇಂದು ಮರಳಿ ಶಾಲೆಗೆ ಅನ್ನುವಂಥ ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಮಾತನಾಡಿದ್ದೆ. ಇನ್ನು ಕೆಲವೇ ಕ್ಷಣದಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನ ನಾನು ನೋಡ್ತೀನಿ. ಆದಷ್ಟು ಬೇಗ ನಿಮ್ಮ ಸಂದೇಶಗಳು ಬರಲಿ. ಈಗ ಒಂದು ಗೀತೆಯ ಕಾಲಾವಕಾಶ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡೋದಕ್ಕೆ. ಪುಷ್ಪಕ ವಿಮಾನ ಚಿತ್ರದ ಗೀತೆ ಇದು. ಹರಿಚರಣ್ ಅವರ ಗಾಯನ, ಕೆ ಕಲ್ಯಾಣ್ ರಚನೆ, ಚರಣ್ ರಾಜ್ ಅವರ ಸಂಗೀತ.

ಘನಭಜನ ಕಾರ್ಯಕ್ರಮದಲ್ಲಿ ಈ ಒಂದು ಗೀತೆ ಈಗ ಬರ್ತಿರುವಂಥ ಗೀತೆಯ ನಂತರ ನಿಮ್ಮ ಸಂದೇಶಗಳನ್ನ ನೋಡ್ತೀನಿ ಸ್ನೇಹಿತರೆ. ಕಾಂತಾರ ಎ ಲೆಜೆಂಡ್ ಚಾಪ್ಟರ್ ಚಿತ್ರದ ಗೀತೆ ಇದು, ಚಾಪ್ಟರ್ ಒನ್ ಚಿತ್ರದ ಗೀತೆ. ವಿಜಯಪ್ರಕಾಶ್ ಅನನ್ಯ ಭಟ್ ಮತ್ತು ತಂಡದವರ ಗಾಯನ, ಪ್ರಮೋದ್ ಮರವಂತೆ ಅವರ ರಚನೆ, ಅಜನೀಶ್ ಲೋಕನಾಥ್ ಅವರ ಸಂಗೀತ.

ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಗಾನಭಜನ ಕಾರ್ಯಕ್ರಮದಲ್ಲಿ ಮರಳಿ ಶಾಲೆಗೆ ಅನ್ನುವಂಥ ವಿಷಯದ ಕುರಿತು ನಿಮ್ಮ ಹತ್ರ ಮಾತನಾಡಿದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೋಡುವಂತಹ ಸಮಯ ಇದು. ನೋಡೋಣ ಸ್ನೇಹಿತರೆ. ಹನುಮಂತಪ್ಪ ಹುಲ್ಗಮ್ಮನವರ ಅಕ್ಷಯ್ ಪಾರ್ಕ್ ಗೋಕುಲ್ ರೋಡ್ ಹುಬ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಲೇಶ್ವರ ಕುಮಾರ್ ಶ್ರೀನಗರ ತುಮಕೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಭದ್ರಾವತಿ ತಾಲೂಕು ಹುಣಸೇಕಟ್ಟೆ ಜಂಕ್ಷನ್ನಿಂದ ಸುನಿಲ್ ಕುಮಾರ್ ಇವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಹಾಗೆ ಎನ್ಎಂ ಕರ್ಜಗಿ ಮುರುಗೋಡ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ್ ಅವರ ಸಂದೇಶ ಬಂದಿದೆ. ಹಾಗೆ ಕುಮಾರ್ ಬಂಗಾರಿ ಆಟೋ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ ಇವರು. ಹಾಗೆ ಸೌಭಾಗ್ಯ ರಾಜನಕುಂಟೆಯಿಂದ ಸಂದೇಶವನ್ನು ಕಳಿಸಿ ಮೆಚ್ಚಿಕೊಂಡಿದ್ದಾರೆ. ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಇವರ ಸಂದೇಶ ಬಂದಿದೆ.

ಹಾಗೆ ಯಾರಿದು? ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿ ಧಾರವಾಡದಿಂದ, ಕೌಸಲ್ಯ ಅವರು ಬನಶಂಕರಿಯಿಂದ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಅಷ್ಟು ಗೀತೆಗಳನ್ನು ಮೆಚ್ಚಿಕೊಂಡು ಇವರು ಟೈಪ್ ಮಾಡಿ ಇಂತಿಂಥ ಗೀತೆನೇ ಇಷ್ಟ ಆಯಿತು ಅಂತ ಟೈಪ್ ಮಾಡಿ ಸಂದೇಶವನ್ನು ಕಳಿಸಿದ್ದಾರೆ. ಬಹಳ ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಉಮೇಶಂಕೇಶ್ವರ ಬಹದ್ದೂರ್ ಉಮೇಶಂಕರ, ಓಕೆ ಬೇರೆ ಬೇರೆ ಹೆಸರುಗಳಿದೆ, ಓಕೆ ಉಮೇಶಂಕೇಶ್ವರ ಇವರ ಸಂದೇಶ ಬಂದಿದೆ. ಹಾಗೆ ಇವತ್ತಿನ ವಿಷಯ ಮತ್ತು ಮಾಹಿತಿ ತುಂಬ ಚೆನ್ನಾಗಿತ್ತು ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹಾದೇವ್ ಗುಮ್ಟಿ ಇವರ ಸಂದೇಶ ಬಂದಿದೆ, ಇವರ ಮೆಚ್ಚುಗೆ ಸಂದೇಶ. ಹಾಗೆ ಅರುಣ ಮೈತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಾಣಿಯವರು ಹಳೇಬೀಡಿನಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಹಾಗೆ ಸುರೇಶ್ ಬಾಬು ಬಿ ವಿ ಬೈಥಾಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮೋನಿಕಾ ಅವರು ಹಾಸನದಿಂದ, ಬಾಲ್ಯದಲ್ಲಿ ಬೇಸಿಗೆಯ ರಜೆಯ ಮಜಾ ಸವಿದು ಸಂಭ್ರಮದಲ್ಲಿ ಇರುತ್ತಿದ್ದೆವು, ಶಾಲೆ ಆರಂಭವಾಗುವ ಕ್ಷಣ ಹತ್ತಿರವಾದಂತೆ ಮತ್ತೆ ನಾಳೆಯಿಂದ ಶಾಲೆಗೆ ಹೋಗಬೇಕಲ್ಲ ಅನ್ನೋದು ಸ್ವಲ್ಪ ಬೇಸರ ಆಗ್ತಿದ್ರು. ಸ್ನೇಹಿತರೆಲ್ಲ ಮತ್ತೆ ಸಿಗ್ತಾರಲ್ಲ ಅನ್ನೋ ಖುಷಿ ಒಂದು ಕಡೆ ಇರ್ತಿತ್ತು, ಹಾಗಂತ ಶಾಲೆಗೆ ತಪ್ಪಿಸಿಕೊಳ್ಳುವ ಹುನ್ನಾರ ಎಂದೂ ಮಾಡಿರಲಿಲ್ಲ, ಬಹಳ ಸಂತಸದಿಂದನೇ ಹೋಗ್ತಾ ಇದ್ವಿ. ಆದರೆ ಮೊದಲ ದಿನ ಬರೀ ಹರಟೆನೆ, ರಜದಲ್ಲಿ ಎಲ್ಲಿ ಹೋಗಿದ್ವಿ, ಏನೇನು ಮಾಡಿದ್ವಿ, ಹೀಗೆ ಒಬ್ರಿಗೊಬ್ರು ಹೇಳಿಕೊಳ್ಳೋದೇ ಖುಷಿ. ಬಾಲ್ಯದ ಸವಿ ನೆನಪು ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಗಗನ್ ರಾಜ್ಕುಮಾರ್ ಮಾರಿಕಣಿವೆ ಹಿರಿಯೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ ಇವರು. ಗಾನಭಜನ ವಿಷಯ ತುಂಬ ಚೆನ್ನಾಗಿದೆ, ಮರಳಿ ಶಾಲೆಗೆ ನಿಜಕ್ಕೂ ಬಾಲ್ಯದ ನೆನಪು, ಅದ್ಭುತ ಘಟನೆಗಳು ನೆನಪಿಗೆ ಬರುತ್ತದೆ. ಯಾಕಂದರೆ ಶಾಲೆಯ ಆರಂಭದ ದಿನ ನಾವುಗಳು ಯಾರೂ ಹೋಗ್ತಾ ಇರಲಿಲ್ಲ, ಯಾಕಂದರೆ ಒಂದು ತಿಂಗಳು ಶಾಲೆಯ ಆವರಣದಲ್ಲಿ ಬಿದ್ದ ಕಸ ಗುಡಿಸುವ ಕೆಲಸಕ್ಕೆ ನಮ್ಮನ್ನು ನೇಮಿಸುತ್ತಾರೆ. ಹಾಗಾಗಿ ಶಾಲೆ ಆರಂಭ ಆಗಿ ಒಂದು ವಾರ ಕಳೆದ ನಂತರ ತಂದೆ ತಾಯಿಯರ ಬೈಗುಳದ ಆಶೀರ್ವಾದ ಪಡೆದು ಏನಾದರೂ ತಿನ್ನಲು 10-20 ಪೈಸೆ ಕುಡಿಕೆಯಿಂದ ಕದ್ದು ಹೋಗ್ತಾ ಇದ್ದೆ. ಆದರೆ ಆ ದಿನಗಳೇ ರೋಮಾಂಚನ ಉಂಟು ಮಾಡುತ್ತದೆ. ಒಳ್ಳೆಯ ವಿಷಯ ಅಂದರೆ ಇಂದಿನ ಶಿಕ್ಷಣ ಪದ್ಧತಿ ಬದಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ಓಕೆ, ಕಾಲಾಯ ತಸ್ಮೈ ನಮಃ. ಅಷ್ಟೇ, ಹಲಸೂರಿನ ರಾಜೇಶ್ ಅವರ ಸಂದೇಶ ಬಂದಿದೆ. ನಾನು ಚಿಕ್ಕವನಿದ್ದಾಗ ಮೊದಲ ದಿನ ಶಾಲೆಗೆ ರಜೆ ಹಾಕ್ತಾ ಇರಲಿಲ್ಲ, ಯಾಕಂದರೆ ರಜೆ ಹಾಕಿದರೆ ನಮ್ಮ ತಂದೆ ಹೇಳ್ತಾ ಇದ್ರು ವರ್ಷ ಪೂರ್ತಿ ರಜೆ ಹಾಕಬೇಕು ಅಂತ ಹೇಳ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಭಯ ಇಟ್ಟಿದ್ದಾರೆ ನೋಡಿ. ಹಾಗೆ ಜಗದಾಂಬಿಕಾ ಅವರ ಸಂದೇಶ ಬಂದಿದೆ, ಹಂಸವೇಣಿಯವರು ಮತ್ತಿಕೆರೆಯಿಂದ. ನಾನು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇರುವಾಗ ಶಾಲೆ ಪ್ರಾರಂಭವಾಗುವುದನ್ನೇ ಕಾಯ್ತಾ ಇದ್ದೆ. ಕಾರಣವೇನೆಂದರೆ ಮೊದಲ ದಿನ ಹೊಸ ಪಠ್ಯಪುಸ್ತಕಗಳನ್ನು ನೀಡ್ತಾ ಇದ್ದರು. ಆ ಪುಸ್ತಕಗಳ ಪರಿಮಳ ನನಗೆ ಬಹಳ ಇಷ್ಟವಾಗ್ತಾ ಇತ್ತು, ಮತ್ತು ಮೊದಲನೇ ದಿನವೇ ಹೋದರೆ ಮೊದಲ ಡೆಸ್ಕ್ ಚೇರ್ನಲ್ಲಿ ಕುಳಿತುಕೊಳ್ಳುವ ಅವಕಾಶ ಸಿಗುತ್ತೆ ಎನ್ನುವ ಆಸೆ. ಶಾಲೆಯ ಬಗ್ಗೆ ಈ ತರಹದ ಯೋಚನೆ ಆದರೆ ಮೊದಲ ದಿನ ನಮ್ಮಮ್ಮ 2 ಜಡೆ ಹಾಕಿ ಹೂವು ಮುಡಿಸಿ ಚೆನ್ನಾಗಿರುವ ಬಟ್ಟೆ ತೊಡಿಸಿ ಯಾವುದೋ ಸಮಾರಂಭಕ್ಕೆ ಹೋಗುವವರಂತೆ ನನ್ನನ್ನು ಕಳಿಸ್ತಾ ಇದ್ರು. ಇದೆಲ್ಲ ಮಾಧ್ಯಮಿಕ ತರಗತಿಯವರೆಗೆ ಸುಂದರ ಅನುಭವ. ನಂತರದ ವರ್ಷಗಳಲ್ಲಿ ಇವೆಲ್ಲ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಆಗುತ್ತಾ ಹೋಯಿತು. ಇದು ನನ್ನ ಶಾಲೆಯ ಮಧುರ ಅನುಭವಗಳು. ಹಾಗೆಯೇ ನನ್ನ ತಮ್ಮನ ಶಾಲೆಯ ಮೊದಲ ದಿನ ಅವನು ಹತ್ತದ್ದನ್ನು ಕಂಡು ನಾನೂ ಸಹ ಹತ್ತದ್ದನ್ನು ಈಗ ನಮ್ಮ ಮಕ್ಕಳ ಜೊತೆ ಹೇಳಿಕೊಂಡು ಖುಷಿ ಪಡ್ತಾ ಇರ್ತವೆ. ಆದರೆ ಈ ಅನುಭವ ನಮ್ಮ ಮಕ್ಕಳಿಗೆ ನಮ್ಮಷ್ಟು ಸಿಗಲಿಲ್ಲ ಎನ್ನುವ ಬೇಜಾರು ಸಹ ಇದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಸತ್ಯವಾದ ಮಾತದು. ಮಾನಸ ವಿಜಯಕುಮಾರ್ ಹೊನ್ನವಳ್ಳಿ ತಿಪ್ಟೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾವು ಓದುವಾಗ ನಮ್ಮ ಅಣ್ಣಂದಿರ ಪುಸ್ತಕಗಳನ್ನು ಪಡೆದು ಓದುತ್ತಾ ಇದ್ವಿ, ಸರ್ಕಾರಿ ಶಾಲೆಯಲ್ಲಿ ಓದಿದ್ದೆವು ಅಂತ ಹೇಳ್ತಾ ಇದ್ದಾರೆ ಇವರು. ಓಕೆ, ವಾಣಿಶಿಯವರು ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಾಲೆಗೆ ಅನ್ನೋ ಪದ ಕೇಳಿದ ಕ್ಷಣ ಮನಸ್ಸು ಮತ್ತೆ ಆ ಸುಂದರ ಬಾಲ್ಯದ ದಿನಗಳಿಗೆ ಹೋಗಿಬಿಡುತ್ತದೆ. ರಜೆ ದಿನಗಳಲ್ಲಿ ನಮಗೆ ಸಮಯ ವ್ಯರ್ಥ ಆಗಬಾರ್ದು, ಓದಿರುವುದನ್ನು ಮರೆತು ಹೋಗಬಾರ್ದು ಅಂತ ಹೋಮ್ವರ್ಕ್ ಕೊಟ್ಟಿರ್ತಾರೆ, ಅದನ್ನು ನಿರ್ಲಕ್ಷಿಸಿ ಮರೆತು ಬಿಟ್ಟಿರ್ತೀವಿ. ಜೂನ್ ಹತ್ರ ಬರ್ತಿದ್ದ ಹಾಗೆ ನೆನಪಾಗಿ ಟೀಚರ್ ಬೈತಾರೆ ಹೊಡಿತಾರೆ ಅಂತ ಅದನ್ನೆಲ್ಲ ಮತ್ತೆ ಬರೆದು ನೆನಪು. ಬೆಳಗ್ಗೆ ತಡವಾಗಿದ್ದು ಅವಸರದಲ್ಲಿ ಶಾಲೆಗೆ ಹೋಗಿದ್ದು, ಸ್ನೇಹಿತರ ಜೊತೆ ಮಾಡಿದ ತುಂಟಾಟ, ಮಧ್ಯಾಹ್ನ ಟಿಫಿನ್ ಹಂಚಿಕೊಂಡ ಕ್ಷಣಗಳು, ಶಿಕ್ಷಕರ ಬೈಗುಳದಲ್ಲೂ ಅಡಗಿದ್ದ ಕಾಳಜಿ, ಪರೀಕ್ಷೆಯ ಭಯ, ರಜೆ ಬಂದಾಗಿನ ಸಂತೋಷ, ಇವೆಲ್ಲವೂ ಈಗ ನೆನಪಾದರೆ ಮನಮಿಡಿಯುತ್ತದೆ. ಆ ದಿನಗಳಲ್ಲಿ ದೊಡ್ಡ ಕನಸುಗಳಿರಲಿಲ್ಲ, ದೊಡ್ಡ ಚಿಂತೆಯೂ ಇರಲಿಲ್ಲ, ಆದರೆ ಮನಸ್ಸು ಮಾತ್ರ ಚಿಟ್ಟೆಯಂತೆ ಹಾರಾಡ್ತಾ ಇತ್ತು. ಇಂದು ಜೀವನ ಎಷ್ಟು ಮುಂದಕ್ಕೆ ಸಾಗಿದ್ದರೂ ಶಾಲೆಯ ದಿನಗಳು ಮಾತ್ರ ಮತ್ತೆ ಮರಳಿ ಸಿಗದ ಅತ್ಯಂತ ಸುಂದರ ಅನುಭವದ ಅಧ್ಯಾಯಗಳಾಗಿ ಉಳಿದಿವೆ. ಇಂದಿನ ವಿಷಯದ ಬಗ್ಗೆ ಕೇಳಿ ಬರೆಯಲು ತುಂಬ ಖುಷಿಯಾಯಿತು. ನಿಮ್ಮ ಹಾಡುಗಳ ಆಯ್ಕೆ ಮತ್ತೆ ನಮ್ಮ ಶಾಲೆಗೆ ಕಳಿಸಿದ ನಿಮಗೆ
ಧನ್ಯವಾದಗಳು ಅಂತ ವಾಣಿಶ್ರೀಯವರು ಧಾರವಾಡದಿಂದ ಹೇಳ್ತಾ ಇದ್ದಾರೆ. ಬಹಳ ಧನ್ಯವಾದ. ಹಾಗೆ ಸನ್ನಿಧಿಯವರ ಸಂದೇಶ ಬಂದಿದೆ. ನಾನು ಪ್ರೀ ನರ್ಸರಿಯಿಂದ ಸೆಕೆಂಡ್ ಸ್ಟ್ಯಾಂಡರ್ಡ್ವರೆಗೂ ಒಂದು ಸ್ಕೂಲಲ್ಲಿ ಓದಿದ್ದು. ಆಗ ಪ್ರತಿ ವರ್ಷ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಹೊಸ ಬ್ಯಾಗು

ಬ್ಯಾಗು ಬಾಟಲ್ ಒಂದು, ಜೊತೆಗೆ ಜ್ಯಾಮಿಟ್ರಿ ಬಾಕ್ಸ್ ಅಂತ ಬೇಕೇ ಬೇಕಿತ್ತು. ಅದರಲ್ಲೂ ನನ್ನ ಫೇವ್ರೆಟ್ ಕಾರ್ಟೂನ್ ಜ್ಯಾಮಿಟ್ರಿ ಬಾಕ್ಸ್ ಬೇಕು ಅಂತ ಮಲ್ಲೇಶ್ವರಂಲ್ಲಿರೋ ಎಲ್ಲ ಅಂಗಡಿಯ ಆಟ ಮಾಡಿಕೊಂಡು ಹುಡುಕಿಸುತ್ತಿದ್ದೆ. ನಾನು ಹಾಸ್ಟೆಲ್ಗೆ ಸೇರಿದ ಮೇಲೆ ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೂ ಸ್ಕೂಲಿಗೆ ಹೋಗೋಕ್ಕೆ ರಜೆ ಮುಗಿದ ಮೇಲೆ ಹಠ ಮಾಡ್ತಾಯಿದ್ದೆ. ನಮ್ಮ ಅಜ್ಜಿ ಸ್ಕೂಲ್ಗೆ ಬಿಟ್ಟು ಹೋಗುವಾಗ ಟೀಚರ್ಸ್ ನನ್ನ ಮೇಲೆ ಮನೆಯಲ್ಲಿ ತುಂಬ ಹಠ ಮಾಡುತ್ತಾಳೆ ಅಂತ ಕಂಪ್ಲೇಂಟ್ ಮಾಡ್ತಿದ್ರು. ಆದರೆ ನಮ್ಮ ಟೀಚರ್ಸ್ ನಂಬ್ತಾ ಇರಲಿಲ್ಲ, ಯಾಕಂದರೆ ನಾನು ತುಂಬ ಸ್ಕೂಲಲ್ಲಿ ತುಂಬ ಸೈಲೆಂಟಾಗಿ ಇರ್ತಿದ್ದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ದೊಡ್ಡ ಸಂದೇಶ ಇದು. ಇಷ್ಟನ್ನು ಹೇಳಿದ್ದಕ್ಕೆ ಧನ್ಯವಾದ. ಇನ್ನು ಇದಾಗಿತ್ತು ಇಂದಿನ ಗಾನ ಭಜನ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂಥ, ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 8 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 3 ದಿನಗಳ ಭೇಟಿಗಾಗಿ ಇಂದು ಸಿಕ್ಕಿಂಗೆ ಆಗಮಿಸಿದರು. ಅವರು ಅಲ್ಲಿನ ಆರ್ಕಿಡೇರಿಯಂ ಮತ್ತು ನಮ್ಗ್ಯಾಲ್ ಟಿಬೆಟಾಲಜಿ ಸಂಸ್ಥೆಗೆ ಭೇಟಿ ನೀಡಿದರು. ಈ ಆರ್ಕಿಡೇರಿಯಂ ಆರ್ಕಿಡ್ ಗಿಡಗಳನ್ನು ಬೆಳೆಸಲು ಮತ್ತು ಪ್ರದರ್ಶಿಸಲು ವಿನ್ಯಾಸಗೊಳಿಸಲಾದಂತಹ ಅತ್ಯಾಧುನಿಕ ಹವಾಮಾನ ನಿಯಂತ್ರಿತ ಹಸಿರುಮನೆಯನ್ನು ವೀಕ್ಷಿಸಿದರು. ರಾಜ್ಯದಲ್ಲಿನ ನಾಯಕತ್ವದ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಎಂದು ಹಿರಿಯ ಕಾಂಗ್ರೆಸ್ ಮುಖಂಡ ಕೆಸಿ ವೇಣುಗೋಪಾಲ್ ನವದೆಹಲಿಯಲ್ಲಿಂದು ಸ್ಪಷ್ಟಪಡಿಸಿದ್ದಾರೆ. ವರಿಷ್ಠರ ಸಭೆಯಲ್ಲಿ ವಿಧಾನಪರಿಷತ್ ಚುನಾವಣೆ, ರಾಜ್ಯಸಭಾ ಚುನಾವಣೆ ಬಗ್ಗೆ ಚರ್ಚೆ ನಡೆಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಒಟ್ಟು 150 ನಾಡ ಕಚೇರಿಗಳಿಗೆ ಸುಸಜ್ಜಿತ ನೂತನ ಕಟ್ಟಡ ನಿರ್ಮಿಸಲು ನಿರ್ಧರಿಸಲಾಗಿದೆ. ನಗರ ಪ್ರದೇಶಗಳಲ್ಲಿನ 75 ಲಕ್ಷ ರೂಪಾಯಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾಡ ಕಚೇರಿಗಳನ್ನು ನಿರ್ಮಿಸಲು ಮಂಜೂರಾತಿ ನೀಡಲಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಕೇಂದ್ರ ವಿದೇಶಾಂಗ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಾಂಸ್ಕೃತಿಕ ರಾಜತಾಂತ್ರಿಕ ಸಂಸ್ಥೆಯಾದಂತಹ ಐಸಿಸಿಆರ್ ಮತ್ತು ರಾಜ್ಯ ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆ ನಡುವೆ ನವದೆಹಲಿಯಲ್ಲಿ ಐತಿಹಾಸಿಕ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026ರ ಸಿದ್ಧತೆ ಬಳಕೆ ಆಯುಷ್ ಸಚಿವಾಲಯ ಇಂಗ್ಲಿಷ್, ಹಿಂದಿ ಮತ್ತು 21 ಪ್ರಾದೇಶಿಕ ಭಾಷೆಗಳಲ್ಲಿ ಲಭ್ಯವಾಗುವಂತೆ IDY ಕೈಪಿಡಿ 2026ನ್ನು ಬಿಡುಗಡೆ ಮಾಡಿದೆ. ಪೂರ್ವ ಲೆಬನಾನ್ನ ಹಳ್ಳಿಯೊಂದರ ಮೇಲೆ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ 12 ಜನರು ಸಾವನ್ನಪ್ಪಿದ್ದಾರೆ. ನಿನ್ನೆ ರಾತ್ರಿ ಬೆಕಾ ಕಣಿವೆಯ ಮಶ್ವಾರ ಜಿಲ್ಲೆಯ ಮೇಲೆ ಈ ದಾಳಿ ನಡೆಸಲಾಗಿದೆ. ರಾತ್ರಿಯಿಡೀ ನಡೆದಂತಹ ತೀವ್ರ ದಾಳಿಗಳ ನಡುವೆ ಅವಶೇಷಗಳ ಅಡಿಯಿಂದ 12 ಶವಗಳನ್ನು ಹೊರತೆಗೆಯಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ಖಚಿತಪಡಿಸಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಪಂದ್ಯಾವಳಿಯ ಮೊದಲನೆಯ ಕ್ವಾಲಿಫೈಯರ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವಂತಹ ರಾಯಲ್ ಚಾಲೆಂಜರ್ಸ್ ಆಟ ಮುಂದುವರಿಸುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ನಮ್ಮಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
1: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
5: ನಾವು ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಿದ್ದೇವೆ. ರೋಗಿಗಳ ಸುರಕ್ಷತೆಗೆ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸುತ್ತಿದ್ದೇವೆ. ಈ ಅತ್ಯಾಧುನಿಕ ಮತ್ತು ಸುರಕ್ಷಿತ ಸೇವೆಯನ್ನು ಉಚಿತವಾಗಿ ಪಡೆದುಕೊಳ್ಳಿ.
4: ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಅತ್ತೆ, ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
7: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
8: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ.

0: ಹಬ್ಬದ ಹರ್ಷ.
1: ನಾನು ನಿಮ್ಮ ಆಕಾಶವಾಣಿ
2: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಉಸಿರು.
1: ನಂಗೀಗ 90ರ ಸಂಭ್ರಮ.
2: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
1: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
2: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
1: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
3: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ. ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೋತೀರಾ ಅಂತ ಹೇಳಿ. ಅವರುಗಳಿಗೆಲ್ಲ ಆಶ್ಚರ್ಯ, ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
1: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ, ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
4: ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲ್ಲಿ ಸರಳ ಗಗನ.
1: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 8:32 ಈ ಸಮಯ ನಿಮ್ಮ ಆಯ್ಕೆ ಕಾರ್ಯಕ್ರಮದ ಸಮಯ. ನಿಮ್ಮ ಆಯ್ಕೆಯಲ್ಲಿ ಕರೆ ಮಾಡಿ ಹಾಡನ್ನು ಕೇಳಿ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ನಿಮ್ಮ ಆಯ್ಕೆ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ಲ ಸ್ನೇಹಿತರೆ. ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನೀವು ಕರೆಯನ್ನು ಮಾಡ್ತೀರಾ, ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳ್ತೀರಾ. ನಿಮ್ಮ ಮೆಚ್ಚಿನ ಗೀತೆಯನ್ನು ನಾನು ಪ್ರಸಾರ ಮಾಡ್ತೀನಿ. ಇನ್ನು ಕರೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಮ್ಮ ದೂರವಾಣಿ ಸಂಖ್ಯೆಯನ್ನು ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ ಹೇಗಿದೆ ಸ್ನೇಹಿತರೆ? 0802237079. ಮತ್ತೊಮ್ಮೆ ಹೇಳ್ತೀನಿ, 0802237079. ಹಾಗೆ ಒಂದು ಕೋರಿಕೆ ಏನಪ್ಪ ಅಂತ ಅಂದರೆ, ಈಗಾಗಲೇ ನೀವು ಕರೆಯನ್ನು ಮಾಡಿದರೆ, ಕೆಲವು ದಿನಗಳ ಹಿಂದೆ ಕರೆಯನ್ನು ಮಾಡಿದರೆ, ಇತರೆ ಕೇಳುಗರಿಗೆ ಅವಕಾಶವನ್ನು ಮಾಡಿಕೊಡಿ. ನಿಮ್ಮ ಸ್ನೇಹಿತರು ಸಹ ಕರೆ ಮಾಡಲಿ, ಅವರ ಮೆಚ್ಚಿನ ಗೀತೆಯನ್ನು ಕೇಳಲಿ, ಓಕೆನಾ? ನೀವೇ ವಾಲಂಟಿಯರ್ಲಿ ನಿರ್ಧಾರವನ್ನು ತೆಗೆದುಕೊಂಡು ನಿಮ್ಮ ಸ್ನೇಹಿತರಿಗೆ ಅವಕಾಶವನ್ನು ಮಾಡಿಕೊಡಿ. ಒಂದು ಗೀತೆಯ ಕಾಲಾವಕಾಶ, ಈ ಗೀತೆಯ ನಂತರ ನಿಮ್ಮ ಕರೆಗಳನ್ನ ತೆಗೆದುಕೊಳ್ತೀನಿ.

0: ಮಂಗಳವಾರದ ರಾತ್ರಿಯ ವಿಶೇಷ ನಿಮ್ಮ ಆಯ್ಕೆ ಕಾರ್ಯಕ್ರಮದ ವಿಶೇಷ ನಿಮ್ಮ ಕರೆಗಳನ್ನು ತೆಗೆದುಕೊಂಡು ನಿಮ್ಮ ಮೆಚ್ಚಿನ ಗೀತೆಗಳನ್ನ ಕೇಳುವಂತಹ ಸಮಯ ಇದು. ಮುಂದಿನ ಕರೆಯನ್ನು ನೋಡೋಣ. ಹಲೋ,
1: ರಾಜನಗರ ಸರ್.
0: ನಮಸ್ತೆ ಚೆಲುವಾ ಅವರೇ, ಹೇಗಿದ್ದೀರಾ? ಯಾಕೆ ಸರ್ ಹಾಗೆ ಅನ್ಕೋತೀರಾ? ಅಂಗವಿಕಲತೆ ಎಲ್ಲರಿಗೂ ಇದ್ದೇ ಇರುತ್ತೆ, ಒಂದೆಲ್ಲ ಒಂದು ರೀತಿ ಮನಸ್ಸಿನ ವಿಕಲತೆನೂ ಇರುತ್ತೆ. ನೀವು ಹಾಗೆಲ್ಲ ಅನ್ಕೋಬೇಡಿ, ಇನ್ಮೇಲೆ ಚೆನ್ನಾಗಿರ್ತೀನಿ ಅಂತ ನೀವು ಚೆನ್ನಾಗಿರ್ತೀರಾ, ಓಕೆನಾ? ಯಾವ ಗೀತೆನ ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು? ಯಾವ ಸಿನಿಮಾದ ಗೀತೆ? ಖಂಡಿತ ಪ್ರಸಾರವನ್ನ ಮಾಡ್ತೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಶುಭರಾತ್ರಿ. ನಮ್ಮ ಸ್ನೇಹಿತರಾದಂತಹ ಚೆಲುವ ಅವರ ಮೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ ಸ್ನೇಹಿತರೆ.

0: ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ನಿಮ್ಮದೇ ಕರೆಗಳು, ನಿಮ್ಮದೇ ಗೀತೆಗಳು, ಮುಂದಿನ ಕರೆಯನ್ನ ನೋಡೋಣ.
1: ಹಲೋ,
2: ನಮಸ್ತೆ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ?
2: ನಾ ವಾಣಿಶಿ, ಧಾರವಾಡದಿಂದ ಮಾತಾಡ್ತಿರೋದು.
0: ಹೇಗಿದ್ದೀರಾ ವಾಣಿಶಿ ಅವರೇ?
2: ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ. ಹೇಗಿದೆ ನಮ್ ಧಾರವಾಡ?
2: ಸೂಪರ್. ನಿನ್ನೆ ಮಾತ್ರ ಮಳೆ ಆಯ್ತು ಸ್ವಲ್ಪ. ಇವತ್ ಮಾತ್ರ ಶೆಕೆ.
0: ನಿನ್ನೆ ಸ್ವಲ್ಪ ಆಗಿದ್ದ, ಅವತ್ತಿಂದ ಮಳೆ ಆಗಿಲ್ವಾ?
2: ಆಗಿಲ್ಲ ಸರ್, ಆಗಿಲ್ಲ, ಆಗಿಲ್ಲ. ನಮ್ ಬೆಂಗಳೂರು ಹೇಗಿದೆ ಸರ್?
0: ನಿಮ್ ಬೆಂಗಳೂರು ಕೂಲ್ ಆಗಿದೆ, ಈಗ ತಾನೇ ಮಳೆ ಬರ್ತಾ ಇದೆ.
2: ಹೌದಾ?
0: ಯಾವ ಗೀತೆಯನ್ನ ಕೇಳೋದಕ್ಕೆ ಇಷ್ಟಪಡ್ತೀರ ತಾವು?
2: ನಾನು ದೇವರ ಗುಡಿ ಚಿತ್ರದಿಂದ ಮಾಮರವೆಲ್ಲೋ ಕೋಗಿಲೆ ಎಲ್ಲೋ.
0: ಖಂಡಿತ ಒಳ್ಳೆ ಗೀತೆನ ಕೇಳಿದ್ರ ಪ್ರಸಾರ ಮಾಡ್ತೀನಿ.
2: ನೀವ್ ಹೇಗಿದ್ರಿ ಸರ್?
0: ನಾನು ಚೆನ್ನಾಗಿದ್ದೀನಿ. ನೀವು ಮನೆ ಧಾರವಾಡ ಎಲ್ಲ ಹೇಗಿದೆ?
2: ತುಂಬಾ ಚೆನ್ನಾಗಿದೆ, ಬನ್ನಿ ನಮ್ ಧಾರವಾಡಕ್ಕೆ ಎಲ್ಲರು.
0: ಖಂಡಿತ ಖಂಡಿತ ಬರೋಣ, ಸಾಧನೆ ಕೇರಿ ಇರುವಂತ ಜಾಗ.
2: ಮತ್ತೆ ನಿಜ ಅಲ್ಲ ಸರ್?
0: ಹೌದು, ಬಹಳ ಇಷ್ಟವಾದ ಜಾಗ ನಂಗೆ.
2: ಮತ್ತೆ ಅದಕ್ಕೆ ಬನ್ನಿ ಅಂತ ಹೇಳ್ತಾ ಇದೀನಿ.
0: ಖಂಡಿತ ಖಂಡಿತ ಬರ್ತೀನಿ ಒಮ್ಮೆ.
2: ಮತ್ತೆ
0: ಧನ್ಯವಾದ.
2: ಆಮೇಲೆ ನಿಮ್ಮ ಕೇಳುಗರು ಇರೋ ಜಾಗ.
0: ಹೌದು ಹೌದು
2: ಅಲ್ವಾ? ಆಮೇಲೆ ಎಷ್ಟೋ ದಿನಗಳ ನಂತರ ನನಗೆ ಇವತ್ತು ಸುದಿನ.
0: ಏನಕ್ಕೆ
2: ಕಾಲ್ ಸಿಕ್ಕಿದೆ ಅಂತ?
0: ಹೌದಾ, ಇದು ದೊಡ್ಡ ಮಾತು, ಬಹಳ ನಮಗ್ ಸುದಿನ ನೀವು ಕರೆಯನ್ನ ಮಾಡೋದು. ನೀವೆಲ್ಲರೂ ಕರೆಯನ್ನ ಮಾಡಿ ನಿಮ್ ಜೊತೆ ಮಾತನಾಡುವ ಒಂದು ಅವಕಾಶವನ್ನ ಕೊಡ್ತೀರಲ್ಲ.
2: ಅಲ್ಲ ಸರ್, ನಂದು ಇವತ್ತು ಸುದಿನ, ನನಗೆ ಅವಕಾಶ ಸಿಕ್ಕಿದೆ, ಕಾಲ್ ಸಿಕ್ಕಿದೆ. ಗುಡ್ ಡೇ ಇವತ್ತು ನನಗೆ.
0: ಥ್ಯಾಂಕ್ ಯು ಸೋ ಮಚ್. ಈ ಗುಡ್ ಡೇನಲ್ಲಿ ಮಧುರವಾದ ಒಂದು ಗೀತೆಯನ್ನು ಕೇಳಿದ್ರೆ, ಆ ಗೀತೆಗೆ ಥ್ಯಾಂಕ್ಸ್, ನೀವು ಕೇಳಿ ಎಂಜಾಯ್ ಮಾಡಿ.
2: ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್.
0: ಗುಡ್ ನೈಟ್.

0: ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವು ಇದೀವಿ ಸ್ನೇಹಿತರೆ. ನಿಮ್ಮದೇ ಕರೆಗಳು, ಮುಂದಿನ ಕರೆಯನ್ನ ನೋಡುವಂತ ಸಮಯ. ಹಲೋ,
1: ಹಲೋ,
0: ನಮಸ್ತೆ, ಯಾರು, ಎಲ್ಲಿಂದ?
1: ಜಗದಾಂಬಿಕಾ ಅಂತ ಸರ್, ಮತ್ತೆ ಕೆರೆಯಿಂದ.
0: ಜಗದಾಂಬಿಕಾ ಅವ್ರು ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಸರ್, ನೀವೆಲ್ಲ ಹೇಗಿದ್ದೀರಾ ಸರ್?
0: ನಾನು ಚೆನ್ನಾಗಿದ್ದೀನಿ, ನಾವು ಚೆನ್ನಾಗಿದ್ದೀವಿ. ಯಾವ ಗೀತೆಯನ್ನ ಕೇಳೋದಕ್ಕೆ ಇಷ್ಟಪಡ್ತೀರಾ?

0: ಹುಡುಗಾಟ ಚಿತ್ರದಿಂದ.
1: ಯಾವ ಗೀತೆ?
0: ಒಮ್ಮೊಮ್ಮೆ ಹೀಗೂ ಆಗುವುದು ಅಂತ.
1: ವಾವ್, ಒಳ್ಳೆ ಗೀತೆನ ಕೇಳಿದ್ದೀರಾ. ಧನ್ಯವಾದ ಕರೆಯನ್ನ ಮಾಡಿದ್ದಕ್ಕೆ.
0: ಧನ್ಯವಾದಗಳು.
1: ಶುಭರಾತ್ರಿ.
0: ಶುಭರಾತ್ರಿ.
1: ಜಗದಾಂಬಿಕಾ ಅವರು ನಮಗೆ ರೆಗ್ಯುಲರ್ ಆಗಿ ಮೆಸೇಜನ್ನು ಮಾಡುವಂಥ ನಮ್ಮ ಕೇಳುಗರು ಇವರು. ಅವರ ಮೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ ಸ್ನೇಹಿತರೆ.

0: ಮಹೇಶ ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
1: ನನ್ಗಲ್ಲ ಕಣೋ, ನನ್ ಮನೆಯೊಳಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
2: ಹೌದಣ್ಣ, ಸಿದ್ದರಾಮಯ್ಯನವ್ರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದ ಸ್ನೇಹಿತರೆ, ಮುಂದಿನ ಕರೆಯನ್ನ ನೋಡುವಂತಹ ಸಮಯ. ಹಲೋ
2: ಹಲೋ
1: ಹಲೋ, ನಮಸ್ತೆ, ಯಾರು, ಎಲ್ಲಿಂದ?
2: ಹನುಮಂತರಾಯ, ಬೆಂಗಳೂರಿಂದ, ಕಿಂಗೇರಿ ಏರಿಂದ.
1: ಹೇಗಿದ್ರಾ ಹನುಮಂತರಾಯ ಅವರೇ?
2: ಚೆನ್ನಾಗಿದೆ ಸಂತೋಷ್ ಅವ್ರೆ, ನೀವು ಹೇಗಿದ್ದೀರಾ?
1: ನಾನು ಚೆನ್ನಾಗಿದ್ದೀನಿ. ಯಾವಾಗ ಇದೇನ ಕೇಳೋದಕ್ಕೆ ಇಷ್ಟಪಡ್ತೀರ ತಾವು? ಈಗ
2: ಮುಂಗಾರ ಮಳೆ ಮೂವಿಯಿಂದ ಟೈಟಲ್ ಸಾಂಗ್ ಬೇಕಾಯ್ತು.
1: ಖಂಡಿತ ಪ್ರಸಾರ ಮಾಡ್ತೀನಿ. ಒಳ್ಳೆ ಗೀತೆಯನ್ನ ಕೇಳಿದಿರಾ? ಏನ್ ಮಾಡ್ತೀರಾ ತಾವು?
2: ನಾನು ಆಕ್ಚುಲಿ ESI ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು. ಜಸ್ಟ್ ಈಗ ಮಳೆಯಲ್ಲಿ ನಾನು ನೆನ್ಕೊಂಡೆ ಬಂದ್ಬಿಟ್ಟೆ ಇವತ್ತು, ಅಷ್ಟು ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು.
1: ಆದ್ರೂ ಮಳೆಯಲ್ಲಿದ್ದಾಗ ಜೋಪಾನ, ಸರಿನಾ?
2: ಏನಿದ್ರು
1: ಅಂತ ಟೈಮಲ್ಲಿ ನಿಮ್ಗೆ ಗೊತ್ತಲ್ಲ ರಸ್ತೆಗಳು ಹೇಗಿರ್ತವೆ ಅಂತ. ರಿಸ್ತಾವ್ಬೇಡಿ, 1 hour ಲೇಟ್ ಆಗುತ್ತೆ ಅಟ್ ಮ್ಯಾಕ್ಸ್, ಬಟ್ ಹುಷಾರ್. ಹೌದಾ? ಓಕೆ ಓಕೆ, ಮಳೆಯಲ್ಲಿ ಹುಷಾರಾಗಿರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಒಂದು ಒಳ್ಳೆ ಗೀತೆಯನ್ನ ಕೇಳಿದಿರಾ, ಅದು ಈ ಸಂದರ್ಭದಲ್ಲಿ. ಗೀತೆಯನ್ನ ಎಂಜಾಯ್ ಮಾಡಿ.
2: ಹನುಮಂತರಾಯ
1: ಅವರ ಮೆಚ್ಚಿನ ಗೀತೆ ಬರ್ತಾ ಇದೆ ಸ್ನೇಹಿತರೆ, ನೀವು ಸಹ ಕೇಳಿ ಬನ್ನಿ.

0: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸ್ನೇಹಿತರೆ, ಒಂದು ಕೋರಿಕೆ, ಕರೆ ಮಾಡಿದಂಥವರೇ ಕರೆ ಮಾಡೋದು ಬೇಡ, ಇತರ ಸ್ನೇಹಿತರಿಗೂ ಅವಕಾಶವನ್ನು ಮಾಡಿಕೊಡಿ. ನಮ್ಮ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಹೇಳ್ತೀನಿ, ಹೀಗಿದೆ, ನೋಟ್ ಮಾಡಿಟ್ಕೊಳ್ಳಿ: 0800-230-7799. 0800-230-7799 ನಿಮ್ಮ ಆಯ್ಕೆ. ಕಾರ್ಯಕ್ರಮದಲ್ಲಿ ನಾವಿದ್ದೀವಿ, ಮುಂದಿನ ಕರೆಯನ್ನು ನೋಡುವಂತಹ ಸಮಯ. ಹಲೋ.
1: ಹಲೋ,
0: ನಮಸ್ತೆ. ಯಾರು, ಎಲ್ಲಿಂದ
1: ಹೇಳಿ?
0: ಯಾರು, ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ಕುಸುಮ.
0: ಕುಸುಮ ಅವರೇ, ಹೇಗಿದ್ದೀರಾ?
1: ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ. ಯಾವ ಗೀತೆಯನ್ನ ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
1: ಈಗ ಆಕ್ಚುಲಿ ನಾನು ಕೇಳಬೇಕಂತ ಸಾಂಗ್ ನ ಅವ್ರು ಕೇಳಾಯ್ತು, ಮುಂಗಾರು ಮಳೆ ಟೈಟಲ್ ಟ್ರ್ಯಾಕ್.
0: ಓಕೆ,
1: ಅದಕ್ಕೆ ಕಂಟಿ ಮೂವಿಯಿಂದ ಪ್ಲೇ ಮಾಡಿ.
0: ಯಾವ ಗೀತೆ ಕಂಟಿ ಮೂವಿಯಿಂದ?
1: ದಿನ ದಿನಗೋ ಜೇನಾಹನಿ, ಆ ಸಾಂಗ್ ಪ್ಲೇ ಮಾಡಿ.
0: ಖಂಡಿತ ಪ್ರಸಾರವನ್ನ ಮಾಡ್ತೀನಿ. ಕರೆ ಮಾಡಿದಕ್ಕೆ ಧನ್ಯವಾದ.
1: ಓಕೆ,
0: ಶುಭರಾತ್ರಿ.
1: ನಿಮ್ ಜೊತೆ ಮಾತಾಡಿದ ನನಗೆ ಖುಷಿ ಆಯ್ತು.
0: ನನಗೂ ಸಹ ಖುಷಿ ಆಯ್ತು. ಶುಭರಾತ್ರಿ.
1: ಥ್ಯಾಂಕ್ ಯು, ಬೈ, ಗುಡ್ ನೈಟ್.
0: ಗುಡ್ ನೈಟ್. ಕುಸುಮ ಅವರ ಮೆಚ್ಚಿನ ಗೀತೆ ಬರ್ತಾ ಇದೆ, ನೀವು ಸಹ ಕೇಳಿ ಸ್ನೇಹಿತರೆ. ಕಂಟಿ ಚಿತ್ರದ್ದು

0: ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ. ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರು ಮಾಡಿದ್ದಾರೆ ನೋಡೋಣ, ಬನ್ನಿ. ಹಲೋ,
1: ಹಲೋ,
0: ನಮಸ್ತೆ, ಯಾರು, ಎಲ್ಲಿಂದ?
1: ನಾವು ಯಲ್ಲಪ್ಪ ಅಲ್ಲೋ ಮಂಜಪ್ಪ, ಯಲಂಕಾಯಿಂದ ಮಾತಾಡ್ತಿದ್ದೀವಿ.
0: ಮಂಜಪ್ಪ ಅವರು ಹೇಗಿದ್ದೀರಾ?
1: ನೀವು ಚೆನ್ನಾಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ. ಯಾವ ಗೀತೆನ ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
1: ತೂಗುದೀಪ ಚಿತ್ರದ ತೂಗುದೀಪ ಇದು ಅಂತ ಟೈಟಲ್ ಸಾಂಗ್.
0: ಖಂಡಿತ ಪ್ರಸಾರ ಮಾಡ್ತೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಓಕೆ, ಥ್ಯಾಂಕ್ ಯು ಸಂತೋಷ್ ಅವರೇ.
0: ಶುಭರಾತ್ರಿ.
1: ಶುಭರಾತ್ರಿ.
0: ಮಂಜಪ್ಪ ಅವರ ಮೆಚ್ಚಿನ ಗೀತೆಯನ್ನ ಕೇಳಿ ಬರೋಣ ಸ್ನೇಹಿತರೆ. ಅಂದು ಜನ

0: ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮುಂದಿನ ಕರೆಯನ್ನ ನೋಡುವಂತ ಸಮಯ. ಹಲೋ
1: ಸರ್, ನಮಸ್ತೆ. ಸರ್
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು, ಎಲ್ಲಿಂದ?
1: ಸರ್ ಚಿತ್ರದುರ್ಗದಿಂದ ನೇತ್ರ ನಟರಾಜ್. ಸರ್
0: ಹೇಗಿದ್ದೀರಾ ನೇತ್ರ ನಟರಾಜ್ ಅವರೇ?
1: ಚೆನ್ನಾಗಿದ್ದೀವಿ ಸರ್, ನೀವ್ ಹೇಗಿದ್ದೀರಾ ಸರ್?
0: ನಾನು ಚೆನ್ನಾಗಿದ್ದೀನಿ. ಯಾವ ಗೀತೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
1: ಸರ್ ಇವತ್ತು ಆದಿ ಮೂವಿಯಿಂದ ನೀನೇ ನನ್ನ ಡ್ರೀಮ್ ಅಲ್ಲಿ ಅಂತಿದೆ ಸರ್ ಹಾಡು, ಆ ಹಾಡ್ಬೇಕಿತ್ತು ಸರ್.
0: ಖಂಡಿತ ಪ್ರಸಾರ ಮಾಡ್ತೀನಿ. ಒಳ್ಳೆ ಗೀತೆಯನ್ನ ಕೇಳಿದಿರಾ, ಧನ್ಯವಾದ ಕರೆಯನ್ನ ಮಾಡಿದ್ದಕ್ಕೆ. ಶುಭರಾತ್ರಿ.
1: ಧನ್ಯವಾದ ಸರ್, ಶುಭರಾತ್ರಿ ಸರ್.
0: ನೇತ್ರಾ ನಟರಾಜು ಅವರ ಮೆಚ್ಚಿನ ಗೀತೆಯನ್ನ ಕೇಳೋಣ, ಬನ್ನಿ ಸ್ನೇಹಿತರೆ.

0: ನೀವು ಕೇಳ್ತಾ ಇದ್ರ ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ. ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ ನಂತರ ಕರೆಯನ್ನ ತೆಗೆದುಕೊಳ್ತೀನಿ ಸ್ನೇಹಿತರೆ.
1: ರಂಗಪ್ಪ, ಕೋಟಿಗೆಲ್ಲ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
2: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
3: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ, ನಿಮ್ಮ ಆಯ್ಕೆ ಕಾರ್ಯಕ್ರಮದ ಮುಂದಿನ ಕರೆಯನ್ನ ನೋಡೋಣ. ಹಲೋ.
5: ಹಲೋ,
0: ನಮಸ್ತೆ. ಯಾರು, ಎಲ್ಲಿಂದ ಕರೆ ಮಾಡ್ತಾ ಇರೋದು?
5: ಸರ್ ನಮಸ್ಕಾರ ಸರ್, ನಾನು ಮಹೇಶ್ ಹೊಸೂರು ಶಿಕಾರ್ಪುರ ಸರ್.
0: ಮಹೇಶ್ ಅವರೇ, ಹೇಗಿದ್ದೀರಾ?
5: ಆರಾಮಿದ್ದೀನಿ ಸರ್.
0: ಯಾವ ಗೀತೆನ ಕೇಳಕ್ಕೆ ಇಷ್ಟಪಡ್ತೀರಾ ತಾವು?
5: ಸರ್ ಇವತ್ತು ವಂಶೋದ್ಧಾರಕ ಫಿಲಂ ಇಂದ ಸರ್.
6: ಹಾಯಾಗಿ ಹಾರಾಡಿ ನಾವು, ಈ ಸಾಂಗ್ ಇದೆ ಸರ್ ಅದರೊಳಗೆ.
0: ಖಂಡಿತ ಪ್ರಸಾರ ಮಾಡ್ತೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
5: ಓಕೆ ಸರ್, ಥ್ಯಾಂಕ್ ಯು.
0: ಶುಭರಾತ್ರಿ.
5: ಥ್ಯಾಂಕ್ಸ್. ಗುಡ್ ನೈಟ್ ಸರ್.
0: ನಿಮಗೂ ಸಹ. ಮಹೇಶ್ ಅವರು ಶಿಕಾರಿಪುರದಿಂದ ಕರೆ ಮಾಡಿದ್ರು. ಅವರ ಮೆಚ್ಚಿನ ಗೀತೆಯನ್ನು ಕೇಳಿ ಬರೋಣ, ಬನ್ನಿ ಸ್ನೇಹಿತರೆ.

ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇನ್ನು ಕೇವಲ 2.75 ನಿಮಿಷ ಇದೆ. ಈ ಸಂದರ್ಭದಲ್ಲಿ ಕರೆಗಳನ್ನ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಸಂದೇಶಗಳನ್ನ ಒಮ್ಮೆ ನೋಡ್ಬೋಣ ಸ್ನೇಹಿತರೆ.

ಭಾಗ್ಯ ಸುರೇಂದ್ರ ಅವರು ಹೂವಿನ ಹೊಳೆಯಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಹಾಗೆ ರಾಣಿ ಚೆನ್ನಮ್ಮನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಗೋಳ ಅವರ ಮೆಚ್ಚುಗೆ ಸಂದೇಶ, ಚೆನ್ನಪ್ಪ ಜೆ ಪಿ ನಗರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸುಜಾತ ಆರ್ ಗಣೇಶ್, ಲಿಖಿತ ಯತೀಶ್, ಅಜಯ್ ಲೀಲಾ, ಪೂಜಾ ವಿಸ್ಮಯ, ಪೂರ್ವಿಕ್ ವಿಮರ್ಶ್ ರಾಜಾಜಿನಗರಿಂದ ಮೆಚ್ಚುಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮರಳಿ ಶಾಲೆಗೆ ಬಾ, ಕಲಿತಾ ಆಡುತ್ತಾ ನೀನಗೂ, ನಿನ್ನ ಮುಗ್ಧತೆ ವಿಶೇಷತೆಗೆ ಇಲ್ಲಿದೆ ಜಾಗ, ರಜೆ ತೆಗೆದುಕೊಳ್ಳದೆ ನೀ ಜ್ಞಾನ ದೇಗುಲಕ್ಕೆ ಬಾ ಬೇಗ ಅಂತ ಗಾನಭಜನ ಕಾರ್ಯಕ್ರಮದ ವಿಷಯವನ್ನು ಮೆಚ್ಚಿ ಒಂದು ಕವಿತೆಯನ್ನು ಮಮತಾ ಧ್ರುವ, ಅಕ್ಷಯ್ ಕೇಶವಪುರ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿ ಹೇಳಿದ್ರಿ ಇವರು. ಹಾಗೆ ಕುರುಬ್ರಳ್ಳಿಯಿಂದ ಕುಮಾರ್ ಕಲ್ಪನಾ, ಕಿಶನ್ ಮಾನಸ, ಹಿತಾಂಶ್, ಕೀರ್ತನ್, ಕಾವ್ಯ ಅವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಅಥಣಿ ತಾಲೂಕು ಶಿವನೂರಿನಿಂದ ಶಾಂತಗಿರಿ ಮಲ್ಲಯ್ಯ ಮಠದ ಇವರ ಸಂದೇಶ ಬಂದಿದೆ, ಕಾರ್ಯಕ್ರಮಕ್ಕೆ ಮೆಚ್ಚುಗೆಯ ಸಂದೇಶ ಇದು. ಹಾಗೆ ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಈಗ ಪ್ರಸಾರ ಮಾಡ್ತಿರುವಂಥ ಗೀತೆಗಳು ಇಷ್ಟ ಆಗ್ತದೆ, ಕಾಲ್ ಮಾಡದೆ ಪ್ರಯತ್ನ ಪಟ್ಟೆ ಸಿಗಲಿಲ್ಲ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಗೂ 6295050. ಹಾಗೆ ಯಾರಿದು ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನು

ಪ್ರೇಮಲತಾ ವಜ್ರದ್ಯುತಿ ಬಿದ್ರಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಒಳ್ಳೆ ನಿರೂಪಣೆಯೊಂದಿಗೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಕೇಳಿ ಖುಷಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಸ್ನೇಹಿತರೆ, ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ವಿ. ಇದಾಗಿತ್ತು ನಿಮ್ಮ ಆಯ್ಕೆ ಕಾರ್ಯಕ್ರಮ. ಯಾರೆಲ್ಲ ಕರೆ ಮಾಡಿ ಲೈನ್ ಸಿಕ್ಕಿಲ್ಲ ಅಂತ ಬೇಸರಗೊಂಡಿದ್ದೀರಾ, ಖಂಡಿತ ಬೇಸರ ಆಗಬೇಡಿ. ಸ್ವಲ್ಪ ದಿನವನ್ನು ಬಿಟ್ಟು, ಈಗಾಗಲೇ ಮಾಡಿದರೆ ಸ್ವಲ್ಪ ದಿನವನ್ನು ಬಿಟ್ಟು ಮಾಡಿ, ಹಾಗೆ ಇತರರು ಪ್ರಯತ್ನವನ್ನು ಮಾಡಿ, ಖಂಡಿತ ನಿಮ್ಮ ಲೈನ್ ಸಿಗುತ್ತೆ, ನಿಮ್ಮ ಮೆಚ್ಚಿನ ಗೀತೆಯನ್ನು ನೀವು ಕೇಳಬಹುದು. ಇನ್ನು ಇದಾಗಿತ್ತು ಇಂದಿನ ನಿಮ್ಮ ಆಯ್ಕೆ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಂತಹ, ಕೇಳಿ ಸಂದೇಶ ಕಳಿಸಿದಂತಹ, ಕರೆ ಮಾಡಿ ಕಾರ್ಯಕ್ರಮದ ಭಾಗವಾದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಇನ್ನು ಕೆಲವೇ ಕ್ಷಣದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳ್ತೀರಾ, ಅದಾದ ಮೇಲೆ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಮ್ಮ ಭೇಟಿ.

0: 107.9 FM. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 9:15:20. ಈ ಸಮಯ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಸಮಯ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಈ ಸಮಯ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಸಮಯ. ಹಿಂದಿ ಮೆಲೋಡಿಸ್ ಗೀತೆಗಳನ್ನು ಬ್ಯಾಕ್ ಟು ಬ್ಯಾಕ್ ಗೀತೆಗಳನ್ನು ಕೇಳ್ತಾ ಸಾಕ್ತೀರಾ ಸ್ನೇಹಿತರೆ? ಗೀತೆಯನ್ನು ಕೇಳೋದಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಗೀತೆಗಳನ್ನು ಕೇಳೋದಕ್ಕೆ ಆರಂಭ ಮಾಡ್ತೀರಾ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ರಮೇಶ, ಸಿಟಿ ಕೆಲ್ಸಕ್ ಹೋಗ್ತೀನಿ ಅಂತಿದ್ದೆ, ಇನ್ನು ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯ?
2: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
1: ಶಭಾಷ್ ಮಗನೇ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಕಭಿ ಖುಷಿ ಕಭಿ ಗಮ್ ಚಿತ್ರದ ಈ ಗೀತೆ. ಸೋನು ನಿಗಮ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಗಾಯನ, ಅನಿಲ್ ಪಾಂಡೆ ಅವರ ರಚನೆ, ಸಂದೇಶ್ ಶಾಂಡಿಲ್ಯ ಅವರ ರಚನೆ.

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವು ಇದೀವಿ ಸ್ನೇಹಿತರೆ. ಮೊದಲನೇ ಗೀತೆಯನ್ನು ಮೆಚ್ಚಿ ಸಾಕಷ್ಟು ಮೆಚ್ಚುಗೆಯ ಸಂದೇಶಗಳು ಬರ್ತಾ ಇದೆ. ಮುಂದಿನ ಗೀತೆ ಕಾಂತಾರ ಚಿತ್ರದ್ದು, ವೆಂಕಟೇಶ್ ಡಿ ಸಿ ಅವರ ಗಾಯನ, ಅರ್ಫತ್ ಮೊಹಮ್ಮದ್ ಅವರ ರಚನೆ, ಅಜನೀಶ್ ಲೋಕನಾಥ್ ಅವರ ಸಂಗೀತ.

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮುಂದಿನ ಗೀತೆ ಕಲ್ವೋನವೋ ಚಿತ್ರದ ಟೈಟಲ್ ಟ್ರ್ಯಾಕ್. ಸೋನು ನಿಗಮ್ ಅವರ ಗಾಯನ, ಜಾವೇದ್ ಅಖ್ತರ್ ಅವರ ರಚನೆ, ಶಂಕರ್ ಹೀಸನ್ ಲಾಯ್ ಅವರ ಸಂಗೀತ.

0: ವೆಂಕಟಮ್ಮನವ್ರೇ, ಇಷ್ಟೊಂದ್ ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
1: ಎಲ್ಲಾನು ಸಿದ್ದರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಹಿಂದೆ ಮೇಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿಧ ಭಾರತಿ ಆಕಾಶವಾಣಿ ಕನ್ನಡ. ಮುಂದಿನ ಗೀತೆ ರಾಯನ್ ಚಿತ್ರದ್ದು, ಕುಮಾರ್ ಅವರ ರಚನೆ, ಎ ಆರ್ ರೆಹಮಾನ್ ಅವರ ಸಂಗೀತ, ಸುಖೀಂದರ್ ಸಿಂಗ್ ಅವರ ಗಾಯನ.

ಇಂಡಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮುಂದಿನ ಗೀತೆ ರಬ್ನೆ ಬನಾದಿ ಜೋಡಿ ಚಿತ್ರದ್ದು. ಸುನಿಧಿ ಚೌಹಾನ್ ಮತ್ತು ಲಬ್ ಚನು ಜಂಜುವಾ ಅವರ ಗಾಯನ, ಜೈದೀಪ್ ಸಹನಿ ಅವರ ರಚನೆ, ಸಲೀಂ ಸುಲೈಮಾನ್ ಅವರ ಸಂಗೀತ.

ಎನ್ ಡಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ. ಮುಂದಿನ ಗೀತೆ ಇಶ್ಕ್ ಚಿತ್ರದ ಟೈಟಲ್ ಟ್ರ್ಯಾಕ್, ಉದಿತ್ ನಾರಾಯಣ್ ಮತ್ತು ವಿಭಾಸ್ ಶರ್ಮಾ ಅವರ ಗಾಯನ, ಜಾವೇದ್ ಅಖ್ತರ್ ಅವರ ರಚನೆ, ಹನುಮಲಿಕ್ ಅವರ ಸಂಗೀತ.

ಇಂಡಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದೀವಿ ಸ್ನೇಹಿತರೆ. ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ಕಬಿ ಹಲ್ವಿದನ ಖೇನ ಚಿತ್ರದ ಟೈಟಲ್ ಟ್ರ್ಯಾಕ್, ಸೋನು ನಿಗಮ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಗಾಯನ, ಜಾವೇದ್ ಅಖ್ತರ್ ಅವರ ರಚನೆ, ಶಂಕರ್ ಈಸಾನ್ ಲಾಯ್ ಅವರ ಸಂಗೀತ.

ಹಿಂದೆ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಗೀತೆಗಳನ್ನು ಕೇಳಿದ್ವಿ, ಕೆಲವು ಸಂದೇಶಗಳನ್ನ ನೋಡುವಂತಹ ಸಮಯ. ನೋಡೋಣ ಸ್ನೇಹಿತರೆ, ಟಿ ಎಟ್ ನಾಯಕ್ ಜಮಖಂಡಿಯಿಂದ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ಕಾಂತಾರ ಹಿಂದಿಯಲ್ಲೂ ಇದೆಯಲ್ವಾ? ಯಾರಿದು? ವಣಶಿ ಅವರು ಧಾರವಾಡದಿಂದ ಮೆಚ್ಚುಗೆ ಸಂದೇಶವನ್ನು ಕಳಿಸಿದ್ದಾರೆ. ಕೌಸಲ್ಯ ಅವರು ಬನಶಂಕರಿಯಿಂದ ಕಾಂತಾರ ಗೀತೆಯನ್ನು ಮೆಚ್ಚಿಕೊಂಡಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಅವರು, ಎಲ್ಲ ಹಾಡುಗಳ ಆಯ್ಕೆ ತುಂಬ ಚೆನ್ನಾಗಿತ್ತು, ನಿಮಗೆ ಪ್ರಸಾರ ಮಾಡಿದ ನೀಲಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮದ ಗೀತೆಗಳನ್ನು ಮೆಚ್ಚಿಕೊಂಡಿದ್ದಾರೆ. ನಮ್ಮ ಮನೆಯ ದೊಡ್ಡ ರೇಡಿಯೋದಲ್ಲಿ ಕನ್ನಡ ಚಿತ್ರಗೀತೆಗಳಿಗಿಂತ ಹೆಚ್ಚಾಗಿ ಹಿಂದಿಯ, ವಿವಿಧ ಭಾರತೀಯ ಹಾಗೂ ಶ್ರೀಲಂಕಾದ ಅಲ್ಲಿಂದ ಪ್ರಸಾರವಾಗುವ ಹಿಂದಿ ಹಾಡುಗಳನ್ನು ಹೆಚ್ಚಾಗಿ ಕೇಳ್ತಾ ಇದ್ರು. ಕಾರಣ, ನಮ್ಮ ಬಾಲ್ಯದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಮಾತ್ರ ಕಾರ್ಯಕ್ರಮದ ಪ್ರಸಾರ ಆಗ್ತಾ ಇತ್ತು. ಆದ ಕಾರಣ ಹೆಚ್ಚಾಗಿ ಹಿಂದಿ ಗೀತೆಗಳ ಪ್ರಸಾರ ಕೇಳ್ತಾ ಇದ್ವಿ. ದೂರದರ್ಶನ ಇದ್ದಿದ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಅವರು ಸಿರಿಗೆರೆಯಿಂದ. ಹಾಗೆ ಹೊರಗಡೆ ತುಂಬ ಮಳೆ ಬರ್ತಾ ಇದೆ, ಶೆಕೆಯೂ ಇದೆ, ಆದರೆ ವಿ ಬಿಯಲ್ಲಿ ಮಾತ್ರ ಮೆಲೋಡಿ ಸಾಂಗ್ಸ್ ತಂಪಿನ ಮುದ ತರ್ತಾ ಇದೆ ಕೆಲವು ಮನಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾರಿದು, ಸೌಭಾಗ್ಯವರು ರಾಜನ್ ಕುಂಟೆಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ರಾಣಿಯವರು ಹಳೆಬೀಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ ಗೀತೆಗಳನ್ನ ಮೆಚ್ಚಿಕೊಂಡಿದ್ದಾರೆ. ಇಚಲಕರಂಜಿಯಿಂದ ಅಶೋಕ್ ಗೋಖಾವಿ ಅವರ ಮೆಚ್ಚುಗೆಯ ಸಂದೇಶ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಜಗದಾಂಬಿಕಾ ಹಂಸವೇಣಿಯವರ ಮೆಚ್ಚುಗೆಯ ಸಂದೇಶ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು ಸ್ನೇಹಿತರೆ. ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಗೀತೆಯ ಬೀಟ್ ಒಂದನ್ನು ಕೇಳೋಣ. ರಬ್ನೆ ಬನಾದಿ ಜೋಡಿ ಚಿತ್ರದ ಗೀತೆ, ಇದು ಜಯದೀಪ್ ಶಾಹಿನಿ ಮತ್ತು ಅವರ ರಚನೆ, ಸಲೀಂ ಸುಲೇಮಾನ್ ಅವರ ಸಂಗೀತ, ಶ್ರೇಯ ಘೋಷಲ್ ಅವರ ಗಾಯನ.

0: ಇದಾಗಿತ್ತು ಇಂದಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂಥ ಕೇಳಿ ಮೆಚ್ಚಿಕೊಂಡಂಥ ಸಂದೇಶ ಕಳಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 10 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಡ್ರೋನ್ಗಳ ಮೂಲಕ ನಡೆಯುವಂತಹ

ಮಾದಕ ದ್ರವ್ಯ ಮತ್ತು ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಣೆಯನ್ನು ತಡೆಯಲು ಸರ್ಕಾರ ಮುಂದಿನ 6 ತಿಂಗಳ ಒಳಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆಗಳನ್ನು ಅಳವಡಿಸಲಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಮೇಕೆದಾಟು ಯೋಜನೆ ವಿಚಾರವಾಗಿ ತಮಿಳುನಾಡು ಸಲ್ಲಿಸಿದಂತಹ ಪರಿಶೀಲನಾ ಅರ್ಜಿಯನ್ನು ಸುಪ್ರೀಂಕೋರ್ಟ್ 3-ಸದಸ್ಯ ಪೀಠ ವಜಾಗೊಳಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ ಡಿ ಶಿವಕುಮಾರ್, ಇದು ಕರ್ನಾಟಕ ಪಾಲಿಕೆ ಶುಭ ಸುದ್ದಿಯಾಗಿದೆ, ರಾಜ್ಯದ ಜನರ ಪರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ಅವರು ತಿಳಿಸಿದ್ದಾರೆ. ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇಯ ಪಾವತಿ ಗೇಟ್ವೇ ವ್ಯವಸ್ಥೆಯನ್ನು ಸುಧಾರಿಸುವ ಕುರಿತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂದು 4 ಪ್ರಮುಖ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿಗೆ ಹಿರಿಯ ಅಧಿಕಾರಿಗಳೊಂದಿಗೆ ಸುದೀರ್ಘ ಚರ್ಚೆ ನಡೆಸಿದರು. ದೇಶದಲ್ಲಿ ಸ್ಥಿತಿಸ್ಥಾಪಕ, ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಅರೆವಾಹಕ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಹಲವಾರು ಕಾರ್ಯತಂತ್ರದ ಉಪಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷದ ರಾಜಕೀಯ ಗಿಮಿಕ್ ಮಾತ್ರವೇ ಹೊರತು ಬಡವರ ಬದುಕಿನ ಬಗ್ಗೆ ಇರುವ ನಿಜವಾದ ಕಾಳಜಿ ಇಲ್ಲ ಎಂದು ಮತ್ತೊಮ್ಮೆ ಜಗಜ್ಜಾಹಿರವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಪ್ರಧಾನಮಂತ್ರಿಯವರ 15 ಅಂಶಗಳ ಕಾರ್ಯಕ್ರಮಗಳನ್ನು ಕಾಲಮಿತಿಯ ಒಳಗೆ ತಲುಪಿಸಬೇಕು ಹಾಗೂ ಕಾರ್ಯಕ್ರಮದ ಪರಿಣಾಮಕಾರಿ ಅನುಷ್ಠಾನಕ್ಕೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಆದ್ಯತೆ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ಸೂಚನೆ ನೀಡಿದ್ದಾರೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಪಂದ್ಯಾವಳಿಯ ಮೊದಲನೆಯ ಕ್ವಾಲಿಫೈಯರ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 254 ರನ್ ಗಳಿಸಿದೆ. ಈ ಗೆಲುವಿನ ಗುರಿಯನ್ನು ಬೆನ್ನಹತ್ತಿರುವಂತಹ ಗುಜರಾತ್ ಟೈಟಾನ್ಸ್ ಇತ್ತೀಚಿನ ವರದಿಯ ಪ್ರಕಾರ 0.4 ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 9 ರನ್ ಮಾಡಿ ಆಟ ಆಡುತ್ತಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

0: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ.
2: ಸ್ವಾತಿ ಅವರೇ, ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
1: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ಗಳನ್ನ ಮಾಡ್ತಿದ್ದೀನಿ.
2: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 10:43 ಈ ಸಮಯ ಪ್ರೇಮ ನಿನಾದ ಕಾರ್ಯಕ್ರಮದ ಸಮಯ. ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್.

ಪ್ರೇಮ ನಿನಾದ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಸ್ನೇಹಿತರೆ? ಪ್ರೇಮದ ವಿವಿಧ ಭಾವಗಳನ್ನು ಹೊತ್ತು ತಂದು ಹಬ್ಬ ಅದ ಕುರಿತು ಮಾತನಾಡ್ತಾ ನಿಮ್ಮ ಮಾತುಗಳನ್ನು ಕೇಳ್ತಾ ಗೀತೆಗಳೊಂದಿಗೆ ಸಾಗೋದೇ ಪ್ರೇಮ ನಿನಾದ ಕಾರ್ಯಕ್ರಮ. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ನಾನು ತೆಗೆದುಕೊಂಡು ಬಂದಿರುವಂಥ ವಿಷಯ ಏನು ಅಂತ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9483091029 9483091029. ಇನ್ನು ಕಾರ್ಯಕ್ರಮದ ವಿಷಯ ಏನಪ್ಪಾ ಅಂತ ಅಂದರೆ,

ಮಾತು ಹೀಗಿದೆ ಸ್ನೇಹಿತರೆ, ಪ್ರೇಮಕ್ಕೆ ಗುಡ್ ಬೈ ಹೇಳೋದು ಅಷ್ಟು ಸುಲಭನ, ಬಿಕಾಸ್ ಜಾಸ್ತಿ ಗುಡ್ ಬೈ ಕೇಳಿರೋದು ಪ್ರೇಮ ಅಷ್ಟೆ. ಸಾಲುಗಳು ಹೀಗಿದೆ, ಪ್ರೇಮಕ್ಕೆ ಗುಡ್ ಬೈ ಹೇಳೋದು ಅಷ್ಟು ಸುಲಭನ, ಬಿಕಾಸ್ ಜಾಸ್ತಿ ಗುಡ್ ಬೈ ಕೇಳಿರೋದು ಪ್ರೇಮದಲ್ಲಷ್ಟೆ. ಈ ಮಾತುಗಳಿಗೆ ನಿಮ್ಮ ಮಾತುಗಳನ್ನು ಸೇರಿಸಿ ಕಳಿಸಿ ಒಂದು ಗೀತೆಯ ಕಾಲಾವಕಾಶ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ವಿಷಯ ಇಷ್ಟೇ, ಪ್ರೇಮಕ್ಕೆ ಗುಡ್ ಬೈ ಹೇಳೋದು ಅಷ್ಟು ಸುಲಭನ, ಬಿಕಾಸ್ ಜಾಸ್ತಿ ಗುಡ್ ಬೈಗಳನ್ನು ಕೇಳ್ಕೊಂಡಿರೋದು ಪ್ರೇಮ ಅಷ್ಟೇ. ಈ ಮಾತುಗಳಿಗೆ ನಿಮ್ಮ ಮಾತುಗಳು ಜೊತೆಯಾಗಲಿ ಒಂದು ಗೀತೆಯ ಕಾಲಾವಕಾಶ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ, ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಕೊಟ್ಟಿರುವಂತಹ ವಿಷಯ, ಪ್ರೇಮಕ್ಕೆ ಗುಡ್ ಬೈ ಹೇಳೋದು ಅಷ್ಟು ಸುಲಭನ, ಬಿಕಾಸ್ ಜಾಸ್ತಿ ಗುಡ್ ಬೈನ ಕೇಳಿರೋದು ಪ್ರೇಮ ಅಷ್ಟೇ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಕೆಲವು ಸಂದೇಶಗಳು ಬಂದಿದೆ, ನೋಡೋಣ. ಗುಡ್ ಬೈ ಹೇಳೋದು ತುಂಬಾ ಕಷ್ಟ, ಯಾವುದೋ ವಿಷಯಕ್ಕೆ ಬೇಜಾರಾಗಿ ಗುಡ್ ಬೈ ಅನ್ಬಹುದು, ಬಟ್ ಈ ಪ್ರೀತಿ ಮನಸ್ಸಲ್ಲಿ ಇದ್ದೇ ಇರುತ್ತೆ, ನೆನಪುಗಳು ಶಾಶ್ವತ ಅಂತ ಹೇಳ್ತಾ ಇದ್ದಾರೆ. ಕವಿತಾ ಶ್ರೀನಿವಾಸ್ ಅವರು, ವಯಸ್ ಕಾಲೋನಿ ಧಾರವಾಡದಿಂದ. ಕಾರ್ಯಕ್ರಮದ ವಿಷಯ ಚೆನ್ನಾಗಿದೆ, ಪ್ರೇಮಕ್ಕೆ ಬೈ ಬೈ ಹೇಳೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಅಂತ ನನ್ನ ಅನಿಸಿಕೆ. ಇಷ್ಟ ಆಗ್ತಾ ಇದೆ ಪ್ರೇಮ ನಿನಾದದ ಮೊದಲ ಗೀತೆ ಪ್ರಸಾರ ಮಾಡಿದ ನಿಮಗೆ ನಿಲಯಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಕಳ್ಳತಮ್ಮನಹಳ್ಳಿಯಿಂದ. ಸ್ನೇಹಿತರೆ, ಏನು ಸಂದೇಶವನ್ನು ಕಳಿಸಿದ್ದೀರಾ ನೋಡಿ. ಹಾಂ, ಕಾರ್ಯಕ್ರಮಕ್ಕೆ ವಿಷಯಕ್ಕೆ ಪೂರಕವಾಗಿರಲಿ ನಿಮ್ಮ ಸಾಲುಗಳು, ಓಕೆನಾ? ಕಾರ್ಯಕ್ರಮದ ಸಾಲುಗಳು ಇಂದಿನ ವಿಷಯ, ಪ್ರೇಮ ನಿನಾದ ಕಾರ್ಯಕ್ರಮದ ವಿಷಯ. ಪ್ರೇಮಕ್ಕೆ ಗುಡ್ ಬೈ ಹೇಳೋದು ಅಷ್ಟು ಸುಲಭನ, ಬಿಕಾಸ್ ಜಾಸ್ತಿ ಗುಡ್ ಬೈಯನ್ನು ಕೇಳಿರೋದು ಕೇವಲ ಪ್ರೇಮ ಅಷ್ಟೇ. ಈ ಮಾತುಗಳಿಗೆ ನಿಮ್ಮ ಮಾತುಗಳು ಬರಲಿ. ಮತ್ತೊಂದು ಗೀತೆಯ ಕಾಲಾವಕಾಶ ನಿಮ್ಮ ಸಂದೇಶಗಳನ್ನ ನೋಡೋದಕ್ಕೆ.

ಈ ವಿದಾಯ ಮುಂದೆಲ್ಲೋ ಸೇರಲ್ಲೋ ಅಂತ ಗುಡ್ ಬೈ ಹೇಳ್ತಾರ. ಓಕೆ, ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾನು ಕೊಟ್ಟಿರುವಂಥ ವಿಷಯ ಹೀಗಿದೆ. ಪ್ರೇಮಕ್ಕೆ ಗುಡ್ ಬೈ ಹೇಳೋದು ಅಷ್ಟು ಸುಲಭನ? ಬಿಕಾಸ್ ಜಾಸ್ತಿ ಗುಡ್ ಬೈ ಕೇಳಿರೋದು ಪ್ರೇಮದಲ್ಲಷ್ಟೇ. ಈ ಮಾತಿಗೆ ನಿಮ್ಮ ಮಾತುಗಳು ಬರಲಿ. ಮತ್ತೊಂದಷ್ಟು ಸಂದೇಶಗಳಿದೆ, ಆ ಸಂದೇಶಗಳನ್ನ ನೋಡೋಣ. ಕಾರ್ಯಕ್ರಮಕ್ಕೆ ಪೂರಕವಾಗಿರುವಂತಹ ಸಂದೇಶಗಳನ್ನಷ್ಟೇ ತೆಗೆದುಕೊಳ್ತೀನಿ ಸ್ನೇಹಿತರೆ. ಮೆಚ್ಚುಗೆ ಸಂದೇಶಗಳನ್ನ ಸದ್ಯಕ್ಕೆ ತೆಗೆದುಕೊಳ್ಳೋದಿಲ್ಲ. ಧಾರವಾಡದಿಂದ ಮಾಲಾ ಅವರು, ಒಳ್ಳೆ ಪ್ರೇಮಿ ಹಾಗೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಶಾಂತ ಬ್ಯಾಂಕ್ ಕಾಲೋನಿಯಿಂದ ಇಬ್ಬರಲ್ಲೂ ಹೊಂದಾಣಿಕೆ ಇದ್ದರೆ ಓಕೆ, ಇಲ್ದಿದ್ರೆ ಗುಡ್ ಬೈ ಹೇಳಬಹುದು ಅಂತ ಹೇಳ್ತಾ ಇದ್ದಾರೆ ಇವರು. ಓಕೆ, ಯಾವಾಗ ಹೇಳ್ಬೋದು ಹೇಳಬಾರ್ದು ಅಂತ ಹೇಳ್ತಿಲ್ಲ. ಪ್ರೇಮಕ್ಕೆ ಗುಡ್ ಬೈ ಹೇಳೋದು ಅಷ್ಟು ಸುಲಭನ? ಬಿಕಾಸ್ ಜಾಸ್ತಿ ಗುಡ್ ಬೈ ಕೇಳಿರೋದು ಪ್ರೇಮದಲ್ಲಷ್ಟೇ ಅಂತ ಕೇಳಿದ್ದೀನಿ. ಮಾಧವನ್ ಚೆನ್ನೈಯಿಂದ, ಪ್ರೇಮಕ್ಕೆ ಗುಡ್ ಬೈ ಹೇಳೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ ಇವರು. ಮೆಡಿಕಲ್ ಕೃಪಾ ಉಮೇಶ್ ಅವರ ಸಂದೇಶ ಬಂದಿದೆ. ಪ್ರೇಮಕ್ಕೆ ಗುಡ್ ಬೈ ಹೇಳುವುದಕ್ಕೆ ತುಂಬಾ ಕಷ್ಟ ಮತ್ತು ದುಃಖದ ವಿಚಾರವಾಗುತ್ತದೆ. ಇದಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು. ಆನಂದ್ ಕುಲಕರ್ಣಿ ಅವರು ಸುಲೆಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೀತಿಯನ್ನು ಅಷ್ಟು ಬೇಗ ಗುಡ್ ಬೈ ಹೇಳಲಿಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ಪ್ರೇಮಿಗಳು ಅಷ್ಟು ಆಳವಾಗಿ ಪ್ರೀತಿಸಿದ್ದೇ. ಆದರೆ ಖಂಡಿತ ಗುಡ್ ಬೈ ಹೇಳುವುದು ಅಸಾಧ್ಯದ ಮಾತು, ಪ್ರೇಮಕ್ಕೆ ಗುಡ್ ಬೈ ಹೇಳಬಹುದು ಅಂತ ಹೇಳ್ತಾ ಇದ್ದಾರೆ. ಪ್ರಸಾರವಾಗ್ತಿರುವ ಹಾಡುಗಳು ವಿಷಯಕ್ಕೆ ಪೂರಕವಾಗಿದೆ, ಹಾಡುಗಳು ಇಷ್ಟವಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಇವರು. ಧನ್ಯವಾದ. ನಿಜವಾದ ಪ್ರೀತಿಯಲ್ಲಿ ಸವಿ ಮಾತಿಗಿಂತ ಮುನಿಸು ಹೆಚ್ಚು, ಕೋಪವೂ ಹೆಚ್ಚು. ಹಾಗಾಗಿ ಆ ಕೋಪದ ತಾಪದಲ್ಲಿ ಗುಡ್ ಬೈ ಹೇಳೋದು ಸಹಜ. ಆದರೆ ಕೆಲವೊಂದು ಸಲ ಗುಡ್ ಬೈ ಪುನಃ ಭೇಟಿಯಲ್ಲಿನ ಹಾಯ್ಗಾಗಿಯೇ ಸಹ ಆಗಿರಬಹುದಲ್ಲವೇ? ಹಾಗಾಗಿ ಪ್ರೀತಿಯಲ್ಲಿ ಗುಡ್ ಬೈ ಜಾಸ್ತಿ ಅನಿಸುತ್ತೆ ಅಂತ ಸೌಭಾಗ್ಯವರು ರಾಜನಕುಂಟೆಯಿಂದ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಮತ್ತಷ್ಟು ಸಂದೇಶಗಳಿದೆ, ಆ ಸಂದೇಶಗಳನ್ನ ನೋಡೋಣ. ಈ ಒಂದು

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮಕ್ಕೆ ಗುಡ್ ಬೈ ಹೇಳೋದು ಅಷ್ಟು ಸುಲಭನ? ಬಿಕಾಸ್ ಜಾಸ್ತಿ ಗುಡ್ ಬೈ ಹೇಳಿರೋದು ಪ್ರೇಮದಲ್ಲಷ್ಟೇ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮತ್ತಷ್ಟು ನಿಮ್ಮ ಸಂದೇಶಗಳನ್ನ ನೋಡುವಂತಹ ಸಮಯ. ಶಾಂತಚರ ಬಡಿಗೇರ ಕೊಕ್ಕನೂರು ಹರಿಹರದಿಂದ, ಪ್ರೀತಿಯನ್ನು ಮನಸ್ಸಿನಿಂದ ತೆಗೆದು ಹಾಕುವುದಾಗಲಿ ಅಥವಾ ಅದಕ್ಕೆ ವಿದಾಯ ಹೇಳುವುದಾಗಲಿ ಅಂದುಕೊಂಡಷ್ಟು ಸುಲಭವಲ್ಲ. ಪ್ರೀತಿಯಲ್ಲಿ ಬಿದ್ದಾಗ ಮನಸ್ಸು ಮತ್ತು ಮೆದುಳು ಒಂದು ರೀತಿಯಲ್ಲಿ ಆ ವ್ಯಕ್ತಿಗೆ ಒಗ್ಗಿಕೊಂಡಿರುತ್ತದೆ. ಅದನ್ನು ದಿಢೀರನೆ ಕತ್ತರಿಸುವುದು ಕಷ್ಟ. ಕಳೆದ ಸಮಯ, ಹಂಚಿಕೊಂಡ ಮಾತುಗಳು ಮತ್ತು ಭರವಸೆಗಳು ಸುಲಭವಾಗಿ ಮರೆಯಾಗುವುದಿಲ್ಲ. ಕೆಲವೊಮ್ಮೆ ಮನಸ್ಸು ಹೋಗು ಎಂದು ಹೇಳಿದರೂ ಭಾವನೆಗಳು ಇನ್ನೂ ಸ್ವಲ್ಪ ಸಮಯ ಕಾಯಿ ಎಂದು ಹೇಳುತ್ತಿರುತ್ತವೆ. ನೀವು ಹೇಳಿದಂತೆ ಪ್ರೇಮಕ್ಕೆ ಗುಡ್ ಬೈ ಹೇಳೋದು ಕಷ್ಟ, ಆದರೆ ಅದನ್ನು ಮರೆತು ಮುಂದಕ್ಕೆ ಹೋಗೋದು ಅನಿವಾರ್ಯ. ಕೆಲವೊಮ್ಮೆ ಪ್ರೀತಿ ನೋವು ನೀಡಿದಾಗ ಅದರಿಂದ ಹೊರಬರುವುದೇ ಜೀವನದ ದೊಡ್ಡ ಗೆಲುವು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ, ಒಳ್ಳೆಯ ಸಂದೇಶ. ಹಾಗೆ ಸೇಡಂ ತಾಲೂಕು ಕೊಡ್ಲದಿಂದ ಶಿವಲಿಂಗಯ್ಯ ಸ್ವಾಮಿಯವರ ಸಂದೇಶ. ಪ್ರೇಮಕ್ಕೆ ಗುಡ್ ಬೈ ಹೇಳುವುದು ಅಷ್ಟು ಸುಲಭವಲ್ಲ. ಒಂದು ನದಿ ಒಂದು ದೊಡ್ಡ ಮಳೆ ಬಂದು ಎಲ್ಲ ನದಿ ತೊಳೆದು ಹೋಗಬಹುದು, ಆದರೆ ಮನಸ್ಸು ತೊಳೆಯುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರೇಮಿಗಳು ಒಲವಿನಿಂದ ಕಣ್ಣೋಟದಲ್ಲೇ ಪ್ರೀತಿಯನ್ನು ಮೂಡಿಸಿ ಮೌನದ ನಗುವಲ್ಲೇ ಭಾವನೆಗಳನ್ನು ಹಂಚಿಕೊಂಡು ಒಬ್ಬರ ಮನಸ್ಸಿನಲ್ಲಿ ಒಬ್ಬರು ನೆಲೆಸಿ ಹೃದಯಗಳನ್ನೇ ವಿನಿಮಯ ಮಾಡಿಕೊಂಡು ಈ ಪವಿತ್ರ ಪ್ರೀತಿಗೆ ವಿದಾಯ ಹೇಳಲು ಸಾಧ್ಯವೇ? ಇದು ನಿಜವಾದ ಪ್ರೀತಿಗೆ ತದ್ವಿರುದ್ಧವಾದದ್ದು ಅಂತ ಎ ಹರಿಹರನ್ನವರು ವಿಜ್ಞಾನ ನಗರದಿಂದ ಹೇಳ್ತಾ ಇದ್ದಾರೆ. ಪ್ರೇಮಕ್ಕೆ ಗುಡ್ ಬೈ ಹೇಳೋದು ಅಷ್ಟು ಈಸಿಯ ಕೆಲಸ ಅಲ್ಲ. ಅದೊಂದು ಹೂವಿನ ಥರ, ಒಂದು ಸಹಬಾಳ್ವೆಯ ಮತ್ತು ಹೊಂದಿಕೊಂಡು ಹೋಗುವಂತಹ, ಸೋಲುವಂತಹ, ಒಪ್ಪಿಕೊಳ್ಳುವಂತಹ ಗುಣ ಇಬ್ಬರಲ್ಲೂ ಇರಬೇಕು. ಇಲ್ಲದವಾದರೆ ಗುಡ್ ಬೈ ಹೇಳೋದೇ ಬೆಟರ್ ಅಂತ ಹೇಳ್ತಾ ಇದ್ದಾರೆ. ಸುರೇಶ್ ಶೆಟ್ಟಿ, ಸುಧೇಕರ್, ಗುರುವಾಯನಕೆರೆ, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆಯಿಂದ. ಮತ್ತಷ್ಟು ಮೆಚ್ಚುಗೆಯ ಸಂದೇಶಗಳಿದೆ ಸ್ನೇಹಿತರೆ. ಆದಷ್ಟು ವಿಷಯದ ಕುರಿತು ಮಾತನಾಡಿರುವಂಥ ಸಂದೇಶಗಳನ್ನಷ್ಟೇ ತೆಗೆದುಕೊಳ್ತೀನಿ. ಮತ್ತೊಂದು ಗೀತೆಯ ಕಾಲಾವಕಾಶ. ಇಂದಿನ ಕಾರ್ಯಕ್ರಮದಲ್ಲಿ ಕೊಟ್ಟಿರುವಂಥ ಮಾತು, ಪ್ರೇಮಕ್ಕೆ ಗುಡ್ ಬೈ ಹೇಳೋದು ಅಷ್ಟು ಸುಲಭನಾ? ಬಿಕಾಸ್ ಜಾಸ್ತಿ ಗುಡ್ ಬೈ ಕೇಳಿರೋದು ಪ್ರೇಮದಲ್ಲಷ್ಟೇ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿದೆ ನೋಡಿ ಸಾಲುಗಳು. ಎಲ್ಲಿರಲಿ ಹೇಗಿರಲಿ ನೀ ನಗುತ್ತಿರು ನಿನ್ನ ಹರಸಲಿ ಎಲ್ಲ ದೇವರು ಕೈ ಹಿಡಿಯುವ ಬಂಧುಗಳು ಯಾರಾದರೂ ನಿನ್ನ ಜೊತೆರೇ ಭಾಗ್ಯವಂತರು. ಒಬ್ಬರನ್ನ ಮನಸಾರೆ ಪ್ರೀತಿಸಿದ್ರೆ ಈ ಸಾಲುಗಳಷ್ಟೇ ಮಾಡೋದಕ್ಕೆ ಸಾಧ್ಯ. ಎಲ್ಲಾದರೂ ಇರು, ಹೇಗಾದರೂ ಇರು, ನೀನು ಚೆನ್ನಾಗಿರು. ಹಾಗೆ ನೀನೆಂತಹ ಮಹಾನ್ ವ್ಯಕ್ತಿ ಗೊತ್ತಾ, ನಿನ್ನನ್ನು ಕೈ ಹಿಡಿಯುವಂಥ ವ್ಯಕ್ತಿ ಯಾರೇ ಆದರೂ ಸಹ ಪುಣ್ಯ ಮಾಡಿದಂಥವರು. ಈ ಒಂದು ಆಶಯವೇ ನಿಜವಾದ ಪ್ರೇಮವನ್ನು ಮಾಡಿದಂಥ ಪ್ರತಿಯೊಬ್ಬ ಪ್ರೇಮಿಯ ಮನಸ್ಸಿನಲ್ಲಿ ಇರುವಂಥ ಆಶಯ. ಅದ್ಭುತವಾದ ಗೀತೆಯೊಂದನ್ನು ಕೇಳಿ ಬಂದ್ವಿ ಲಾಲಿ ಹಾಡು ಚಿತ್ರದ್ದು. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮಕ್ಕೆ ಗುಡ್ ಬೈ ಹೇಳೋದು ಅಷ್ಟು ಸುಲಭನ, ಬಿಕಾಸ್ ಜಾಸ್ತಿ ಗುಡ್ ಬೈಗಳನ್ನ ಕೇಳಿರೋದು ಪ್ರೇಮದಲ್ಲಷ್ಟೇ. ಈ ಮಾತುಗಳಿಗೆ ನಿಮ್ಮ ಸಂದೇಶಗಳನ್ನ ನೋಡುವಂಥ ಸಮಯ ಈಗ. ಪ್ರೇಮಕ್ಕೆ ಗುಡ್ ಬೈ ಹೇಳ್ಬೋದು, ಆದರೆ ನೆನಪುಗಳಿಗೆ ಹೇಳಲು ಸಾಧ್ಯವೇ ಅಂತ ಹೇಳ್ತಾ ಇದ್ದಾರೆ. ಇರಲಿ, ಆದಷ್ಟು ವಿಷಯದ ಕುರಿತು ಮಾತನಾಡೋಣ. ನೆನಪಿಗೆ ಹೇಳೋದಕ್ಕಾಗೋದಿಲ್ಲ. ಯಾರಿದು? ಮೋನಿಕಾ ಅವರು ಹಾಸನದಿಂದ. ಪ್ರೀತಿ ತುಂಬ ಆಳವಾಗಿ ಇಬ್ಬರ ಮನದಲ್ಲಿ ಬೀಳ್ಬಿಟ್ಟಿರುತ್ತೆ, ಹಾಗಾಗಿ ಅಷ್ಟು ಸುಲಭ ಆಗಿ ಪ್ರೇಮಕ್ಕೆ ಗುಡ್ ಬೈ ಹೇಳಲು ತುಂಬ ಕಷ್ಟ ಆಗುವುದು ಅಂತ ಸುಮ ಅವರು ಸುಂಕದ ಕಟ್ಟೆಯಿಂದ ಹೇಳ್ತಾ ಇದ್ದಾರೆ. ಪ್ರೇಮಕ್ಕೆ ಗುಡ್ ಬೈ ಹೇಳೋದು ಅಷ್ಟು ಸುಲಭವಲ್ಲ. ಎಲ್ಲ ಕೇಳುಗ ಮಿತ್ರರ ಅಭಿಪ್ರಾಯ, ಸೊಗಸಾದ ವಿಶ್ಲೇಷಣೆ. ಪ್ರೇಮಕ್ಕೆ ಗುಡ್ ಬೈ ಹೇಳಿದರೂ ಅಂತರಂಗದ ಮೃದಂಗ ಯಾವಾಗಲೂ ಪ್ರೇಮ ನಿನಾದವನ್ನೇ ಬಾರಿಸುತ್ತದೆ. ಪ್ರೇಮ ಎಂದೆಂದಿಗೂ ಅಮರ, ಜಗತ್ತಿನಲ್ಲಿ ಶಾಶ್ವತ. ಅದರಿಂದ ಪ್ರೇಮಕ್ಕೆ ಗುಡ್ ಬೈ ಹೇಳಲು ಸುಲಭವಲ್ಲ. ಅದರಿಂದ ಸಂತೋಷವಿಲ್ಲ ಅಂತ ವರಲಕ್ಷ್ಮಿ.

ಅವರು ಪೀಣ್ಯದಿಂದ ಹೇಳ್ತಾ ಇದ್ದಾರೆ. ಕೊನೆ ಮಾತು ಇಷ್ಟಾಯಿತು, ಅದರಿಂದ ಸಂತೋಷವಿಲ್ಲ ಅನ್ನುವಂಥ ಮಾತು. ರಾಣಿಯವರು ಹಳೆಬೀಡಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಒಬ್ಬರ ಮೇಲೆ ಪ್ರೇಮ ಆದರೆ ಆ ಪ್ರೇಮಕ್ಕೆ ಬರುವುದು ಗೊತ್ತು ವಿನಃ ಹೋಗುವುದು ಗೊತ್ತಿಲ್ಲ. ನಮ್ಮ ಜೀವ ಇರುವವರೆಗೂ ಆ ಪ್ರೇಮಕ್ಕೆ ಗುಡ್ ಬೈ ಹೇಳಲು ಸಾಧ್ಯವಿಲ್ಲ. ಕಾರ್ಯಕ್ರಮದ ಗೀತೆಗಳು ಇಷ್ಟ ಆಗ್ತಿವೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಮತ್ತಷ್ಟು ಸಂದೇಶಗಳಿದೆ, ಆದರೆ ವಿಷಯಕ್ಕೆ ಪೂರಕವಾಗಿರುವಂತಹ ಸಂದೇಶಗಳನ್ನಷ್ಟೇ ನಾನು ತೆಗೆದುಕೊಳ್ತಾ ಇದ್ದೀನಿ. ಮತ್ತೊಂದು ಗೀತೆಯ ಕಾಲಾವಕಾಶ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರೇಮಕ್ಕೆ ಗುಡ್ ಬೈ ಹೇಳೋದು ಅಷ್ಟು ಸುಲಭನಾ? ಬಿಕಾಸ್ ಜಾಸ್ತಿ ಗುಡ್ ಬೈ ಕೇಳಿರೋದು ಪ್ರೇಮದಲ್ಲಷ್ಟೇ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮತ್ತೊಂದು ಗೀತೆಯ ಕಾಲಾವಕಾಶ.

ಇಟ್ಸ್ ದ ರೀಸನ್ ಲವಲ್ಲಿ ಅಷ್ಟೊಂದು ಗುಡ್ ಬೈಗಳನ್ನು ನಾವು ಕೇಳ್ತಾ ಇರೋದು. ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಇಂದು ಕೊಟ್ಟಿರುವಂಥ ವಿಷಯ, ಪ್ರೇಮಕ್ಕೆ ಗುಡ್ ಬೈ ಹೇಳೋದು ಅಷ್ಟು ಸುಲಭನ? ಬಿಕಾಸ್ ಜಾಸ್ತಿ ಗುಡ್ ಬೈಗಳನ್ನು ಕೇಳಿರೋದು ಪ್ರೇಮದಲ್ಲಷ್ಟೇ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮುಂದಿನ ಸಂದೇಶಗಳನ್ನ ನೋಡುವಂಥ ಸಮಯ

ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೇಮದ ಪರಿ ಎಂಬ ಮಧುರ ಸಿಂಚನವು ಕಣ್ಣಿಗೆ ಕಾಣದ ಮನಸ್ಸು ಮತ್ತು ಹೃದಯಗಳಿಗೆ ಗೊತ್ತಿಲ್ಲದಂತೆ ಮಧುರ ಅನುಭವದಿಂದ ಲೀನಗೊಂಡಿರುತ್ತವೆ. ಆರಂಭದಲ್ಲಿ ತಮ್ಮ ಪ್ರೇಮವನ್ನು ಒಬ್ಬರಿಗೊಬ್ಬರು ತಮ್ಮ ಮನದ ಮರೆಯಲ್ಲಿ ಅಡಗಿದ ಮಾತುಗಳಿಂದ ತಮ್ಮ ಮೃದು ಧ್ವನಿಯಿಂದ ಒಬ್ಬರಿಗೊಬ್ಬರು ಹಂಚಿಕೊಂಡಾಗ ಪ್ರೀತಿ ಮತ್ತಷ್ಟು ಗಟ್ಟಿಯಾಗತೊಡಗುತ್ತದೆ. ತಾವೇ ತಮ್ಮ ಪ್ರೀತಿಯ ಮಧುರ ಸಿಂಚನದಲ್ಲಿ ನೆನಪಿನ ಭಾವೋದ್ವೇಗಗೊಳ್ತಾ ಇರ್ತಾರೆ. ಮತ್ತೆ ಭೇಟಿಯಾದಾಗ ತಮ್ಮ ಮುಂದಿನ ಜೀವನದ ಕನಸುಗಳ ಬಗ್ಗೆ ಮಾತನಾಡಿ ಮಾತು ಮುಗಿಸಿ ಬರುವಾಗ ಒಬ್ಬರಿಗೊಬ್ಬರು ಗುಡ್ ಬೈ ಹೇಳ್ತಾರೆ. ಇದು ಸಹಜವೇ ಸರಿ. ಆದರೆ ಇದೇ ರೀತಿ ಪ್ರೇಮದ ಪರಿ ಮುಂದುವರಿದಾಗ ಕೆಲ ಮಾತುಗಳು ಒಬ್ಬರಿಗೊಬ್ಬರು ಹೊಂದಿಕೆಯಾಗದೆ ಕೊನೆಗೆ ನಿಜವಾಗಿ ಗುಡ್ ಬೈ ಹೇಳುವ ಸಂದರ್ಭ ಬರುವುದೇ ಹೆಚ್ಚು ಇಂದಿನ ಪ್ರೇಮಿಗಳಲ್ಲಿ ಅನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ಓಕೆ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ. ಪ್ರೇಮಕ್ಕೆ ಗುಡ್ ಬೈ ಹೇಳಲು ಸಾಧ್ಯವಿಲ್ಲ, ಯಾವತ್ತೂ ಪ್ರೇಮ ಶಾಶ್ವತ, ಇದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಿಜವಾದ ಪ್ರೀತಿಯನ್ನು ಅಷ್ಟು ಬೇಗ ದೂರ ಮಾಡಲಿಕ್ಕೆ ಬರೋದಿಲ್ಲ ಅಂತ ಚಿದಾನಂದ ಅವರು ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಹೇಳ್ತಾ ಇದ್ದಾರೆ. ಮತ್ತಷ್ಟು ಮೆಚ್ಚುಗೆ ಸಂದೇಶಗಳಿದೆ ಸ್ನೇಹಿತರೆ. ಕಾರ್ಯಕ್ರಮದ ಕುರಿತಾಗಿರುವಂಥ ಮಾತುಗಳನ್ನಷ್ಟೇ ತೆಗೆದುಕೊಳ್ತಾ ಇದ್ದೀನಿ. ಸಮಯ ಈಗಾಗಲೇ 10:43, ಕಾಯಕ್ಕೆ ಹೋಗಬೇಡಿ. ಆದಷ್ಟು ಈ ಗೀತೆಯ ಕಾಲಾವಕಾಶದಲ್ಲಿ ನಿಮ್ಮ ಸಂದೇಶಗಳು ಬರಲಿ. ಇಂದಿನ ಪ್ರೇಮನಿನಾದ ಕಾರ್ಯಕ್ರಮದ ವಿಷಯ ಪ್ರೇಮಕ್ಕೆ ಗುಡ್ ಬೈ ಹೇಳೋದು ಅಷ್ಟು ಸುಲಭನಾ? ಬಿಕಾಸ್ ಜಾಸ್ತಿ ಗುಡ್ ಬೈಗಳು ಹೇಳಿರೋದನ್ನ ಕೇಳಿರೋದು ಪ್ರೇಮದಲ್ಲಷ್ಟೇ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮತ್ತೊಂದು ಗೀತೆಯ ಕಾಲಾವಕಾಶ ನಿಮ್ಮೆಲ್ಲ ಮಾತುಗಳನ್ನು ತಿಳಿಸೋದಕ್ಕೆ.

ಕಣ್ಣೀರಿಗೂ ಒಲವಿಗೂ ಇರುವಂತಹ ನೆನಪದು. ಆಗಾಗ ನೆನಪಾದಾಗ ಕಣ್ಣೀರಿನ ಮೂಲಕ ಆ ಭಾವವನ್ನು ತೋರಿಸುವಂಥದ್ದು. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮಕ್ಕೆ ಗುಡ್ ಬೈ ಹೇಳೋದು ಅಷ್ಟೊಂದು ಸುಲಭನ? ಬಿಕಾಸ್ ಜಾಸ್ತಿ ಗುಡ್ ಬೈಯನ್ನು ಕೇಳಿರೋದು ಪ್ರೇಮದಲ್ಲಷ್ಟೇ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮತ್ತಷ್ಟು ಸಂದೇಶಗಳನ್ನ ನೋಡುವಂಥ ಸಮಯ. ಎಷ್ಟು ಚೆನ್ನಾಗಿ ಹಾಡಿದ್ರಿ. ನಾ ಇನ್ನು ಮೊದಲಂಗೆ ರೇಡಿಯೋ ಕೇಳೋಕ್ಕೆ ಆಗ್ತಾ ಇಲ್ಲ, ನನ್ನ ತಾಯಿ ನನಗೆ ಗುಡ್ ಬೈ ಮಾಡಿದ್ದಾರೆ, ಸಾರಿ ಅಂತ ಹೇಳ್ತಾ ಇದ್ದಾರೆ. ಸ್ಟೇ ಸ್ಟ್ರಾಂಗ್, ನಿಮ್ಮ ಹೆಸರನ್ನು ನೀವು ಕಳಿಸಿಲ್ಲ, 66916. ಸ್ಟೇ ಸ್ಟ್ರಾಂಗ್ ಡಿಯರ್ ಫ್ರೆಂಡ್ ಅಂತ ಹೇಳ್ಬೋದಷ್ಟೇ ನಾವು. ಡಾಕ್ಟರ್ ಅಂಬುಜಾ ಮಳಕೇಡ್ಕರ್ ಅವರ ಸಂದೇಶ ಬಂದಿದೆ. ಇಷ್ಟವಾದ ಕಾರ್ಯಕ್ರಮಕ್ಕೆ ಹಾಡುಗಳು ಮೆಚ್ಚುಗೆ ಆದವು ಅಂತ ಹೇಳ್ತಾ ಇದ್ದಾರೆ. ಗುಡ್ ಬೈ ಎಂದು ಹೇಳಿದರು, ದೂರ ಸರಿದರು, ಬೇಡ ನೀನು ನನಗಿನ್ನು ಎಂದು ಹೇಳಿದರು. ಮತ್ತೆ ಮತ್ತೆ ಮರಳಿ ನಿನ್ನ ಬಳಿಗೆ ಬಂದೆನ, ಎಷ್ಟು ಸಾರಿ ಮನಸ್ಸನ್ನು ದೂರ ಮಾಡಿಕೊಂಡರು. ಮಾತನಾಡಿದಷ್ಟು ಸುಲಭವಲ್ಲ ಇರುವುದು, ನೆನಪು ನಿಶ್ಶಬ್ದವಾಗಿ ಹೃದಯ ತಟ್ಟುವುದು, ತಾರೆ ಚಂದ್ರ ತಂದು ಕೊಡುವೆ ಎನ್ನುವಂತೆ ಸುಲಭವಲ್ಲ ಪ್ರೀತಿಯಲ್ಲಿ ಗುಡ್ ಬೈ ಹೇಳುವುದು. ಕೋಪದಿ ದೂರ ಹೋದರೂ ಕಣ್ಣು ಹುಡುಕುವುದು, ಒಲವಿನ ದಾರಿಯ ಕಡೆ ಹೆಜ್ಜೆ ಮತ್ತೆ ಸಾಗುವುದು, ಬಾಯಿ ತಪ್ಪಿ ಗುಡ್ ಬೈ ಎಂದು ಹೇಳಿದರು, ನಿನ್ನ ನಗುಮುಖ ನೋಡಲು ಮನ ಕಾಯುವುದು, ಗುಡ್ ಬೈ ಹಿಂದೆ ನಿನ್ನ ಹಿತ ಅಡಗಿರುವುದು, ವಿರಹದಲ್ಲಿ ಪ್ರೀತಿ ಮತ್ತಷ್ಟು ಆಳವಾಗಿರುವುದು, ಎಷ್ಟು ಬಾರಿ ಬಿಡುವೆನೆಂದು ಮನವು ಹೇಳಿದರೂ ನಮ್ಮ ಒಲವಿನ ಬಂಧ ವಜ್ರದಂತಾಗಿರುವುದು, ಗುಡ್ ಬೈ ಎಂದು ನಾ ಸಾರಿ ಸಾರಿ ಹೇಳಿದರೂ ಇನಿಯ ಪ್ರತಿ ಜನ್ಮಕ್ಕೂ ನೀನೇ ನನ್ನ ಸೂರು. ಗುಡ್ ಬೈ ಪದ ತುಟಿಯಲ್ಲಿ ಬಂದರೂ ಪ್ರೀತಿ ಇಮ್ಮಡಿಯಾಗಿಸಿದೆ ನಿನ್ನ ಅಗಲಿಕೆಯ ಮೊಹರು. ನನಗೆ ಕೊನೆಯ ಎರಡು ಸಾಲುಗಳಲ್ಲಿ ಕೊನೆ ಚರಣದ ಎರಡು ಸಾಲು ಇಷ್ಟ ಆಯಿತು. ಗುಡ್ ಬೈ ಎಂದು ನಾ ಸಾರಿ ಸಾರಿ ಹೇಳಿದರು ಇನಿಯ ಪ್ರತಿ ಜನ್ಮಕ್ಕೂ ನೀನೇ ನನ್ನ ಸೂರು. ಅದ್ಭುತವಾಗಿದೆ ಸಾಲುಗಳು ಅಂಬುಜವರೇ, ಒಳ್ಳೆಯ ಸಾಲು ಅದು. ಹಾಗೆ ಕೌಶಲ್ಯವರು ಬನಶಂಕರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೇಮಕ್ಕೆ ಗುಡ್ ಬೈ ಹೇಳುವುದು ಎಂದರೆ ಪ್ರೀತಿ ಪ್ರೇಮದ ಸಂಬಂಧಕ್ಕೆ, ಪ್ರಣಯಕ್ಕೆ ಅಥವಾ ಪ್ರೇಮದ ಭಾವನೆಗಳಿಗೆ ಅಂತ್ಯ ಹೇಳುವುದು ಅಂತ ಹೇಳ್ತಾ ಇದ್ದಾರೆ. ಒಂದಷ್ಟು ಮೆಚ್ಚುಗೆ ಸಂದೇಶಗಳನ್ನು ನೋಡ್ಬಿಡ್ತೀನಿ. ಸೌದತ್ತಿಯಿಂದ ಪ್ರಶನ್ನ ಆಶಾ ಪ್ರಜಕ್ತ ಪ್ರತೀಕ್ಷಾ ಅವರ ಸಂದೇಶ ಬಂದಿದೆ. ಹಾಗೆ ಯಾರಿದು ವಾಣಿಶ್ ಅವರು ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ.

ಆದಷ್ಟು ಸ್ನೇಹಿತರೆ, ಒಂದೇ ಸಂದೇಶಗಳಿರಲಿ. ಒಮ್ಮೆ ನಿಮ್ಮ ಸಂದೇಶವನ್ನು, ನಿಮ್ಮ ಮಾತುಗಳನ್ನು ಓದಾದಮೇಲೆ ನೀವು ಪುನಃ ಅದನ್ನ ಕ್ರಿಯೇಟ್ ಮಾಡಿ ಕಳಿಸ್ತಾ ಇರ್ತೀರಾ, ಖುಷಿಯಾಗುತ್ತೆ ನನಗೆ, ಆನೆಸ್ಟ್ಲಿ ಪರ್ಸ್ನಲಿ ಖುಷಿಯಾಗುತ್ತೆ. ಆದರೆ ಪುನಃ ಅದೇ ಸಂದೇಶಗಳನ್ನ ಓದೋದು ಬೇಡ ಅಂತ ಅಷ್ಟೇ. ನೀವು ಒಮ್ಮೆ ಡಿಸೈಡ್ ಮಾಡಿ ಕಳಿಸ್ಬಿಡಿ, ಓಕೆನಾ? ಮುಂದಿನ ಸಂದೇಶ, ಪ್ರೇಮ ಮಾಡುವುದಲ್ಲ ಆಗೋದು, ಹಾಗೆ ಒಬ್ಬರ ಮೇಲೆ ಹೇಳದೆ ಕೇಳದೆ ಆಗಿರೋ ಪ್ರೇಮಕ್ಕೆ ಗುಡ್ ಬೈ ಹೇಳುವುದು ಆ ಪ್ರೇಮ ನಿಜವಾಗಿದ್ದಾಗ ತುಂಬ ಕಷ್ಟ. ನಿಜವಾಗಿ ಪ್ರೇಮಿಸಿದ ಪ್ರೇಮಿಗಳು ಪ್ರತಿ ಕ್ಷಣ ಪ್ರಾರ್ಥಿಸುವುದು ನಮ್ಮ ಪ್ರೇಮಕ್ಕೆ ಗುಡ್ ಬೈ ಹೇಳೋ ಅಥವಾ ಗುಡ್ ಬೈ ಹೇಳಿಸಿಕೊಳ್ಳುವ ಕ್ಷಣ ಬರದೇ ಇರಲಿ ಅಂತ. ಆದರೂ ಕೆಲವೊಂದು ಸಲ ವಿಧಿಯ ವಿಕೃತ ವಿಳಾಸಕ್ಕೆ ವಿಧಿಯ ವಿದಾಯ ಹೇಳಲೇಬೇಕಾದ ಸನ್ನಿವೇಶ ಒದಗಿದರೆ ಅದು ಕೇವಲ ಪ್ರೇಮಿಗೆ ಹೇಳಬಹುದು, ಆದರೆ ಪ್ರೇಮಕ್ಕಲ್ಲ. ಪ್ರೇಮ ಅದು ಚಿರಸ್ಥಾಯಿ, ಆ ಪ್ರೇಮಿ ಈ ಭೂಮಿ ಮೇಲೆ ಇರುವವರೆಗೂ ಅಂತ ಸನ್ನಿಧಿಯವರು ಹೇಳ್ತಾ ಇದ್ದಾರೆ. ಧನ್ಯವಾದ ಸುಜಾತ ಮಹೇಶ್ ಗುರುಪುರ ಶಿವಮೊಗ್ಗದಿಂದ. ಪ್ರೇಮಕ್ಕೆ ತಾತ್ಕಾಲಕ್ಕೆ ಗುಡ್ ಬೈ ಹೇಳಿದರೂ ಅದು ಅಂತರಂಗದಲ್ಲಿ ಆಳವಾಗಿ ಬೇರೂರಿತ್ತು ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಮತ್ತೊಂದು ಗೀತೆಯ ಕಾಲಾವಕಾಶ, ಗೀತೆಯ ನಂತರ ನನ್ನ ಮಾತುಗಳನ್ನು ತಿಳಿಸ್ತೀನಿ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಕಾರ್ಯಕ್ರಮದಲ್ಲಿ. ಇಂದು ಪ್ರೇಮಕ್ಕೆ ಗುಡ್ ಬೈ ಹೇಳೋದು ಅಷ್ಟು ಸುಲಭನ? ಬಿಕಾಸ್ ಜಾಸ್ತಿ ಗುಡ್ ಬೈ ಕೇಳಿರೋದು ಪ್ರೇಮದಲ್ಲಷ್ಟೇ ಅನ್ನುವಂಥ ಮಾತುಗಳನ್ನು ನಿಮ್ಮ ಮುಂದೆ ಹೇಳಿದ್ದೀನಿ. ಮತ್ತೊಂದು ಗೀತೆಯ ಕಾಲಾವಕಾಶ, ಗೀತೆಯ ನಂತರ ನಮ್ಮ ಸಂದೇಶಗಳು ಮಾತುಗಳು ಮುಂದುವರಿ.

0: ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಪ್ರೇಮನಿನಾದ ಕಾರ್ಯಕ್ರಮದಲ್ಲಿಂದು ಪ್ರೇಮಕ್ಕೆ ಗುಡ್ ಬೈ ಹೇಳೋದು ಅಷ್ಟು ಸುಲಭನ? ಬಿಕಾಸ್ ಜಾಸ್ತಿ ಗುಡ್ ಬೈಗಳನ್ನು ಕೇಳಿರೋದು ಪ್ರೇಮದಲ್ಲಿ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೆ. ಹಾಗೆ ಶ್ರುತಿ ವಸಂತ್ ಅವರು ವಸಂತ್ ಆಚಾರ್ ಹರಪನಹಳ್ಳಿ ತಾಲೂಕು ಹರಕನಾಳುವಿಂದ ಸಂದೇಶವನ್ನು ಕಳಿಸಿದರೆ, ಗುಡ್ ಬೈ ಹೇಳೋದು ತುಂಬ ಕಷ್ಟ, ಗುಡ್ ಬೈ ಹೇಳಿದಷ್ಟು ಆ ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ, ನೋಡಬೇಕು ಮಾತಾಡಿಸ್ಬೇಕು ಅನ್ನೋ ಆಸೆ ಇನ್ನೂ ಹೆಚ್ಚಾಗುತ್ತೆ ಹೊರತು ಗುಡ್ ಬೈ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು ಸ್ನೇಹಿತರೆ. ಇನ್ನು ನನ್ನ ಮಾತುಗಳೇನಪ್ಪ ಅಂತ ಅಂದರೆ, ಪ್ರೇಮಕ್ಕೆ ಗುಡ್ ಬೈ ಹೇಳೋದು ಅಷ್ಟು ಸುಲಭನ? ಬಿಕಾಸ್ ಜಾಸ್ತಿ ಗುಡ್ ಬೈ ಕೇಳಿರೋದು ಪ್ರೇಮದಲ್ಲಷ್ಟೇ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇನ್ನು ನನ್ನ ಮಾತುಗಳು, ಈ ಗುಡ್ ಬೈ ಬರಬಾರ್ದು, ಆದರೆ ವಿಧಿಯ ವಿಪರೀತ ಪ್ರೇಮಿಗಳ ನೋವನ್ನು ನೋಡಿ ನಗೋ ರಕ್ಕಸನ ಆಸೆಯೇನು? ಅತಿ ಹೆಚ್ಚು ಗುಡ್ ಬೈಗಳು ಈ ಪ್ರೇಮದಲ್ಲೇ ಆಗೋದು, ಪೂರ್ ಲವ್. ಬೇರೆ ಯಾವುದೇ ಸಂಬಂಧದಲ್ಲೂ ಇಷ್ಟು ಗುಡ್ ಬೈಗಳನ್ನು ಕೇಳೋಕ್ಕೆ ಸಾಧ್ಯವೇ ಇಲ್ಲ. ಬೇರೆ ಎಲ್ಲ ಸಂಬಂಧಗಳಲ್ಲೂ ಗುಡ್ ಬೈ ಆದರೆ ಅದಕ್ಕೆ ಮತ್ತೆ ತ್ಯಾಪೆ ಹಾಕ್ಕೊಂಡು ಅದು ರೀಫಾರ್ಮ್ ಆಗೋಕ್ಕೆ ಒಂದು ಅವಕಾಶ ಇದೆ. ಬಟ್ ಈ ಪ್ರೇಮಕ್ಕೆ ಅಂತಹ ಅವಕಾಶ ಇಲ್ಲ. ಬಿಕಾಸ್ ಇಲ್ಲಿನ ಗುಡ್ ಬೈ ಇದೆಯಲ್ಲ, ಆ ಗುಡ್ ಬೈ ಎರಡು ಹೃದಯಗಳ ಕನಸು ಬದುಕನ್ನೇ ತಿಂದಾಕ್ಬಿಡುತ್ತೆ. ಈ ಗುಡ್ ಬೈ ಅಷ್ಟು ಈಸಿ ಅಲ್ಲ, ಹೇಳೋದು ಅಷ್ಟು ಸುಲಭವಲ್ಲ. ಬಟ್ ಹೇಳಿದರೆ ಹೆಚ್ಚಿನ ಸಮಯ ನೆಚ್ಚಿನ ಬದುಕೆಂಬುದೇ ಇಲ್ಲ. ಎಲ್ಲ ಗುಡ್ ಬೈಲು ಕೊನೆಯದಾಗಿ ಗುಡ್ ಬೈ ಆದಮೇಲೆ ಒಂದೇ ಒಂದು ಬಯಕೆ, ಎಲ್ಲಿರಲಿ ಹೇಗಿರಲಿ ನೀನಾಗುತ್ತಿರು, ನಿನ್ನ ಅರಸಲಿ ಎಲ್ಲ ದೇವರು, ಕೈ ಹಿಡಿಯುವ ಬಂಧುಗಳು ಯಾರಾದರೂ ನಿನ್ನ ಜೊತೆ ಇರೆ ಭಾಗ್ಯವಂತರು, ನಾಳೆಯ ಬಾಳಿನ ದಾರಿಯಲ್ಲಿ ಒಳ್ಳೆಯ ದಿನಗಳೇ ಬರುತ್ತಿರಲಿ ಅನ್ನುವಂಥ ಆಶಯ. ಹಾಗೆ ಕೊನೆಯದಾಗಿ ಈ ಪ್ರೀತಿಯೇ ಮಾಗಿರಲಿಲ್ವೇನೋ, ಖಾಯ ಆಗಿತ್ತೇನೋ ಅನ್ನುವಂಥ ಒಂದು ವೇದನೆ ಆಗುತ್ತೆ. ಇದು ಪ್ರೇಮದ ಒಂದು ಐರನಿಯ ಸರಿ. ಯಾವುದೇ ಸಂಬಂಧಗಳಲ್ಲೂ ಕಾಣದಂತಹ ಗುಡ್ ಬೈಗಳನ್ನು ಕೇವಲ ಪ್ರೇಮದಲ್ಲಷ್ಟೇ ಕಾಣ್ತಾ ಇದ್ದೀವಿ. ಕಾಣಬಾರದ್ದು ಈ ಒಂದು ಭಾವ, ಬಟ್ ಕಾಣ್ತಾ ಇದ್ದೀವಿ. ಪ್ರೇಮಕ್ಕೆ ಸೋಲುಗಳನ್ನು ನೋಡ್ತಾನೆ ಇದ್ದೀವಿ. ಆದರೂ ಪ್ರೇಮ ಅಜರಾಮರ. ಇದಾಗಿತ್ತು ಇಂದಿನ ಪ್ರೇಮನಿನಾದ ಕಾರ್ಯಕ್ರಮ, ಹಾಗೂ ಇದಾಗಿತ್ತು ನನ್ನ ಮಾತುಗಳು. ಪ್ರೇಮನಿನಾದ ಕಾರ್ಯಕ್ರಮವನ್ನು ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 11 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಒಳ ನುಸುಳುವಿಕೆ ಮತ್ತು ಇತರ ಕಾರಣಗಳಿಂದ ಉಂಟಾಗುವ ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲುಗಳನ್ನು ಪರಿಹರಿಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಅಧ್ಯಕ್ಷತೆಯನ್ನು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪ್ರಕಾಶ್ ಪ್ರಭಾಕರ್ ನವೋಲೇಕರ್ ವಹಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಕ್ವಾಡ್

ವಿದೇಶಾಂಗ ಸಚಿವರ ಸಭೆಯು ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದು ಹಲವು ಪ್ರಮುಖ ವಿಚಾರಗಳ ಕುರಿತು ನಡೆಸಲಾದ ಮಾತುಕತೆ ಫಲಪ್ರದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಆಪರೇಷನ್ ಸಿಂಧೂರ ಸಮಯದಲ್ಲಿ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ವಹಿಸಿದ ಪಾತ್ರ ಶ್ಲಾಘನೀಯ. ಆ ಸಂದರ್ಭದಲ್ಲಿ ಬಿಎಸ್ಎಫ್ ಗಡಿಯನ್ನು ದೃಢವಾಗಿ ಕಾಪಾಡಿದ್ದಲ್ಲದೆ ಗಡಿ ಜಿಲ್ಲೆಗಳಲ್ಲಿ ವಾಸಿಸುವ ಜನರ ಮನೋಸ್ಥೈರ್ಯವನ್ನು ಹೆಚ್ಚಿಸಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದು, ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಿರುವ ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಜಲಾಶಯ ಯೋಜನೆಯನ್ನು ತಿರಸ್ಕರಿಸುವಂತೆ ಅವರು ಮನವಿ ಮಾಡಿದ್ದಾರೆ. ಮಾನವ ಆನೆ ಸಂಘರ್ಷ ತಗ್ಗಿಸಲು 2,000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆ ಧಾಮ ನಿರ್ಮಿಸಲು ಸರ್ಕಾರ ಯೋಜನೆ ರೂಪಿಸಿದ್ದು, 8-10 ದಿನಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಆರಂಭಿಸಲು ಸೂಚನೆ ನೀಡಲಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಕೃಷಿ ಕ್ಷೇತ್ರ ಇಂದು ಹವಾಮಾನ ವೈಪರೀತ್ಯ, ಉತ್ಪಾದನಾ ವೆಚ್ಚದ ಏರಿಕೆ, ಮಾರುಕಟ್ಟೆ ಅಸ್ಥಿರತೆ ಮತ್ತು ಕಾರ್ಮಿಕ ಸಮಸ್ಯೆಗಳು ಸೇರಿದಂತೆ ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ ಎಂದು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅಭಿಪ್ರಾಯಪಟ್ಟಿದ್ದಾರೆ. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಪ್ರೀ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ ಪಡೆದಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 11:15 ಸ್ನೇಹಿತರ ಸ್ನೇಹಿತರೆ, ಸಂಜೆಯಿಂದ ಪ್ರಸ್ತುತಪಡುತ್ತಂಥ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಮೆಚ್ಚುಗೆ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಸಂಜೆಯಿಂದ ಕಾರ್ಯಕ್ರಮದುದ್ದಕ್ಕೂ ನನ್ನ ಜೊತೆಯಾಗಿದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಆಂಬ್ಯುಲೆನ್ಸ್ಗೆ ದಾರಿ ಬಿಡೋಣ, ಜೀವರಕ್ಷಣೆಗೆ ಸಹಾಯ ಮಾಡೋಣ. ಸಮಾನತೆಯ, ಸಂಪ್ರೀತಿಯ, ಸಂತೃಪ್ತಿಯ ಜೀವನ ನಿಮ್ಮದಾಗಲಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.